ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹೆರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಶ್ರಾವಣ ಮಾಸದ 14ನೇ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 5ನೇ ತಾರೀಖು ಬುಧವಾರ. ಈಗ ಸಮಯ 5:56:40. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಶ್ರುತಿ ಸಂಜೀವ್ ಹಾರೈಸುವ ಶುಭೋದಯ. ಶುಭ ನುಡಿ. ಭೂಮಿಯು ಎಲ್ಲರ ಅಗತ್ಯಗಳನ್ನು ಪೂರೈಸಬಲ್ಲದು, ಆದರೆ ಎಲ್ಲರ ದುರಾಸೆಗಳನ್ನು ಪೂರೈಸುವಷ್ಟು ಸಂಪದ್ಭರಿತವಾಗಿಲ್ಲ. ಹೀಗೆಂದವರು ಮಹಾತ್ಮ ಗಾಂಧಿ.

ಆಕಾಶವಾಣಿ ಮಡಿಕೇರಿ, ಸಮಯ 6 ಗಂಟೆಯಾಗಲಿದೆ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ದಿವಾಕರ್ ಹೆಗ್ಡೆ ಅವರಿಂದ ಚಿಂತನ, 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಬಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು

ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಕನ್ನಡ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರ ಚಿತ್ತಾರ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಟಿಎಂ ತ್ಯಾಗರಾಜನ್ ಅವರ ಹಾಡುಗಾರಿಕೆ. 10:30 ಗಾನ ಭಜಾನದಲ್ಲಿ ಹಿಂದಿ ಚಿತ್ರಗೀತೆಗಳು. 11:00 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನದ ಮಹತ್ವ, ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು, ಈ ಕುರಿತು ಕಿರುನಾಟಕ ನಡೆಸಿಕೊಡುವವರು ಮಂಗಳೂರಿನ ಫಾದರ್ ಮುಲರ್ಸ್ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ವಿಲ್ಮಾ ಶಾಲಿನಿ ನೊರನ್ನ, ಹೆಲೆನ್ ಕ್ಲಾರೆಟ್ ಡಿಸೋಜಾ ಮತ್ತು ವಿದ್ಯಾರ್ಥಿಗಳು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬಂಜೆತನಕ್ಕೆ ಚಿಕಿತ್ಸೆ, ಈ ಕುರಿತು ತಜ್ಞ ವೈದ್ಯರಾದ ಹರಿಚರಣ್ ಟೀಕಿ ಅವರೊಂದಿಗೆ ಸಂದರ್ಶನ. ಬಳಿಕ ಮಗುವಿಗೆ ಎದೆಹಾಲೇ ಶ್ರೇಷ್ಠ, ಈ ಕುರಿತು ಸಂವಾದ, ನಿರ್ಮಾಣ ಜಾಂಬಣ್ಣ ಆಶಿಹಾಳ್. 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಈ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಸಂಪನ್ಮೂಲ ವ್ಯಕ್ತಿ ಹೊನ್ನಪ್ಪ ಗೌಡ. ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಮಂಗಳೂರು. ಸಂದರ್ಶಕರು ಪ್ರದೀಪ್ ಡಿಎಂ. 1:20 ದೇಶಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. 1:30 ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಿಂದಿ ಪಾಠ. 3:00 ವಿವಿಧ ಭಾರತಿ ಕಾರ್ಯಕ್ರಮ. 4:00 ಭಾವಗೀತೆಗಳು. 4:15 ಯುವವಾಣಿ, ಇದರಲ್ಲಿ ದಿಕ್ಸೂಚಿ, ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆಎನ್. 4:30 ನೆನಪು ನಿನಾದದಲ್ಲಿ ಕನ್ನಡದ ಹಳೆಯ ಚಿತ್ರಗೀತೆಗಳು. 5:00 ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ, ಇದರಲ್ಲಿ ಸೋಮವಾರಪೇಟೆ ತಾಲೂಕು ಆಲೂರು ಸಿದ್ದಾಪುರದ ಪೆರ್ಲಕೋಟಿ ಆರ್ ಮೋಹನ್ ಅವರ ಸೇನಾ ಅನುಭವ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರ ಕಾವೇರಿ. 6:30 ರಸವಾರ್ತೆ. 6:50 ಕೃಷಿ ರಂಗ, ಇದರಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಬಳಿಕ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20 ಸುದ್ದಿ ಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಸಿರಿಗಂಧ. 8:15 ಸಂಸತ್ ಸಮೀಕ್ಷೆ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕದಲ್ಲಿ ಗ್ಲಾಸೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಕುರಿತು ವಿಶ್ಲೇಷಣೆ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ

0: ದೇಶ ನಿನಗೆ ಏನು ಮಾಡಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನೀನು ಏನು ಮಾಡಿದೆ ಎಂಬುದನ್ನು ಯೋಚಿಸು. ಜಾನ್ ಎಫ್ ಕೆನಡಿ.
1: ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: financial relief to millions of senior women across the state, enabling them to travel for religious, social, family and health care related needs. And that is the end of this news bulletin.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:40.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
7: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
6: ಹಾಗಾದ್ರೆ ಇವತ್ತೇ ಹೋಗೋಣ.
8: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
1: ಶ್ರೋತೃಗಳೇ, ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಅಲ್ಲಮ ಪ್ರಭು ಅವರ ವಚನ ಗುರು ಶಿಷ್ಯ ಸಂಬಂಧಕ್ಕೆ. ಗಾಯಕರು ರಮೇಶ್ ಚಂದ್ರ.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಚಿಂತನ ದಿವಾಕರ ಹೆಗಡೆಯವರಿಂದ.
1: ಸಾಧಕರ ಸಹವಾಸ ಮಾಡದಿದ್ದರೂ ಪರವಾಗಿಲ್ಲ, ಸಮಯ ಸಾಧಕರ ಸಹವಾಸ ಮಾಡಲೇಬಾರದು. ಅನೇಕರ ಬಾಳಿನಲ್ಲಿ ಬಿಚ್ಚಿಟ್ಟ ಖುಷಿಗಿಂತ ಬಚ್ಚಿಟ್ಟ ನೋವೇ ಜಾಸ್ತಿ ಇರುತ್ತದೆ. ಇಲ್ಲದಿರುವುದನ್ನು ನೆನೆದು ಬಾಳುವುದಕ್ಕಿಂತ ಇರುವುದರಲ್ಲೇ ತೃಪ್ತಿಪಡುವುದೇ ನಿಜವಾದ ಜೀವನ. ಮುಖ ತೊಳೆದುಕೊಂಡು ಚೆನ್ನಾಗಿ ಕಂಡಷ್ಟು ಸುಲಭವಲ್ಲ ಮನಸ್ಸು ತೊಳೆದುಕೊಂಡು ಚೆನ್ನಾಗಿ ಬದುಕುವುದು. ಒಳ್ಳೆಯ ಮನಸ್ಸಿನಿಂದ ಯೋಚಿಸಿದರೆ ಕೆಟ್ಟವರಲ್ಲೂ ಒಳ್ಳೆಯತನವನ್ನು ಕಾಣಬಹುದು, ಆದರೆ ಕೆಟ್ಟ ಮನಸ್ಸಿನಿಂದ ಯೋಚಿಸಿದರೆ ಒಳ್ಳೆಯವರಲ್ಲೂ ಕೆಟ್ಟದ್ದೇ ಕಾಣಿಸುತ್ತದೆ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರೆಂದು ಎಲ್ಲರಿಗೂ ತಿಳಿಯುತ್ತದೆ, ನೀನು ಸೋತರೆ ನಿನ್ನವರು ಯಾರೆಂದು ನಿನಗೆ ತಿಳಿಯುತ್ತದೆ. ನಮ್ಮ ಯಾರದೇ ಮೊಬೈಲ್ ತೆಗೆದರೂ ಇಂತಹ ಫಾರ್ವರ್ಡೆಡ್ ಮೆಸೇಜ್ ಎಷ್ಟು ಸಿಗುತ್ತದೆ? ಹೀಗೇ ಆದರೆ ತತ್ವಜ್ಞಾನಿಯಾಗುವುದು ಎಷ್ಟು ಸುಲಭ! ಇದೇ ತತ್ವಜ್ಞಾನ ಎಂದುಕೊಳ್ಳುವ ಅಪಾಯವೂ ಇದ್ದೇ ಇದೆ. ತತ್ವಜ್ಞಾನ ಎಂದರೆ ಧರ್ಮವನ್ನು ಅರಿಯುವುದು, ಗೂಢವಾದ ಅಧ್ಯಾತ್ಮವನ್ನು ತಿಳಿಯುವುದು, ಕ್ಲಿಷ್ಟವಾದ ಪರಿಭಾಷೆಯಲ್ಲಿ ವೇದಾಂತವನ್ನು ಅಧ್ಯಯನ ಮಾಡುವುದು ಎಂದುಕೊಂಡವರು ಇದ್ದಾರೆ. ವೇದಾಂತವೆಂದರೆ ತನಗೆ ತಿಳಿಯದೇ ಇದ್ದುದನ್ನು ಮತ್ತೊಬ್ಬನಿಗೆ ತಿಳಿಯದಂತೆ ಹೇಳುವುದು ಎಂದು ತಮಾಷೆಯಾಗಿ ಹೇಳುವುದೂ ಉಂಟು. ತತ್ವಜ್ಞಾನ ಮುದುಕರಿಗೆ, ಅಭ್ಯಾಸಿಗಳಿಗೆ, ಅಸಾಮಾನ್ಯರಿಗೆ ಎಂದುಕೊಂಡುದೂ ಇದೆ. ಭಾರತೀಯ ಬದುಕಿನ ಸಹಜ ಲಕ್ಷಣವಾಗಿ ತಾತ್ವಿಕತೆ ಬೆಳೆದು ಬಂದಿದೆ. ನಮ್ಮ ಪರಂಪರೆಯಲ್ಲಿ ಶ್ರದ್ಧೆಯೇ ಶಕ್ತಿ. ರಾಮನಿಗೆ ಲಂಕೆಗೆ ಹೋಗಲು ಸೇತುವೆ ಬೇಕಾಯಿತು, ಹನುಮನಿಗೆ ಒಂದು ನೆಗೆತ ಸಾಕಾಯಿತು. ಏಕೆಂದರೆ ಅವನಿಗೆ ರಾಮನಲ್ಲಿ ಅಂತಹ ಶ್ರದ್ಧೆ ಇತ್ತು ಎಂದು ಹೇಳಿದವರಿದ್ದಾರೆ. ಶ್ರದ್ಧೆಯಲ್ಲಿ ಅನುಮಾನಕ್ಕೆ, ಸಂಶಯಕ್ಕೆ, ತರ್ಕಕ್ಕೆ ಎಡೆಯಿಲ್ಲ. ಒಮ್ಮೆ ನಾರದರು ಇಬ್ಬರು ಯೋಗಿಗಳನ್ನು ಭೇಟಿಯಾಗುತ್ತಾರೆ. ನಿರಂತರ ಪ್ರಯಾಣದಲ್ಲಿದ್ದ ನಾರದರು ಸಿಕ್ಕರು ಎಂದು ಯೋಗಿಗಳು ಸಂತೋಷದಿಂದ, ವಿಷ್ಣು ಏನು ಮಾಡುತ್ತಿದ್ದಾನೆ, ವೈಕುಂಠಕ್ಕೆ ಹೋಗಿದ್ದರೆ ಎಂದು ಪ್ರಶ್ನಿಸುತ್ತಾರೆ. ನಾರದರು ಹೇಳುತ್ತಾರೆ, ಆತ ಸೂಜಿಯ ಕಣ್ಣಿನಲ್ಲಿ ಆನೆ ಒಂಟೆಗಳನ್ನು ಪೋಣಿಸುತ್ತಾ ಆಡುತ್ತಿದ್ದಾನೆ ಎಂದು. ಆಗ ತಕ್ಷಣ ಒಬ್ಬ ಯೋಗಿ, ಹೌದು, ಅವನು ಏನೂ ಮಾಡಬಲ್ಲ, ಸರ್ವಶಕ್ತ ಎನ್ನುತ್ತಾನೆ. ಇನ್ನೊಬ್ಬ, ಇದು ತರ್ಕಹೀನವಾದದ್ದು, ಸೂಜಿಯ ಕಣ್ಣಿನಲ್ಲಿ ಆನೆ ಒಂಟೆಗಳನ್ನು ಪೋಣಿಸಲು ಸಾಧ್ಯವೇ ಎಂದು ಪ್ರಶ್ನಿಸುತ್ತಾನೆ. ಅಲ್ಲಿ ಆ ಎರಡನೆಯವನಿಗೆ ಶ್ರದ್ಧೆಯ ಕೊರತೆ, ಅವನು ವಿಚಾರ ಲೌಕಿಕ ಎಂದರ್ಥ. ಸೀತಾರಾಮ್ ಕೆದಲಾಯರು ಸಾಮಾಜಿಕ ಕಾರ್ಯಕರ್ತರು, ಅವಧೂತರಂತಹ ಬದುಕು. ಅವರು ಭಾರತ ಪರಿಕ್ರಮ ಯಾತ್ರೆ ಕೈಗೊಂಡರು. ಪ್ರತಿ ಊರಿನ ಗಡಿಯಲ್ಲಿ ಆ ಊರವರು ಸ್ವಾಗತ ಮಾಡುತ್ತಿದ್ದರು, ಹಿಂದಿನ ಊರಿನವರು ಬೀಳ್ಕೊಡುತ್ತಿದ್ದರು. ಅವರು ತಮಿಳುನಾಡಿನ ಒಂದೂರಿನಲ್ಲಿ ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದ ಅಜ್ಜಿಯ ಮನೆಗೆ ಹೋಗಿದ್ದರು. ಅಜ್ಜಿಯ ಆತಿಥ್ಯ ಸ್ವೀಕರಿಸಿದರು, ಅವಳ ಕಾಲಿಗೆರಗಿ ಮುಂದೆ ಹೋಗುವುದಕ್ಕೆ ಆಶೀರ್ವಾದ ಬೇಡಿದರು. ಆಗ ಅಜ್ಜಿ ಹೇಳಿದಳು, ನನಗೂ ನಿಮ್ಮ ಜೊತೆ ಭಾರತ ಪರಿಕ್ರಮ ಮಾಡುವ ಆಸೆ, ಆದರೆ ಅಂಗಳವನ್ನೂ ದಾಟಲಾರೆ, ಏನು ಮಾಡಲಿ ಎಂದು ಕೇಳಿದಳು. ಅವಳ ಪ್ರೀತಿಯ ಶ್ರದ್ಧೆಗೆ ಪರಿಹಾರವನ್ನು ಹೇಳುತ್ತಾರೆ ಕೆದಿಲಾಯರು. ಭಾರತ ಪರಿಕ್ರಮ ಬಹಳ ಸುಲಭ. ಊರ ಸರೋವರವನ್ನು ಸುತ್ತಿ ಬರಬಹುದು, ಊರಿನ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಬರಬಹುದು, ಕೊಟ್ಟಿಗೆಯ ಗೋವಿಗೆ ಪ್ರದಕ್ಷಿಣೆ ಹಾಕಬಹುದು. ಅದೂ ಆಗದಿದ್ದರೆ ಮನೆಯಲ್ಲಿ ದೀಪ ಬೆಳಗಿ ಅದಕ್ಕೆ ಪ್ರದಕ್ಷಿಣೆ ಬರುವುದು, ಇಷ್ಟು ಸುಲಭ ಎನ್ನುತ್ತಾರೆ. ಸಂಸ್ಕೃತಿ ಎನ್ನುವುದು ಭೌಗೋಳಿಕ ಮಿತಿಗೆ ಸಂಬಂಧಿಸಿದ್ದಲ್ಲ, ಮೂರ್ತಿ ಪೂಜೆಗೆ ಮಿತಿಯಾದುದಲ್ಲ. ನಾನು ಪ್ರೌಢಶಾಲೆಯಲ್ಲಿ ಓದುವಾಗ ಹಿಂದಿ ಪುಸ್ತಕದಲ್ಲಿ ಒಂದು ಕಥೆ ಇತ್ತು, ಸಫೇದ್ ಝೆಂಡೆ ಎಂದು. ಎದುರು ಬದುರು ಮನೆಯವರಿಗೆ ಜಗಳವಾಗಿ ಮಾತು ಬಿಟ್ಟಿದ್ದರು, 30 ವರ್ಷ ಮಾತಾಡಲಿಲ್ಲ. ಅಷ್ಟು ದಿನಗಳ ನಂತರ ಒಂದು ದಿನ ಒಂದು ಮನೆಯ ಯಜಮಾನ ಎದುರು ಮನೆಯ ಅಂಗಳಕ್ಕೆ ಹೋಗಿ ನಿಲ್ಲುತ್ತಾನೆ. ಆ ಮನೆಯ ಯಜಮಾನ ಗಾಬರಿ ಬಿದ್ದ, ನಮ್ಮಿಂದೇನೂ ತೊಂದರೆ ಆಗಿಲ್ಲವಲ್ಲ, ಯಾಕೆ ಬಂದಿರಿ ಎಂದು ಕೇಳಿದ. ಅಂಗಳದಲ್ಲಿದ್ದವನು ಮನೆಯ ಮೆಟ್ಟಿಲು ಹತ್ತಿದ, ಒಳಬಂದು ಕುರ್ಚಿಯಲ್ಲಿ ಕುಳಿತ. ಮನೆಯವರು ಮತ್ತೆ ಕೇಳಿದರು, ಏನು ವಿಷಯ? ಯುದ್ಧ ನಿಲ್ಲಿಸಬೇಕು, ಶಾಂತಿ ಬೇಕು ಎಂದಾಗ ಬಿಳಿ ಧ್ವಜ ಹಾರಿಸಿ

0: ಹೇಳುತ್ತಾರೆ. ನೋಡಿ, ನನ್ನ ತಲೆಯ ಕೂದಲೂ ಬೆಳ್ಳಗಾಗಿದೆ, ನಿಮ್ಮ ತಲೆಗೂದಲೂ ಬೆಳ್ಳಗಾಗಿದೆ. ಪ್ರಕೃತಿಯೇ ಬಿಳಿ ಧ್ವಜವನ್ನು ನಮ್ಮ ತಲೆಯ ಮೇಲೆ ಹಾರಿಸಿಬಿಟ್ಟಿದೆ. ಇನ್ನೆಷ್ಟು ದಿನ ದ್ವೇಷ ಮಾಡುವುದು? ಇನ್ನು ಮಿತ್ರರಾಗಿರೋಣ ಎನ್ನುತ್ತಾನೆ. ಇದು ಸಹಜ ತತ್ವಜ್ಞಾನ, ಬದುಕಿನ ಅನುಭವದಿಂದ ಆತ್ಮವಿಸ್ತರಣೆಗೆ ಒದಗಿದ್ದು.
1: ಇದುವರೆಗೆ ದಿವಾಕರ್ ಹೆಗಡೆ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:36. ಈಗ ರೈತರಿಗೆ ಸಲಹೆ.
3: ಆಗಸ್ಟ್ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಈಗಾಗಲೇ ಇರುವಂಥ ಕಾಫಿ ತೋಟಗಳಲ್ಲಿ ಚಿಗುರನ್ನು ತೆಗಿಬೇಕಾಗತ್ತೆ, ನೆತ್ತಿ ಬಿಡಿಸಬೇಕಾಗತ್ತೆ, ಮತ್ತು ಕಂಬ ಚಿಗುರು ತೆಗೆಯೋದನ್ನು ಪೂರ್ಣಗೊಳಿಸಬೇಕಾಗತ್ತೆ. ಚಿಗುರು ತೆಗೆಯುವಂಥ ಸಮಯದಲ್ಲಿ ಅಡ್ಡವಾಗಿ ಬೆಳೆಯುವಂತಹ, ಒಳಮುಖವಾಗಿ ಬೆಳೆಯುವಂಥ ರೆಕ್ಕೆಗಳು, ಅಂದರೆ ಮುಖ್ಯ ಕಾಂಡದ ಕಡೆಗೆ ಬೆಳೆಯುವಂಥ ರೆಕ್ಕೆಗಳು, ಮತ್ತು ಅರೆ ನೆಟ್ಟೆಗೆ ಬೆಳೆಯುವಂಥ ರೆಕ್ಕೆಗಳನ್ನು ತೆಗೆದುಹಾಕಬೇಕಾಗತ್ತೆ. ನೆತ್ತಿ ಬಿಡಿಸೋದು ಬಹಳ ಮುಖ್ಯವಾದಂಥ ಕ್ರಮ. ನಾವು ಮುಖ್ಯ ಕಾಂಡದ 10-15 cm ವ್ಯಾಪ್ತಿಯೊಳಗಡೆ ಬರುವಂತಹ ಹೊಸ ಚಿಗುರುಗಳನ್ನು ಈ ಗಿಡವನ್ನು ತೆಳುಗೊಳಿಸುವ ಸಮಯದಲ್ಲೇ ತೆಗೆದುಹಾಕಬೇಕಾಗತ್ತೆ. ಇದರಿಂದ ನಾವು ಮುಖ್ಯವಾಗಿ ಸೂರ್ಯನ ಶಾಖ ಮತ್ತು ಬೆಳಕು ಕೆಳಗಿನ ಕೊಂಬೆಗಳವರೆಗೆ ಕೂಡ ತಲುಪೋದಕ್ಕೆ ಅನುಕೂಲವಾಗುತ್ತೆ. ಇದರಿಂದ ಈ ಸೆಪ್ಟೆಂಬರ್ ತಿಂಗಳಿನಿಂದ ಹೂವಿನ ಮಗ್ಗುಗಳ ಪ್ರಾರಂಭ ಏನಾಗುತ್ತೆ ಅದಕ್ಕೆ ಇದು ಉತ್ತೇಜನವನ್ನು ಕೊಡುತ್ತೆ. ಆದರೆ ಈ ನೆತ್ತಿ ಬಿಡಿಸುವಾಗ ಆ ನೆತ್ತಿಯ ಒಂದು ಪ್ರದೇಶ 30 cm ಜಾಸ್ತಿ ಬಿಸಿಲಿಗೆ ಒಡ್ಡದಂತೆ ನಾವು ನೋಡ್ಕೋಬೇಕಾಗತ್ತೆ. ಯಾಕೆಂದರೆ ಕೆಲವು ಪ್ರದೇಶದಲ್ಲಿ ಬಿಳಿ ಕಾಂಡಕೊರಕದ ಹಾವಳಿ ಇರುತ್ತೆ. ಅಂಥ ಪ್ರದೇಶದಲ್ಲಿ 30 cm ಹೆಚ್ಚು ಈ ನೆತ್ತಿ ಪ್ರದೇಶವನ್ನು ಸೂರ್ಯನ ಬೆಳಕಿಗೆ ಒಡ್ಡದಂತೆ ನಾವು ನೋಡ್ಕೋಬೇಕಾಗತ್ತೆ. ಒಂದು ವೇಳೆ ಈ ರೀತಿ ಆದರೆ ಬಿಳಿ ಕಾಂಡಕೊರಕದ ಹಾವಳಿ ಹೆಚ್ಚಾಗುತ್ತೆ. ಕಂಬ ಚಿಗುರು ತೆಗೆಯೋದು ಬಹಳ ಮುಖ್ಯವಾದಂಥ ಕ್ರಮ. ಆಗಸ್ಟ್ ತಿಂಗಳಿನಲ್ಲಿ ಹೊಸ ಚಿಗುರು ಬೆಳವಣಿಗೆ ಆಗೋದ್ರಿಂದ ಮುಖ್ಯ ಕಾಂಡದ ಮೇಲೆ ಬರುವಂತಹ ಎಲ್ಲ ಕಂಬ ಚಿಗುರನ್ನು ನಾವು ತೆಗೆದುಹಾಕಬೇಕಾಗತ್ತೆ. ಇನ್ನು ರೋಬಸ್ಟಾ ಕಾಫಿನಲ್ಲಿ ನಾವು ರೆಕ್ಕೆ ಬೋರರ್ ಬಾಧಿತ ರೆಕ್ಕೆಗಳನ್ನು ತೆಗೆದುಹಾಕಬೇಕಾಗತ್ತೆ. ಕಾಫಿ ಗಿಡವನ್ನು ನೆಡೋದು ಮತ್ತು ಎಲ್ಲೆಲ್ಲಿ ಗಿಡಗಳು ಹೋಗಿರ್ತವೆ ಅಂತಹ ಕಡೆಗಳಲ್ಲಿ ನಾವು ಮತ್ತೆ ಕಾಫಿ ಸಸಿಗಳನ್ನು ನೆಡಬೇಕಾಗತ್ತೆ. ಕಾಫಿ ಗಿಡಗಳನ್ನು ನೆಡೋದಕ್ಕೆ 45 cm ಉದ್ದ, 45 cm ಅಗಲ, ಮತ್ತು 45 cm ಆಳದ ಗುಂಡಿಗಳನ್ನು ತೆಗೆದು ಪ್ರತಿ ಗುಂಡಿಗೆ 2-3 kg ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ, 20-30 g ಶಿಲಾರಂಜಕವನ್ನು ಹಾಕಬೇಕಾಗತ್ತೆ. ಹೊಸ ನಾಟಿಯ ಸಂದರ್ಭದಲ್ಲಿ 6-8 ಸಸಿಗಳನ್ನು ಬಳಸ್ಕೋಬೇಕಾಗತ್ತೆ. ಅರೇಬಿಕಾದಲ್ಲಿ ನಾವು ಸಾಮಾನ್ಯವಾಗಿ ಸಾಲಿನಿಂದ ಸಾಲಿಗೆ 6, ಗಿಡದಿಂದ ಗಿಡಕ್ಕೆ 4 ಅಥವಾ ಸಾಲಿನಿಂದ ಸಾಲಿಗೆ 6, ಗಿಡದಿಂದ ಗಿಡಕ್ಕೆ 5 ಅಂತರವನ್ನು ಕೊಡಬಹುದು. ಅದೇ ರೀತಿ ಸಾಲಿನಿಂದ ಸಾಲಿಗೆ 8, ಗಿಡದಿಂದ ಗಿಡಕ್ಕೆ 4 ಕೂಡ ಕೊಡಬಹುದು. ಅದೇ ರೋಬಸ್ಟದಲ್ಲಾದರೆ ಸಾಲಿನಿಂದ ಸಾಲಿಗೆ 10, ಗಿಡದಿಂದ ಗಿಡಕ್ಕೆ 8 ಅಂತರ ಕೊಡಬಹುದು. ಇದಕ್ಕೆ ಬದಲಾಗಿ ಸಾಲಿನಿಂದ ಸಾಲಿಗೆ 12, ಗಿಡದಿಂದ ಗಿಡಕ್ಕೆ 6, ಈ ರೀತಿ ಒಂದು ಸಾಲಿನಲ್ಲಿ ನೆಡೋದನ್ನು ನಾವು ಅಳವಡಿಸ್ಕೋಬಹುದು. ಈ ರೀತಿ ಮಾಡೋದರಿಂದ ನಾವು ಸಣ್ಣ ಕೃಷಿ ಯಂತ್ರೋಪಕರಣಗಳ ಬಳಕೆಯನ್ನು ಕೂಡ ಸುಲಭ ಮಾಡ್ಕೋಬಹುದು. ಎಳೆ ಕಾಫಿ ಗಿಡಗಳ ಬುಡವನ್ನು ನಾವು ತರಗೆಲೆಯಿಂದ ಮುಚ್ಚಬೇಕಾಗತ್ತೆ. ಗಾಳಿಯ ಹಾನಿಯಿಂದ ರಕ್ಷಿಸೋದಕ್ಕೆ ಅಡ್ಡಗೂಟವನ್ನು ಕೂಡ ನಾವು ಅದಕ್ಕೆ ಆಧಾರವಾಗಿ ಕೊಡಬೇಕಾಗತ್ತೆ. ಇನ್ನು ಜಾನುವಾರುಗಳಿಂದ ಮತ್ತು ಮಂಗಗಳ ಕಾಟದಿಂದ ಎಳೆ ಕಾಫಿ ಗಿಡಗಳನ್ನು ನಾವು ರಕ್ಷಿಸೋದಕ್ಕೆ ಗೂಡನ್ನು ಕೂಡ ಕಟ್ಟಬೇಕಾಗತ್ತೆ. ನೈಸರ್ಗಿಕ ವಸ್ತುಗಳಿಂದ ಕೂಡ ನಾವು ಗೂಡನ್ನು ಕಟ್ಟಬಹುದು. ಖಾಲಿ ರಸಗೊಬ್ಬರದ ಚೀಲಗಳನ್ನು ಬಳಸಿ ಕೂಡ ನಾವು ಗೂಡನ್ನು ನಿರ್ಮಿಸಬಹುದು. ದಬ್ಬೆ ಕಳೆಯನ್ನು ಮುಂದುವರಿಸೋದು ಕೂಡ ಈ ತಿಂಗಳಲ್ಲಿ ಮುಂದುವರಿಬೇಕಾಗತ್ತೆ. ಕಳೆಗಳು ನಾವು ಕೊಡುವಂತಹ ಪೋಷಕಾಂಶಗಳಿಗೆ ಕಾಫಿ ಗಿಡಗಳ ಜೊತೆಯಲ್ಲಿ ಪೈಪೋಟಿ ನಡೆಸೋದ್ರಿಂದ ಹೊಸದಾಗಿ ಗಿಡ ನಾಟಿ ಮಾಡಿದ ತೋಟದಲ್ಲಿ ಕಳೆಗಳನ್ನು ನಾವು ತೆಗಿಬೇಕಾಗತ್ತೆ. ಹಾಲ್ವಾಣ ಗಿಡದ ರೆಕ್ಕೆಗಳನ್ನು ಪೂರ್ತಿಯಾಗಿ ಕತ್ತರಿಸಬೇಕಾಗತ್ತೆ. ಹವಾಮಾನವನ್ನು ನೋಡಿಕೊಂಡು ನೆರಳಿನ ಮರದ ಸಸಿಗಳನ್ನು ಕೂಡ ನಾವು ನೆಟ್ಕೋಬಹುದು. ಇನ್ನು ಸಸಿ ಮಡಿನಲ್ಲಿ ಅತಿ ಹೆಚ್ಚು ಮಳೆಯ ಸಮಯದಲ್ಲಿ ನೆರಳು ಬಲೆಯನ್ನು ತೆಗೆದುಹಾಕಬೇಕಾಗತ್ತೆ. ಮತ್ತು ಸರಿಯಾದಂಥ ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಹೊಸ ತೋಟಗಳನ್ನು ಮಾಡಿಕೊಳ್ಳುವಂಥವರು ಮುಖ್ಯ ತಾಕ್ಗಳಲ್ಲಿ ಕಾಫಿ ಸಸಿಗಳನ್ನು ನೆಡಬಹುದು. ಕಾಫಿ ಗಿಡಗಳ ಬೇರೆಗೆ ಗಾಳಿ ತಲುಪೋ ರೀತಿಯಲ್ಲಿ ಮಾಡೋದಕ್ಕೆ ನಾವು ಗಿಡಗಳ ಬುಡದಲ್ಲಿರುವಂಥ ತರಗೆಲೆಗಳನ್ನು 4 ಕಾಫಿ ಗಿಡಗಳ ಮಧ್ಯದಲ್ಲಿ ರಾಶಿ ಹಾಕಬೇಕಾಗತ್ತೆ. ಅದೇ ರೀತಿ ಉತ್ತಮವಾದಂಥ ಒಳಚರಂಡಿ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ. ಬೇರು ವಲಯದ ಸುತ್ತಲೂ ಕೂಡ ನೀರನ್ನು ನಾವು ಬಸಿಬೇಕಾಗತ್ತೆ. ಹಾಗೆಯೇ ಅಲ್ಲಿರುವಂಥ ತೊಟ್ಲುಗುಂಡಿ ಮತ್ತು ನೀರು ಕಾಲುವೆಗಳನ್ನು ನಾವು ಸ್ವಚ್ಛಗೊಳಿಸಿ

0: ಅವುಗಳನ್ನು ನವೀಕರಿಸಬೇಕಾಗತ್ತೆ. ಈ ತೊಟ್ಲುಗುಂಡಿ ಅಥವಾ ನೀರು ಗುಂಡಿಗಳಲ್ಲಿ ಹೆಚ್ಚುವರಿ ನೀರನ್ನು ಸಂಗ್ರಹಿಸೋದ್ರಿಂದ ಭೂಮಿನಲ್ಲಿ ನೀರಿನ ಮಟ್ಟ ಕೂಡ ಹೆಚ್ಚಾಗುತ್ತೆ. ನಮ್ಮ ಕಾಫಿ ತೋಟಗಳಿಂದ ಹರಿದು ಹೋಗುವಂಥ ಹೆಚ್ಚುವರಿ ನೀರನ್ನು ಕೂಡ ನಾವು ಸಂಗ್ರಹಣೆ ಮಾಡೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದನ್ 9844818119.
2: ಸುಮಧು ರಕ್ಷಣೆಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
6: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
7: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
10: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
13: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
14: ಜುಲೈ 21 ಮರಣಪಟ್ಟ ಬಾಳುಗೋಡು ಗ್ರಾಮ ಕಬ್ಬಚ್ಚಿರ ಡಾಲಾ ಕುಶಾಲಪ್ಪ ಎಂಡ ಮಾದ ಕಾರ್ಯ ಇಂದು ಪೊಲಕ 11 ಗಂಟೆಗೆ ಬಾಳುಗೋಡುಳ್ಳ ಅಂಡ ಸ್ವಂತ ಮನೆಯಲ್ಲಿ ನಡಪ. ಒಕಕಾರ ಊರ್ಕಾರ ಬಿಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನ ಗ್ಯಾನ ಮಾಡಿದ ಬರುನುಂದು ಅಂಡ ಪೊಣ್ಣು ಕಬ್ಬಚ್ಚಿರ ಮೀನಾ ಮಾಚಮ್ಮ ಮೋವ ಮೈಮ ಕರು ಮೋವ ಪಿಂಜ ಸಂಸಾರಕಾರ ಕಟಣಿತ.
15: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ. ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
16: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಆಕಾಶವಾಣಿ ಮಡಿಕೇರಿ, ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
2: ನಮಸ್ತೆ ಸರ್.
1: ಸರ್, ಈಗ ಎಷ್ಟೋ ಕಡೆ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ ಯಾರೋ ಪಾಪ, ಆದರೆ ಮಾಲೀಕರು ಏನು ಮಾಡ್ತಾರೆ, ಸಂಬಳ ಕೊಡೋಂಗಿಲ್ಲ. ಕೆಲಸ ಮಾಡಿಸ್ಕೊಳ್ಳೋದು ಆದರೆ ಸಂಬಳ ಕೊಡೋಂಗಿಲ್ಲ, ಮತ್ತು ಕೆಲಸದಿಂದ ತೆಗೆದುಹಾಕ್ಬಿಡ್ತಾರೆ, ಅದು ಭಯ ಹುಟ್ಟಿಸ್ತಾರೆ. ಅಥವಾ ಕೆಲಸದಿಂದ ತೆಗೆದುಹಾಕಿದರೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತನೋದೇ ಗೊತ್ತಿರಲ್ಲ. ಪ್ರಸ್ತುತ ಕಾನೂನಿನಲ್ಲಿ ಏನೇನು ಸೌಲಭ್ಯಗಳಿವೆ?
2: ಸರ್, ಈಗ ಯಾವುದೇ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಆಗ ತೊಂದರೆಗಳೇನಾದರೂ ಆಗ್ತಾ ಇದ್ರೆ ಅನೇಕ ಕಾನೂನುಗಳನ್ನು ಈಗ ಅವರ ಒಂದು ಒಳಿತಿಗಾಗಿ ತಂದಿದ್ದಾರೆ ಸರ್. ಅಂಥ ಸಂದರ್ಭದಲ್ಲಿ ಅವರ ರಕ್ಷಣೆ ಕೂಡ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ಒಂದು ಕಡಿಮೆ ಸಂಬಳ ಅಥವಾ ಕನಿಷ್ಠ ಸಂಬಳ ನೀಡಬೇಕು ಅಂತೇಳಿ ಒಂದು ಮಿನಿಮಮ್ ವೇಜಸ್ ಆಕ್ಟ್ ಅಂತೇಳಿ ಜಾರಿಗೆ ತಂದಿದ್ದಾರೆ. ಇಷ್ಟೇ ದಿನಾಂಕದ ಒಳಗೆ ನೀಡಬೇಕು ಅಂತೇಳಿ ಪೇಮೆಂಟ್ ಆಫ್ ವೇಜಸ್ ಆಕ್ಟ್ ಅಂತೇಳಿ ತಂದಿದ್ದಾರೆ. ಅದು ಒಂದು ತಿಂಗಳ ಒಳಗಡೆ ಅಥವಾ ಇಂಥ ದಿನಾಂಕದ ಒಳಗಡೆನೆ ಕೊಡಬೇಕು ಅಂತ ಇದಿದೆ. ಮತ್ತೆ ಯಾವುದೇ ಕಾರಣವಿಲ್ಲದೆ ಕೆಲಸದಿಂದ ತೆಗೆಯುವಂತಿಲ್ಲ. ಒಂದು ವೇಳೆ ಏನಾದರೂ ತೆಗೆದ್ರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಂತಿದೆ, ಅದರಲ್ಲೂ ಸಹ ಅವರಿಗೆ ಕೆಲಸವನ್ನು ಪಡ್ಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಫ್ಯಾಕ್ಟ್ರೀಸ್ ಆಕ್ಟಲ್ಲಿ ದಿನಕ್ಕೆ 8 ಗಂಟೆ ದುಡಿಮೆ, ವಾರಕ್ಕೆ 48 ಗಂಟೆ ಮಾತ್ರ ಕೆಲಸ ಮಾಡಬೇಕು ಅಂತೇಳಿ ಒಂದು ಫ್ಯಾಕ್ಟ್ರೀಸ್ ಆಕ್ಟ್ ಸಹ ಜಾರಿಗೆ ತಂದಿದ್ದಾರೆ ಸರ್.
1: ಇದರೆಲ್ಲ ವೈಲೇಷನ್ ಅಥವಾ ಸರಿಯಾದ ಕ್ರಮಬದ್ಧವಾಗಿ ಅದನ್ನು ಅನುಸರಿಸ್ತಾ ಇಲ್ಲ ಅಂತಂದಾಗ ದೂರು ಎಲ್ಲಿ ಕೊಡಬೇಕು?
2: ಈಗ ಉದಾಹರಣೆಗೆ ಲೇಬರ್ ಕಮಿಷನರ್ಗೆ ನಾವು ದೂರನ್ನು ಸಹ ಕೊಡಬಹುದು. ಮತ್ತೆ ಲೇಬರ್ ಕೋರ್ಟ್ ಅಂತಿದೆ, ಲೇಬರ್ ಕೋರ್ಟಲ್ಲಿ ಸಾಕ್ಷ್ಯಾಧಾರಗಳನ್ನು ಅಥವಾ ಸೂಕ್ತ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವನ್ನ ಮತ್ತೆ ಕೆಲಸಕ್ಕೆ ಸೇರಿಸೋದಾಗಲಿ ಅಥವಾ ಪರಿಹಾರ ಕೊಡಿಸೋದಾಗಲಿ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತೆ ಅಸಂಘಟಿತ ಕಾರ್ಮಿಕರು ಏನಾದರೂ ಆದರೆ ಅದಕ್ಕೆ ಸಪ್ರೇಟ್ ಬೇರೆ ಈ ಆಕ್ಟ್ ಇದೆ, ಅದನ್ನು ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಅಡಿಯಲ್ಲಿ ಅವ್ರನ್ನ ರಕ್ಷಣೆ ಮಾಡಿ ಅವರು ಒಂದು ತಿಂಗಳಿಗಿಂತ ಹೆಚ್ಚು ಕೆಲಸ ಮಾಡಿದ್ರೆ ಆ ಸಂಬಳನೂ ಸಹ ನೀಡ್ಬೋದು ಅಂತೇಳಿ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಪೊಲೀಸರಿಗೆ ದೂರನ್ನು ಸಹ ನಾವು ಕೊಡಬಹುದಾಗಿದೆ.
1: ಈಗ ಹೊಸ ಏನೋ ಬದಲಾವಣೆ ಆಯಿತು ಅಂತ ಹೇಳಿ ಹೇಳ್ತಾರೆ ಅಥವಾ ಬದಲಾವಣೆ ಆಗತ್ತೆ ಅಂತೆಲ್ಲ ಕೆಲವು ಸುದ್ದಿಗಳು ಬರ್ತಾ ನೋಡಿ, ಹೊಸ ಕಾನೂನು ಕಾರ್ಮಿಕ ಕಾಯ್ದೆ ಪ್ರಕಾರ ಏನಿಸರದು?
2: ಸರ್, ಈಗ ಕೇಂದ್ರ ಸರ್ಕಾರ 29 ಹಳೆಯ ಕಾರ್ಮಿಕ ಕಾನೂನುಗಳನ್ನ 4 ಹೊಸ ಕೋಡ್ ಆಗಿ ವಿಲೀನಗೊಳಿಸಿದೆ. ಆದ್ರೆ ಇನ್ನ ಅದು ಆಕ್ಟ್ ಜಾರಿಯಾಗಿಲ್ಲ ಸರ್. ಕರ್ನಾಟಕದಲ್ಲಿ ಹಳೆ ಏನ್ ಆಕ್ಟ್ ಇದೆ ಅದರಲ್ಲೇ ಅದರ ನಿಯಮಗಳಲ್ಲೇನೆ ಅದು ಹೋಗ್ತಾ ಇದೆ. ಅದರಲ್ಲಿ ಏನಂತಂದ್ರೆ ಕೋಡ್ ಆಫ್ ವೇಜಸ್ ಅಂತ ಹೇಳಿ ಬರುತ್ತೆ, ಎಲ್ಲಾ ಕಾರ್ಮಿಕರು ಅಸಂಘಟಿತ ವಲಯ ಕನಿಷ್ಠ ವೇತನವನ್ನ ತಗೊಳ್ಬೇಕು, ಸಂಬಳ ವಿಳಂಬ ಮಾಡೋಂಗಿಲ್ಲ, ಮತ್ತೆ ಆ ಥರ ಏನನ್ನು ಮಾಡಿದ್ರೆ ಹೆಚ್ಚಿನ ದಂಡವನ್ನು ಹಾಕ್ತಾರೆ. ಕೋಡ್ ಆಫ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂತ, ಯಾರು 300 ಹೆಚ್ಚು ಕಾರ್ಮಿಕರು ಇರ್ತಾರೆ ಅಂತ ಸರ್ಕಾರಿ ಅನುಮತಿ ಇಲ್ಲದೆ ಕೆಲಸದಿಂದ ತೆಗೆಯುವಂತಿಲ್ಲ, ಮತ್ತೆ 100 ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಕಡಿಮೆ ಅನುಕೂಲ ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಸೋಷಿಯಲ್ ಸೆಕ್ಯೂರಿಟಿನೂ ಸಹ ನಾವು ಕೊಟ್ಟಿದ್ದಾರೆ. ಏನಂತಂದರೆ ವರ್ಕರ್ಸ್ಗೆ, ಪ್ಲಾಟ್ಫಾರಂ ವರ್ಕರ್ಸ್ಗೆ, ಈ ಓಲಾ ಸ್ವಿಗ್ಗಿ ಅದು ಇದು ಸಾಮಾಜಿಕ ಭದ್ರತೆ ಈ ರೀತಿಯನ್ನು ಪಡೆಯಬಹುದು ಅಂತೇಳಿ ಎಲ್ಲ ಅಂದರೆ ಮೊದಲು ಕಾನೂನಿಗಿಂತನೂ ಈಗ ಹೆಚ್ಚಿನ ಅವಕಾಶಗಳನ್ನ ಈ ಹೊಸ ಆಕ್ಟಲ್ಲಿ ಹೊಸ ಕೋಡಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಇನ್ನು ಜಾರಿಗೆ ಬರಬೇಕಲ್ಲ.
1: ಈಗ ದೂರು ನೀಡಿದ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇವನು ತೆಗೆದಾಗ್ಬಿಡೋಣ ಅಂತ ಹೇಳಿ ತೆಗೆದ್ಬಿಟ್ರೆ
2: ಅದರಲ್ಲಿ ನಾವು ಆ ರೀತಿ ಮಾಡ್ತಕ್ಕಂಥದ್ದು ತಪ್ಪಿದೆ ಸರ್. ಯಾಕಂದ್ರೆ ಯಾವುದೇ ಒಬ್ಬ ಕಾರ್ಮಿಕನನ್ನು ತೆಗಿಬೇಕು ಅಂತಂದ್ರೆ ನೋಟಿಸ್ ಕೊಟ್ಟು ಅಥವಾ ಅವನು ಏನು ತಪ್ಪು ಮಾಡಿದೆ ಅಂತಕ್ಕಂಥದ್ದನ್ನ ತಿಳಿಸಿ ಹೇಳಬೇಕು. ಒಂದು ವೇಳೆ ಏನಾದರೂ ಆ ರೀತಿ ವಿರೋಧ ಮಾಡಿದ್ರೆ ಲೇಬರ್ ಕೋರ್ಟ್ ಅಂತಿದೆ, ಅಲ್ಲಿ ಹೋಗಿ ನಾವು ಅರ್ಜಿಯನ್ನು ಸಲ್ಲಿಸಿದ್ರೆ ಅವರನ್ನ ಮರು ನೇಮಕ ಮಾಡ್ಕೊಳ್ಳೋದಾಗಲಿ ಅಥವಾ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ. ಅದು ಹೊಸ ಲೇಬರ್ ಕೋಡ್ ಕೂಡ ಇನ್ನೂ
1: ಜಾರಿಯಾಗಿಲ್ಲ,
2: ಮುಂದೆ ಗೊತ್ತಾಗುತ್ತೆ. ಈಗ ಹಳೆ ಕಾನೂನು ಏನಿದೆ ಅದನ್ನೇ ಪಾಲನೆ ಆಗ್ತಾ ಇದೆ.
1: ತುಂಬಾ ಧನ್ಯವಾದಗಳು ವಕೀಲರಾದ ಮುನಿರಾಜ್ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650100710 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಿ.

0: ಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50
2: ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV to 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827427705, ಮೊಬೈಲ್ 9108752744 ಅಥವಾ 9448448744.
3: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734. ನಾನಿದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
4: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
5: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
3: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
6: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
3: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
5: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
3: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
4: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
3: ಹಾಗಾದ್ರೆ ಇವತ್ತೇ ಹೋಗೋಣ.
7: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
8: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
9: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
10: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
4: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲಾ ಸಿಗುತ್ತೆ.
3: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
4: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
11: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364518657.
1: ಆಕಾಶವಾಣಿ ಮಡಿಕೇರಿ. ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: रक्तवार्णिकी संचेतना प्रख्यापिता इति वार्ताः।
1: आकाशवाणी मडिकेरी।
2: कूर्ग हाईलाइट फर्निचर न 7th ईयर एनिवर्सरी ऑफर स्प्रिंग मैट्रेस खरीदिसी मत्तोंदु उचितवागी पडेयिरी। कूर्ग हाईलाइट फर्निचर विराजपेटे। ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ।
2: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು।
4: Kurk Institute of Technology, Ponnampete, Kodagunalli, Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering, Mattu Computer Science with Cyber Security, Gagi Admissions Prarambhavagide. Meritorious students, Mattu Arthikavagi Durbala Vargagalige, Scholarship Kuda Labhya. Uttama Sports Saulabhya, Kuda Labhya. Karemadi 9611-55457.
5: Ranjitinga.

0: Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering, ಮತ್ತು Computer Science with Cyber Security ಗಾಗಿ admissions ಪ್ರಾರಂಭವಾಗಿದೆ. Meritorious students ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ scholarship ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ ಲಭ್ಯ. ಕರೆ ಮಾಡಿ 9611555457.
1: ಕೈಂಜ ತಿಂಗ ನಾಳಂಕ 26 ಮರಣಪಟ್ಟು ಮೂರ್ನಾಡು ಸುಭಾಷ್ ನಗರ ಹತ್ರ ಹಾನರರಿ ಕ್ಯಾಪ್ಟನ್ ಐಚೋಡಿ ಎಂಡ ಮಣ್ಣಪ್ಪ ಐಂಡ ಮಾದಕಾರ್ಯತ್ನ ನಾಳೆ ಬೇಡಾಚೆ ಪೋಲು 12 ಗಂಟೆಗೆ ಮೂರ್ನಾಡು ಕೊಡವ ಸಮಾಜದ ನಡೆದೋಕ್ಕೆ ಏರ್ಪಾಡು ಮಾಡಿತು. ಅದನ್ನ ಉಂಡು ಊರು ಕೇರಿಕಾರ ಬೆಂದು ಶಂಗಾರಿಯ ಒಕ್ಕಕಾರ ಪಿಂಜ ಕಾಗದ ಹೆಚ್ಚಿತು ಎತ್ತದವು ಇದನ್ನೇ ತಂಗಡ ತಕ್ಕಾರ ಅಂತ ಜ್ಞಾನ ಮಾಡಿ ಬಂದಿತ್ತು. ಸಾಕರ ತರನೊಂದು ಮೋವ ಮೈಮ ಮೋವ ಪಿಂಜ ಒಕ್ಕಕಾರ ಕಟ್ಟಣಿತು.
2: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್ ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
3: ಆಕಾಶವಾಣಿ ಮಡಿಕೇರಿ, ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಸಮಯ 7:02:10 ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬೇಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
0: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು, ವಿಪಕ್ಷ ನಾಯಕರ ಆಗ್ರಹ. ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ಬೆಳಗಾವಿ ಜಿಲ್ಲೆಯ 7048 ರೈತರಿಗೆ ತರಬೇತಿ. ವಾರ್ತೆಗಳ ವಿವರ. ದೇಶದಲ್ಲಿ ಪಿಎಂ ಸೂರ್ಯಘರ್ ಶುರುವಾದ ಎರಡೇ ವರ್ಷದಲ್ಲಿ 50.6 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ. 19 ಲಕ್ಷ ಮನೆಗಳ ವಿದ್ಯುತ್ ಬಿಲ್ ಶೂನ್ಯವಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮಫ್ತ್ ಬಿಜ್ಲಿ ಯೋಜನೆ ವಿಶ್ವದ ಅತಿದೊಡ್ಡ ಸೌರ ಮೇಲ್ಛಾವಣಿ ಅಭಿಯಾನವಾಗಿ ಹೆಗ್ಗುರುತಾಗಿದೆ. ಯೋಜನೆ ಆರಂಭವಾದ ಎರಡೇ ವರ್ಷದಲ್ಲಿ ಅಭೂತಪೂರ್ವ ಪ್ರಗತಿ ಸಾಧಿಸಿದೆ. ಪ್ರತಿನಿತ್ಯವೂ ಹೊಸದೊಂದು ಮೈಲಿಗಲ್ಲು ಸ್ಥಾಪಿಸುತ್ತಿದೆ ಎಂದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 7.94 ಲಕ್ಷ ಸೌರ ಮೇಲ್ಛಾವಣಿ ಸ್ಥಾಪನೆ ಕಂಡಿದ್ದ ಭಾರತದಲ್ಲೀಗ ಸೂರ್ಯಘರ್ ಯೋಜನೆ ಜಾರಿ ಬಳಿಕ ಗಮನಾರ್ಹ ವೇಗ ಕಂಡಿದೆ. 75,021 ಕೋಟಿ ವೆಚ್ಚದಲ್ಲಿ ತ್ವರಿತ ಅನುಷ್ಠಾನಗೊಂಡ ಈ ಯೋಜನೆ ಇಂದು ಪ್ರತಿ 6 ದಿನಗಳಿಗೊಮ್ಮೆ 1 ಲಕ್ಷ ಮನೆಗಳನ್ನು ತಲುಪುತ್ತಿದೆ ಎಂದು ಹೇಳಿದ್ದಾರೆ. ಜಲಜೀವನ ಮಿಷನ್ ಗ್ರಾಮೀಣ ಭಾರತದ ಜೀವನದಲ್ಲಿ ಐತಿಹಾಸಿಕ ಬದಲಾವಣೆ ತಂದಿದ್ದು ವಿಶ್ವದ ಅತಿದೊಡ್ಡ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ನಿರ್ಮಿಸಿದೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಜಲಜೀವನ್ ಮಿಷನ್ 2.0 ಮೂಲಕ ಮೂಲಸೌಕರ್ಯದ ಜೊತೆಗೆ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೂ ನಿರಂತರ ಸುರಕ್ಷಿತ ಮತ್ತು ಗುಣಮಟ್ಟದ ಕುಡಿಯುವ ನೀರು ಪೂರೈಸುವುದಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಐಐಎಂ ಬೆಂಗಳೂರು ಹಾಗೂ ಅಂತಾರಾಷ್ಟೀಯ ಕಾರ್ಮಿಕ ಸಂಘಟನೆ ಐಎಲ್ಒ ಅಧ್ಯಯನಗಳ ಪ್ರಕಾರ ಈ ಯೋಜನೆ ಬೃಹತ್ ಯೋಜನೆ ಲಕ್ಷಾಂತರ ಜನರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿದೆ. ಗ್ರಾಮ ಪಂಚಾಯಿತಿಗಳು, ಮಹಿಳೆಯರು ಮತ್ತು ಜನಸಾಮಾನ್ಯರ ಸಹಭಾಗಿತ್ವದಿಂದ ಹರ್ ಘರ್ ಜಲ್ ಸಂಕಲ್ಪವು ಇಂದು ಯಶಸ್ವಿ ಜನಾಂದೋಲನವಾಗಿ ರೂಪುಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಜನರಿಗೆ ಶಾಶ್ವತ ಹಾಗೂ ಸಮರ್ಪಕ ನೀರಿನ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಕಮಲನಗರದಲ್ಲಿ ಅಮೃತ್ 2.0 ಯೋಜನೆಯಡಿ 84.82 ಕೋಟಿ ರೂಪಾಯಿ ವೆಚ್ಚದಲ್ಲಿ ಔರಾದ್ ಹಾಗೂ 6 ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆಯ ಕಾಮಗಾರಿಯನ್ನು ಅಧಿಕಾರಿಗಳೊಂದಿಗೆ ವೀಕ್ಷಿಸಿ ಪ್ರಗತಿ ಹಾಗೂ ಕಾಮಗಾರಿಯ ಗುಣಮಟ್ಟದ ಕುರಿತು ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು. ಸಂಪುಟ ದರ್ಜೆ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ನಾಳೆಯಿಂದ 2 ದಿನ ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕಲಘಟಗಿಯಲ್ಲಿ ತಾಲೂಕು ಮಟ್ಟದ ಅಭಿವೃದ್ದಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಹಾಗೂ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವರು. ಬಳಿಕ ಕಲಘಟಗಿ ಮತಕ್ಷೇತ್ರದಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡುವರು. ಮಧ್ಯಾಹ್ನ 3 ಗಂಟೆಗೆ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸುವರು. ಬಳಿಕ ನವಲಗುಂದ, ಕುಂದಗೋಳ ಹಾಗೂ ಅಳ್ನಾವರ ತಾಲೂಕಿನ ಗ್ರಾಮಗಳಲ್ಲಿ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಚರ್ಚಿಸಿ ಗ್ರಾಮಗಳಿಗೆ ಭೇಟಿ ನೀಡುವರು ಎಂದು ಸಚಿವರ ಆಪ್ತ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾನವ ಕಳ್ಳಸಾಗಾಣಿಕೆ ಮತ್ತು ಜೀತ ಪದ್ದತಿಯಂತಹ ಸಾಮಾಜಿಕ ಪಿಡುಗುಗಳ ವಿರುದ್ದ ಜಾಗೃತಿ ಮೂಡಿಸಲು ಹಾಗೂ ಇವುಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಗದಗ ಜಿಲ್ಲೆಯ ಎಲ್ಲಾ ಇಲಾಖೆಗಳು ಒಂದಾಗಿ ಶ್ರಮಿಸುವುದು ಅಗತ್ಯ ಎಂದು ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಿಎಸ್ ಶಿವನಗೌಡರ ತಿಳಿಸಿದ್ದಾರೆ. ಗದಗ ನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಮಾನವ ಕಳ್ಳಸಾಗಾಣಿಕೆ ಹಾಗೂ ಜೀತ ಪದ್ದತಿ ಕಾರ್ಮಿಕ ವಿರೋಧಿ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ತಮಿಳುನಾಡು ಸರ್ಕಾರ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ಹಿನ್ನೆಲೆ ಕರ್ನಾಟಕದ ಹಿತಾಸಕ್ತಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ದೇಶದಲ್ಲಿ ಪಿಎಂ ಸೂರ್ಯಘರ್ನಿಂದ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಪ್ರತಿಯೊಂದು ಗ್ರಾಮಕ್ಕೂ ಶುದ್ದ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆ.

0: ವ್ಯವಸ್ಥೆಯನ್ನು ಸಮರ್ಥವಾಗಿ ರಕ್ಷಿಸಬೇಕು ಎಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿನ ಕ್ರಮದಿಂದ ರಾಜ್ಯಕ್ಕೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನೀರು ಹರಿಸಿದರೆ ಜನ ಅದನ್ನು ಸಹಿಸುವುದಿಲ್ಲ ಎಂದು ಹೇಳಿದರು. ಶುಕ್ರವಾರ ಬೆಳಿಗ್ಗೆ ವಿಧಾನಸಭೆ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಸಭೆ ನಡೆಸಲಿದ್ದು, ಅಧಿವೇಶನದಲ್ಲಿ ಯಾವ ವಿಷಯಗಳನ್ನು ಪ್ರಸ್ತಾಪಿಸಬೇಕು ಹಾಗೂ ಯಾವ ರೀತಿಯ ಹೋರಾಟ ನಡೆಸಬೇಕು ಎಂಬ ಬಗ್ಗೆ ಚರ್ಚಿಸಲಾಗುವುದು ಎಂದು ಆರ್ ಅಶೋಕ್ ತಿಳಿಸಿದರು. ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಭೂಮಿಯ ಫಲವತ್ತತೆ ಸುಧಾರಿಸುವುದು ಹಾಗೂ ಸಾಗುವಳಿ ವೆಚ್ಚ ಕಡಿಮೆ ಮಾಡಿ ರೈತರ ನಿವ್ವಾಳ ಆದಾಯ ಹೆಚ್ಚಿಸಲು ಸಹಕಾರಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಯೋಜನೆಯಡಿ 7048 ರೈತರಿಗೆ ಮಾಹಿತಿ ಹಾಗೂ ತರಬೇತಿ ನೀಡಿ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಹೇಳಿದ್ದಾರೆ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಕಾರ್ಯಾಲಯದ ಸಭಾಂಗಣದಲ್ಲಿ ಆಯೋಜಿತ 2026-27 ಸಾಲಿನ ಯೋಜನೆಗಳ ಅನುಷ್ಠಾನ ವಿವಿಧ ಯೋಜನೆಗಳ ಜಿಲ್ಲಾ ಮಟ್ಟದ ಮೇಲ್ವಿಚಾರಣಾ ಸಮಿತಿಯ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 7.52 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಅದರಲ್ಲಿ ವಿವಿಧ ಕೃಷಿ ಬೆಳೆಗಳ ಬಿತ್ತನೆ ಗುರಿಗೆ 7.16 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು, ಈವರೆಗೆ ಶೇಕಡ 95% ಬಿತ್ತನೆಯಾಗಿದೆ ಎಂದು ಅವರು ತಿಳಿಸಿದರು. 2025-26 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಗೆ ವಿವಿಧ ಬೆಳೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಒಟ್ಟು 78 ಕೋಟಿ ಬೆಳೆ ವಿಮೆ ಪರಿಹಾರ ಮಂಜೂರು ಮಾಡಿದ್ದು, ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಜಮೆಯಾಗಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರತಿ ವರ್ಷ ಆಗಸ್ಟ್ 1-7 ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ಈ ಸಪ್ತಾಹವು ಕೇವಲ ಆಚರಣೆಯಲ್ಲ, ಪ್ರತಿಯೊಂದು ಮಗುವಿನ ಆರೋಗ್ಯಕರ ಭವಿಷ್ಯವನ್ನು ನಿರ್ಮಿಸುವ ಸಾಮಾಜಿಕ ಚಳವಳಿಯಾಗಿದೆ ಎಂದು ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಪರಶುರಾಮ್ ಎಫ್ಕೆ ತಿಳಿಸಿದ್ದಾರೆ. ಅವರು ಆಕಾಶವಾಣಿಯೊಂದಿಗೆ ಮಾತನಾಡಿ, ತಾಯಿಯ ಹಾಲು ಮಗುವಿನ ಮೊದಲ ಆಹಾರ ಮಾತ್ರವಲ್ಲ, ಅದು ಮಗುವಿನ ಮೊದಲ ಲಸಿಕೆ, ಮೊದಲ ಔಷಧಿ ಮತ್ತು ಮೊದಲ ರಕ್ಷಣೆಯಾಗಿದೆ. ಮಗು ಜನಿಸಿದ 1 ಗಂಟೆಯೊಳಗೆ ಸ್ತನ್ಯಪಾನ ಆರಂಭಿಸುವುದು ಅತಿ ಮುಖ್ಯ. ಮೊದಲ 6 ತಿಂಗಳು ಕೇವಲ ತಾಯಿಯ ಹಾಲನ್ನು ನೀಡಬೇಕು. ನಂತರ ಪೂರಕ ಆಹಾರದೊಂದಿಗೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಸ್ತನ್ಯಪಾನ ಮುಂದುವರಿಸಬೇಕು ಎಂದು ಹೇಳಿದ್ದಾರೆ.
1: ವಿಶ್ವ ಸ್ತನ್ಯಪಾನ ಸಪ್ತಾಹನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವಾರದಲ್ಲಿ ಸಾರ್ವಜನಿಕರಿಗಾಯಿತು, ಅದರಲ್ಲಿ ಗರ್ಭಿಣಿ ತಾಯಿಗಿರಬಹುದು, ಅಂಗನವಾಡಿ ಕಾರ್ಯಕರ್ತರಿಗಿರಬಹುದು, ಆಶಾ ಕಾರ್ಯಕರ್ತರಿಗಿರಬಹುದು, ನಮ್ಮ ಆರೋಗ್ಯ ಕಾರ್ಯಕರ್ತರು ತಿಳುವಳಿಕೆ ನೀಡುವುದೇನಪ್ಪ ಅಂತಂದ್ರೆ, ಸ್ತನ್ಯಪಾನವನ್ನ ಕಡ್ಡಾಯವಾಗಿ ಒಂದು ಮಗು ತನ್ನ ತಾಯಿ ಎದೆ ಹಾಲು ಕುಡಿತಪ್ಪ ಅಂತಂದ್ರೆ ಅದು ಆರೋಗ್ಯ ಉತ್ತಮವಾಗಿರಬಹುದು, ಯಾವುದೇ ರೀತಿ ರೋಗ ರುಜಿನಗಳು ಬರದೇ ಇರಬಹುದು, ಬಂದವರು ಯಾವುದೇ ಔಷಧಿ ಇಲ್ಲದೆ ಅದು ಬಾಡಿಯಿಂದ ಹೊರ ಹೋಗಬಹುದು. ಗರ್ಭಕಂಠದ ಕ್ಯಾನ್ಸರ್ ಇರಬಹುದು, ಗರ್ಭ ಚೀಲದ ಕ್ಯಾನ್ಸರ್ ಇರಬಹುದು, ಅದನ್ನು ಎದೆ ಹಾಲು ಕುಡಿಸೋದ್ರಿಂದ ತಾಯಿಗೆ ಆಗ್ತಕ್ಕಂತ ಕ್ಯಾನ್ಸರ್ ರೋಗ ಬರುವುದನ್ನ ನಾವು ತಡೆಗಟ್ಟಬಹುದು. ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಇರ್ತೈತಿ ಹಾಲಿನಲ್ಲಿ, ತಾಯಿ ಎದೆ ಹಾಲು ಅಮೃತ ಸಮಾನ.
0: ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಹಂಚಿಕೆಯಾದ ಪಡಿತರ ಮತ್ತು ಸೆಪ್ಟೆಂಬರ್ ಆಗಸ್ಟ್ 2 ತಿಂಗಳ ಪಡಿತರ ಧಾನ್ಯವನ್ನು ಆಗಸ್ಟ್ ತಿಂಗಳಿನಲ್ಲೇ ಒಟ್ಟಿಗೆ ವಿತರಿಸಲಾಗುತ್ತಿದ್ದು, ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಆಗಸ್ಟ್ ತಿಂಗಳಿನ 21 ಕೆಜಿ ಹಾಗೂ ಸೆಪ್ಟೆಂಬರ್ ತಿಂಗಳಿನ 21 ಕೆಜಿ ರಾಗಿ ಹಾಗೂ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರತಿ ತಿಂಗಳು 14 ಕೆಜಿ ಅಕ್ಕಿಯಂತೆ 2 ತಿಂಗಳಿಗೆ ಒಟ್ಟು 28 ಕೆಜಿ ವಿತರಣೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಆದ್ಯತಾ ಪಡಿತರ ಚೀಟಿದಾರರಿಗೆ ಪ್ರತಿ ಸದಸ್ಯನಿಗೆ 6 ಕೆಜಿ ರಾಗಿ ಮತ್ತು 4 ಕೆಜಿ ಅಕ್ಕಿ ಸೇರಿ ಪ್ರತಿ ಸದಸ್ಯರಿಗೆ ಒಟ್ಟು 10 ಕೆಜಿ ಧಾನ್ಯ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಪಿಎಂ ಸೂರ್ಯಘರ್ನಿಂದ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು, ವಿಪಕ್ಷ ನಾಯಕರ ಆಗ್ರಹ. ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ಬೆಳಗಾವಿ ಜಿಲ್ಲೆಯ 7048 ರೈತರಿಗೆ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.

0: ಉಚಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು
1: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
0: ಭಾರತದ ಸೂಪರ್ ಕಂಪ್ಯೂಟಿಂಗ್ ಎಕೋಸಿಸ್ಟಮ್ ನಿರ್ಮಾಣ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ ಹೆಚ್ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ಶ್ರೋತೃಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ವಾರ ತಂತ್ರಜ್ಞಾನಕ್ಕೆ ನಿರಾಕರಿಸಲ್ಪಟ್ಟ ನಂತರ ಭಾರತ ತನ್ನ ಮೊದಲ ಸ್ವದೇಶಿ ಸೂಪರ್ ಕಂಪ್ಯೂಟರ್ ಪರಂ 8000 ಅನ್ನು ಹೇಗೆ ನಿರ್ಮಾಣ ಮಾಡಿತು ಅನ್ನೋ ಸ್ಫೂರ್ತಿದಾಯಕ ಕಥೆಯನ್ನ ನೀವೆಲ್ಲ ಕೇಳಿದ್ರಿ. ಆದ್ರೆ ಒಂದು ಯಶಸ್ವಿ ಸೂಪರ್ ಕಂಪ್ಯೂಟರ್ ನಿರ್ಮಿಸುವುದಷ್ಟೇ ಆರಂಭ, ನಿಜವಾದ ಸವಾಲು ಅದಕ್ಕಿಂತ ಬಹಳ ದೊಡ್ಡದಾಗಿರುತ್ತೆ. ಒಂದು ಸಂಪೂರ್ಣ ದೇಶ ಇನ್ನಷ್ಟು ವೇಗವಾದ, ಹೆಚ್ಚು ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳನ್ನ ಹೇಗೆ ನಿರ್ಮಾಣ ಮಾಡ್ತು ಅನ್ನೋದಕ್ಕಿಂತ ಸಂಪೂರ್ಣ ಸೂಪರ್ ಕಂಪ್ಯೂಟಿಂಗ್ ಪರಿಸರ ವ್ಯವಸ್ಥೆಯನ್ನ ಹೇಗೆ ನಿರ್ಮಿಸ್ತಾ ಇದೆ ಅನ್ನೋದನ್ನ ಕೂಡ ತಿಳ್ಕೋಬೇಕಾಗತ್ತೆ. ಈ ಮಾಹಿತಿಯನ್ನ ತಿಳಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮೇಡಮ್.
0: ಕಳೆದ ವಾರ ನೀವು ಭಾರತದ ಸೂಪರ್ ಕಂಪ್ಯೂಟಿಂಗ್ ಪಯಣದ ಬಗ್ಗೆ ತಿಳಿಸ್ಕೊಟ್ರೆ. ಇಂತಹ ದೊಡ್ಡ ತಂತ್ರಜ್ಞಾನ ಕಾರ್ಯಕ್ರಮಗಳನ್ನ ಭಾರತದಲ್ಲಿ ಹೇಗೆ ಕೈಗೊಳ್ಳಲಾಗ್ತಾ ಇದೆ ಅನ್ನೋದನ್ನ ತಿಳಿಸಬಹುದಾ?
2: ಒಂದು ಉದಾಹರಣೆ ಜೊತೆಗೆ ವಿವರಿಸ್ತೀನಿ. ಒಂದು ಆಧುನಿಕ ನಗರವನ್ನು ನಿರ್ಮಿಸುತ್ತಿದ್ದೀರಿ ಎಂದು ಊಹಿಸಿ. ನಿಮಗೆ ಸಿಟಿ ಪ್ಲಾನರ್ಸ್, ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಗಳು, ವಿದ್ಯುತ್ ತಂತ್ರಜ್ಞರು, ಕಟ್ಟಡ ನಿರ್ಮಾಣಕಾರರು, ಶಿಕ್ಷಕರು, ವೈದ್ಯರು ಮತ್ತು ಸಾವಿರಾರು ನುರಿತ ಕಾರ್ಮಿಕರು ಬೇಕಾಗುತ್ತಾರೆ. ಆಗ ಮಾತ್ರ ಒಂದು ನಗರ ನಿರ್ಮಿಸಲು ಸಾಧ್ಯ. ಅದೇ ರೀತಿ ಸೂಪರ್ ಕಂಪ್ಯೂಟಿಂಗ್ ಎಕೋಸಿಸ್ಟಮ್ ನಿರ್ಮಿಸಲು ಬಯಾಲಜಿಸ್ಟ್ಗಳು, ಮ್ಯಾಥಮೆಟಿಷಿಯನ್ಸ್, ಸ್ಟ್ರಕ್ಚರಲ್ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರ್ಸ್, ಕಂಪ್ಯೂಟೇಶನಲ್ ಸೈಂಟಿಸ್ಟ್, ಕಂಪ್ಯೂಟರ್ ಇಂಜಿನಿಯರ್ಗಳು, ರಿಸರ್ಚ್ ಬೇಸ್ಡ್ ವಿಶ್ವವಿದ್ಯಾಲಯಗಳು, ಕೈಗಾರಿಕೆಗಳು ಹಾಗೂ ಸರ್ಕಾರಿ ಸಂಸ್ಥೆಗಳು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಆದ್ದರಿಂದ ಇವುಗಳನ್ನು ಭಾರತ ಸರ್ಕಾರದ ಮಿಷನ್ ಕಾರ್ಯಕ್ರಮಗಳಾಗಿ ನಡೆಸಲಾಗುತ್ತದೆ. ಪ್ರಸ್ತುತ ನಡೆಯುತ್ತಿರುವ ಮಿಷನ್ ಅನ್ನು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಎಂದು ಕರೆಯಲಾಗುತ್ತದೆ. ಇದರ ಉದ್ದೇಶ ಕೇವಲ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದಲ್ಲ, ಭಾರತದ ಕೇಪಬಿಲಿಟಿ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಇದರ ಉದ್ದೇಶ.
0: ಇನ್ನು ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂತ ಹೇಳಿದ್ರಲ್ಲ, ಇದು ನಿಖರವಾಗಿ ಏನು ಅಂತ ಇನ್ನಷ್ಟು ವಿವರಣೆ ನೀಡಬಹುದಾ?
2: ಭಾರತವು ಆರಂಭದಲ್ಲಿ ಮಾಡಿದಂತೆ ಕೇವಲ ಒಂದು ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ನಿರ್ಮಿಸುವುದನ್ನು ಆಯ್ಕೆ ಮಾಡಲಿಲ್ಲ. ಬದಲಾಗಿ ಈ ಮಿಷನ್ ಸಂಪೂರ್ಣ ಎಕೋಸಿಸ್ಟಮ್ ಅಥವಾ ವ್ಯವಸ್ಥೆಯನ್ನು ನಿರ್ಮಿಸುತ್ತೆ. ಇದು 4 ಪ್ರಮುಖ ಕ್ಷೇತ್ರಗಳು ಅಥವಾ ಸ್ತಂಭಗಳು ಬೇಕಾಗುತ್ತೆ ಇದನ್ನು ಪೂರ್ಣಗೊಳಿಸಲು. ಮೊದಲನೆಯದಾಗಿ ದೇಶದಾದ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದು. ಇದುವರೆಗೆ 39 ಸೂಪರ್ ಕಂಪ್ಯೂಟರ್ಗಳನ್ನು ಸ್ಥಾಪಿಸಲಾಗಿದೆ. ಒಂದು ಸ್ವಾರಸ್ಯಕರ ವಿಷಯ ಏನು ಗೊತ್ತಾ? ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಭಾರತದ ಅತಿ ದೊಡ್ಡ ಸೂಪರ್ ಕಂಪ್ಯೂಟರ್ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ಎರಡನೆಯದಾಗಿ ಸಂಪೂರ್ಣವಾಗಿ ಆಮದುಗಳ ಅಥವಾ ಇಂಪೋರ್ಟೆಡ್ ಸರ್ವರ್ಗಳ ಮೇಲೆ ಅವಲಂಬಿಸದೆ ನಮ್ಮದೇ ತಂತ್ರಜ್ಞಾನ ಮತ್ತು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವುದು. ಮೂರನೆಯದಾಗಿ ದೇಶದ ನೈಜ ಸಮಸ್ಯೆಗಳನ್ನು ಅಂದರೆ ಸೊಸೈಟಲ್ ಪ್ರಾಬ್ಲಮ್ಸ್ ಪರಿಹರಿಸಲು ಸಹಾಯ ಮಾಡುವುದು. ನಾಲ್ಕನೆಯದು ಮುಂದಿನ ತಲೆಮಾರನ್ನು ಬೆಂಬಲಿಸಲು ತಂತ್ರಜ್ಞಾನಗಳ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ, ಪ್ರೊಫೆಸರ್ಗಳಿಗೆ ಮತ್ತು ಸಂಶೋಧಕರಿಗೆ ನೀಡುವುದು. ಈ 4 ಸ್ತಂಭಗಳು ಭಾರತವನ್ನು ಇನ್ನಷ್ಟು ಸ್ವಾವಲಂಬಿಯನ್ನಾಗಿಸುತ್ತದೆ.
0: ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂದ್ರೆ ಏನು ಅಂತ ತಿಳಿಸಿದ್ರಿ, ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಇದನ್ನ ಅಭಿವೃದ್ಧಿಪಡಿಸಲಾಗಿದೆ ಅನ್ನೋದನ್ನ ಹೇಳಿ.

0: ಆದ್ರೆ ಈ ಮಿಷನ್ ಇದುವರೆಗೆ ಏನು ಸಾಧನೆ ಮಾಡಿದೆ ಅನ್ನೋದು ಕೂಡ ನಮ್ಮ ಶ್ರೋತೃಗಳಿಗೆ ತಿಳಿಸಿದ್ರೆ ಅವ್ರಿಗೂ ಇನ್ನಷ್ಟು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅಂತ ಅನ್ಸುತ್ತೆ.
1: ಇದರ ಪ್ರಗತಿ ಗಮನಾರ್ಹವಾಗಿದೆ. ಈ ಮಿಷನ್ ಆರಂಭವಾದಾಗ ಒಂದು ಪ್ರಮುಖ ಪ್ರಶ್ನೆ ಅದರ ಮುಂದಿತ್ತು. ಭಾರತವು ಕೇವಲ ಒಂದು ಅತಿ ದೊಡ್ಡ ಸೂಪರ್ ಕಂಪ್ಯೂಟರ್ ಅನ್ನು ನಿರ್ಮಿಸಬೇಕೆ ಅಥವಾ ದೇಶದಾದ್ಯಂತ ಅನೇಕ ಸಂಶೋಧಕರಿಗೆ ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಕಂಪ್ಯೂಟರ್ಗಳ ಆಕ್ಸೆಸ್ಗೆ ಅವಕಾಶ ದೊರಕಬೇಕೆ ಅಂತ. ಎನ್ಎಸ್ಎಂ ಎರಡನೇ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿತ್ತು. ಅದರ ಫಲಿತಾಂಶವಾಗಿ ಇಂದು 39 ಹೆಚ್ಚು ಪರಂ ಸೂಪರ್ ಕಂಪ್ಯೂಟರ್ಗಳನ್ನು ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಸ್ಥಾಪಿಸಲಾಗಿದೆ. ಇದರ ಅರ್ಥ ಬೆಂಗಳೂರಿನ ಒಬ್ಬ ವಿದ್ಯಾರ್ಥಿ, ಗುವಾಹಟಿಯಲ್ಲಿ ಇರುವ ಒಬ್ಬ ಸಂಶೋಧಕ ಅಥವಾ ಜಮ್ಮುವಿನಲ್ಲಿ ಇರುವ ಒಬ್ಬ ವಿಜ್ಞಾನಿ, ಇವರೆಲ್ಲರೂ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯಗಳನ್ನು ಅವರ ಹತ್ತಿರದ ನಗರಗಳಲ್ಲಿರುವ ಸಂಸ್ಥೆಗಳಿಂದ ಬಳಸಿಕೊಳ್ಳಬಹುದು. ಇದರಿಂದ ಸಂಶೋಧನೆ ಇನ್ನಷ್ಟು ವೇಗವಾಗುತ್ತದೆ, ಹೊಸತನ ದೇಶದ ಪ್ರತಿಯೊಂದು ಪ್ರದೇಶಕ್ಕೂ ತಲುಪುತ್ತದೆ. ಇದು ಒಂದು ರಾಷ್ಟ್ರೀಯ ಮಿಷನ್ನ ನಿಜವಾದ ಶಕ್ತಿ.
0: ಕಳೆದ ವಾರ ಮಾತಾಡ್ತಾ ರುದ್ರ ಅನ್ನೋ ಒಂದು ಪದವನ್ನ ಉಪಯೋಗಿಸಿದ್ರೆ, ರುದ್ರ ಅಂದ್ರೆ ಏನು ಆಕ್ಚುಲಿ?
1: ಅನೇಕರು ಸೂಪರ್ ಕಂಪ್ಯೂಟರ್ ಎಂದರೆ ಒಂದು ದೈತ್ಯ ಯಂತ್ರ ಎಂದು ಭಾವಿಸುತ್ತಾರೆ. ಆದರೆ ಸೂಪರ್ ಕಂಪ್ಯೂಟರ್ ಎನ್ನುವುದು ಹಲವಾರು ಸರ್ವರ್ಗಳನ್ನು ಒಂದು ರ್ಯಾಕ್ನಲ್ಲಿ, ಒಂದು ರ್ಯಾಕ್ ಎಂದರೆ ಒಂದು ಕಬ್ಬಿಣದ ಕಪಾಟಿನ ತರ ಇರುತ್ತೆ, ಆ ಕಪಾಟಿನಲ್ಲಿ ಒಂದರ ಮೇಲೊಂದು ಜೋಡಿಸಲಾದ ಅನೇಕ ಸರ್ವರ್ಗಳು. ಈ ಸರ್ವರ್ಗಳು ಪರಸ್ಪರ ಒಟ್ಟಾಗಿ ಕೆಲಸ ಮಾಡಲು ನೆಟ್ವರ್ಕ್ ಮೂಲಕ ಸಂಪರ್ಕ ಕಲ್ಪಿಸಲಾಗಿರುತ್ತೆ. ಹಿಂದೆ ಭಾರತವು ಈ ಸರ್ವರ್ಗಳನ್ನು ವಿದೇಶಗಳಿಂದ ತರಿಸಿ ಅವನ್ನು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳಿಂದ ಒಟ್ಟಾಗಿ ಕೂಡಿಸುತ್ತಿತ್ತು. ಇಂದು ನಾವು ಇನ್ನೊಂದು ಹೆಜ್ಜೆ ಮುಂದಿಟ್ಟು ಸಿಡ್ಯಾಕ್ನಲ್ಲಿ ರುದ್ರ ಎಂಬ ಸ್ವದೇಶಿ ಸರ್ವರ್ ಅಭಿವೃದ್ಧಿಪಡಿಸಿದ್ದೇವೆ. ಇದನ್ನು ಸೂಪರ್ ಕಂಪ್ಯೂಟರ್ಗಳು ಮತ್ತು ಎಐಗಾಗಿ ಭಾರತದಲ್ಲೇ ವಿನ್ಯಾಸಗೊಳಿಸಲಾಗಿದೆ. ಅದರ ಅರ್ಥ ಭಾರತೀಯ ಇಂಜಿನಿಯರ್ಗಳು ಈಗ ಸಂಪೂರ್ಣ ಸರ್ವರ್ ಅಂದರೆ ಅದರ ಮದರ್ ಬೋರ್ಡ್, ಕೂಲಿಂಗ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಸರ್ಕ್ಯೂಟ್, ನೆಟ್ವರ್ಕಿಂಗ್ ಮತ್ತು ಅನೇಕ ಇತರ ತಂತ್ರಜ್ಞಾನಗಳನ್ನು ಭಾರತದಲ್ಲೇ ವಿನ್ಯಾಸಗೊಳಿಸಬಹುದು. ಇದು ಭಾರತದ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ಅನ್ನು ಬಲಪಡಿಸುತ್ತೆ. ಅನೇಕ ಎಲೆಕ್ಟ್ರಾನಿಕ್ ಘಟಕಗಳು ದೇಶದೊಳಗೆ ಇವನ್ನು ಅಸೆಂಬಲ್ ಮಾಡಲಾಗುತ್ತೆ. ಇದರಿಂದ ಭಾರತೀಯ ಉತ್ಪಾದನೆಗೆ ಉತ್ತೇಜನ ದೊರಕಿದ್ದು ಸುಧಾರಿತ ಗಣಕ ವ್ಯವಸ್ಥೆಗಳಿಗಾಗಿ ಬಲವಾದ ಪೂರೈಕೆಯ ಕಂಪ್ಲೀಟ್ ಚೈನ್ ಅಂತ ಏನು ಕರಿತೀವಿ ಅದನ್ನ ನಿರ್ಮಾಣ ಆಗ್ತಾ ಇದೆ. ಸಿಡ್ಯಾಕ್ ತಾನು ನಿರ್ಮಿಸಿದ ಈ ತಂತ್ರಜ್ಞಾನಗಳನ್ನು ಭಾರತೀಯ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಅಂದ್ರೆ ಇಎಂಎಸ್ ಪಾಲುದಾರರಿಗೆ ವರ್ಗಾಯಿಸುತ್ತೆ. ಇದು ಭಾರತದಲ್ಲಿ ಕೈಗಾರಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ, ಅದರೊಂದಿಗೆ ಸ್ಕಿಲ್ಡ್ ಮ್ಯಾನ್ ಪವರ್ ಅಭಿವೃದ್ಧಿಯಾಗುತ್ತೆ. ನಮ್ಮ ಮುಂದಿನ ಮೈಲಿಗಲ್ಲು ಇಂಡಿಯನ್ ಸರ್ವರ್ ಕ್ಲಾಸ್ ಪ್ರೊಸೆಸರ್ ಚಿಪ್ಸ್ ಅಭಿವೃದ್ಧಿಪಡಿಸುವುದು. ನಮ್ಮ ಪ್ರತಿಯೊಂದು ಹೆಜ್ಜೆಯು ಸ್ವಾವಲಂಬನೆಯನ್ನು ದೃಢೀಕರಿಸುವತ್ತ ಸಾಗುತ್ತಿದ್ದೇವೆ.
0: ಇಂದಿನ ಕಂಪ್ಯೂಟರ್ಗಳು ಅನೇಕ ವಿಧದ ಪ್ರೊಸೆಸರ್ ಗಳನ್ನ ಬಳಸ್ತಾ ಇದ್ದಾವೆ. ಇದು ಸಾಫ್ಟ್ವೇರ್ ಅಭಿವೃದ್ಧಿಯನ್ನ ಕಷ್ಟಕರ ಮಾಡ್ತಾ ಇಲ್ವಾ?
1: ಇಂದಿನ ಅತ್ಯಂತ ದೊಡ್ಡ ಸವಾಲುಗಳಲ್ಲಿ ಇದು ಒಂದು. ಆಧುನಿಕ ಸೂಪರ್ ಕಂಪ್ಯೂಟರ್ಗಳು ವಿವಿಧ ವೆಂಡರ್ಗಳ ಪ್ರೊಸೆಸರ್ಗಳು ಮತ್ತು ಆಕ್ಸೆಲರೇಟರ್ ಕಾರ್ಡ್ಗಳನ್ನು ಬಳಸುತ್ತವೆ. ಅಪ್ಲಿಕೇಶನ್ಗಳು ಪ್ರತಿ ಹೊಸ ಹಾರ್ಡ್ವೇರ್ಗೆ ರೀಕೋಡಿಂಗ್ ಅಥವಾ ಮರುಬರವಣಿಗೆ ಮಾಡಬೇಕಾಗುತ್ತೆ. ಇದರಿಂದ ತಿಂಗಳುಗಳಷ್ಟು ಸಮಯ ಮತ್ತು ವೆಚ್ಚ ವ್ಯರ್ಥವಾಗ್ತಾ ಇದೆ. ಈ ಸವಾಲನ್ನು ಎದುರಿಸಲು ಸಿಡ್ಯಾಕ್ ಪಾರಸ್ ಎಕೋಸಿಸ್ಟಮ್, ಯುನಿಫೈಡ್ ಪ್ರೋಗ್ರಾಮಿಂಗ್ ಎಕೋಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದರ ವಿಷನ್, ಒಮ್ಮೆ ಒಂದು ಅಪ್ಲಿಕೇಶನ್ ಅಥವಾ ಅನ್ವಯಿಕೆಯನ್ನು ಅಭಿವೃದ್ಧಿಪಡಿಸಿ ಕನಿಷ್ಠ ಬದಲಾವಣೆಗಳೊಂದಿಗೆ ವಿವಿಧ ಹಾರ್ಡ್ವೇರ್ಗಳಲ್ಲಿ ಅದನ್ನು ಸುಲಭವಾಗಿ ಕಾರ್ಯಗತಗೊಳಿಸುವುದು. ಇದರಿಂದ ಅಪ್ಲಿಕೇಶನ್ ಡೆವಲಪರ್ಸ್ಗೆ ತಮ್ಮ ಕೆಲಸಕ್ಕೆ ಅತ್ಯುತ್ತಮ ಕಂಪ್ಯೂಟಿಂಗ್ ಹಾರ್ಡ್ವೇರ್ ಆಯ್ಕೆ ಮಾಡುವ ಸ್ವಾತಂತ್ರ್ಯ ದೊರಕುತ್ತೆ ಮತ್ತು ಒಂದೇ ಹಾರ್ಡ್ವೇರ್ ತಂತ್ರಜ್ಞಾನದ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತೆ. ಇದನ್ನು ನಮ್ಮ ಸೂಪರ್ ಕಂಪ್ಯೂಟಿಂಗ್ ಸಾಫ್ಟ್ವೇರ್ ಸ್ಟ್ಯಾಕ್ ಪಿನಾಕಾ ಸ್ಟುಡಿಯೋ ಜೊತೆಗೆ ಎಲ್ಲಾ ಎನ್ಎಸ್ಎಂ ಸೂಪರ್ ಕಂಪ್ಯೂಟರ್ಗಳಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ.
0: ವಿದ್ಯಾರ್ಥಿಗಳು ಮತ್ತು ಸಂಶೋಧಕರು ಈ ಕಾರ್ಯಕ್ಕೆ ಏನಾದರೂ ಕೊಡುಗೆಯನ್ನ ನೀಡಬಹುದಾ? ಯಾಕೆಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಅನ್ಸುತ್ತೆ ಇಷ್ಟೆಲ್ಲ ಯೋಜನೆಗಳು ಕಾರ್ಯಕ್ರಮಗಳು ನಡೀತಾ ಇದೆ, ನಾವು ಏನಾದರೂ ಇದಕ್ಕೆ ಭಾಗಿ ಆಗಬಹುದಾ? ಸೊ ಈ ತರ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸಂಶೋಧಕರಿಗೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದಕ್ಕೆ ಅವಕಾಶವಿದೆಯಾ?
1: ಖಂಡಿತವಾಗಿಯೂ. ಯಾವುದೇ ಸಂಸ್ಥೆ ಭವಿಷ್ಯದ ತಂತ್ರಜ್ಞಾನಗಳನ್ನು ಒಂಟಿಯಾಗಿ ನಿರ್ಮಿಸಲು ಸಾಧ್ಯವಿಲ್ಲ. ಅತ್ಯುತ್ತಮ ಸಾಫ್ಟ್ವೇರ್ ಸಾವಿರಾರು ಜನರು ನಿರಂತರವಾಗಿ ಒಟ್ಟಾಗಿ ಅದನ್ನು ಸುಧಾರಿಸುವುದರಿಂದ ಬೆಳೆಯುತ್ತೆ. ಅದಕ್ಕೆ

0: ಹಾಗೆಯೇ ಸಿಡ್ಯಾಕ್ ಪಾರಸ್ ಎಕೋಸಿಸ್ಟಮ್ ಅನ್ನು ಓಪನ್ ಸೋರ್ಸ್ ಯೋಜನೆಯಾಗಿ ಬಿಡುಗಡೆ ಮಾಡಿದೆ. ಇಂದು ವಿದ್ಯಾರ್ಥಿಗಳು, ಪ್ರೊಫೆಸರ್ಸ್, ಸಂಶೋಧಕರು, ಸ್ಟಾರ್ಟ್ಅಪ್ಸ್ ಮತ್ತು ಸಾಫ್ಟ್ವೇರ್ ಡೆವಲಪರ್ಸ್ ಎಲ್ಲರೂ ಇದರ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು. ಇದನ್ನ github.com/paras PARAS-ecosystem ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ ಅಲ್ಲಿ ಲಿಸ್ಟ್ ಮಾಡಿರುವ ಸಮಸ್ಯೆಗಳನ್ನು ನೀವು ಪರಿಹರಿಸಬಹುದು. ಪ್ರತಿಯೊಂದು ಕೊಡುಗೆಯು ಭಾರತದ ಸೂಪರ್ ಕಂಪ್ಯೂಟಿಂಗ್ ಸಾಫ್ಟ್ವೇರ್ ಎಕೋಸಿಸ್ಟಮ್ ಅನ್ನು ಇನ್ನಷ್ಟು ಬಲಪಡಿಸುತ್ತೆ.
1: ಕೇಳ್ತಾ ಇದೀರಲ್ಲ ಶ್ರೋತೃಗಳೇ, ಸೂಪರ್ ಕಂಪ್ಯೂಟರ್ಸ್ ಹೇಗೆ ಆರಂಭವಾಯಿತು, ಹಾಗೇನೆ ಸೂಪರ್ ಕಂಪ್ಯೂಟಿಂಗ್ ಸಾಫ್ಟ್ವೇರ್ ಎಕೋಸಿಸ್ಟಮ್ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು, ಸಂಶೋಧಕರು ಏನೆಲ್ಲ ಕೊಡುಗೆಗಳನ್ನ ನೀಡಬಹುದು ಅನ್ನೋದನ್ನ ತಿಳ್ಕೊಂಡ್ರೆ ಮುಂದಿನ ವಾರ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನ ನಿಮಗಾಗಿ ತರ್ತೀವಿ. ಇಷ್ಟೊತ್ತು ಮಾಹಿತಿ ನೀಡಿದ ದೀಪಿಕಾ HV ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಭಾರತದ ಸೂಪರ್ ಕಂಪ್ಯೂಟಿಂಗ್ ಎಕೋಸಿಸ್ಟಮ್ ನಿರ್ಮಾಣ ಕುರಿತು ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ S.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:30.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
5: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
6: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
7: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
8: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
9: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
10: The number you've dialed is currently busy.

0: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
1: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
1: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282. ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026. 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. July 13 August 14 ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು.
4: ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
5: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸನ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್ ಇನ್ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
6: This information is brought to you by Manipal Hospital. Lives on. For any health emergencies, call 0821-255-000. Save the number. Save lives.
7: ಜುಲೈ 25 ಮರಣಪಟ್ಟ ಬಾಳುಗೋಡು ಗ್ರಾಮ ಕಬ್ಬಚ್ಚಿರ ಡಾಲಾ ಕುಶಾಲಪ್ಪ ಎಂಡ ಮಾದ ಕಾರ್ಯ ಇಂದು ಪೊಲಾಕ 11 ಬಾಳುಗೋಡುಳ್ಳ ಅಂಡ ಸ್ವಂತ ಮನೆಯಲ್ಲಿ ನಡಪ. ಒಕಕಾರ ಊರ್ಕಾರ ಬೆಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ್ದು ಬರುನುಂದು ಅಂಡ ಪೊಣ್ಣು ಕಬ್ಬಚ್ಚಿರ ಮೀನಾ ಮಾಚಮ್ಮ ಮೋವ ಮೈಮ ಕಿರು ಮೋವ ಪಿಂಜ ಸಂಸಾರಕಾರ ಕಟ್ಟಣಿತ.
8: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
9: FM 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477 2237-0488 2226-1257 ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಭೋಪಾಲ್ನಲ್ಲಿ ಇಂದಿನಿಂದ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆ ಆರಂಭ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟ.

0: ಯಮನ್ ಕರಾವಳಿಯಲ್ಲಿ ಭಾರತೀಯ ಧ್ವಜ ಹೊಂದಿದ್ದ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ. ನೀಟ್ ಯುಜಿ 2026 ಮೊದಲ ಸುತ್ತಿನ ಕೌನ್ಸಿಲಿಂಗ್ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತೀಯ ಪಟುಗಳು ಕಣದಲ್ಲಿ. ವಾರ್ತೆಗಳ ವಿವರ. 2026 ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿರುವ ಭಾರತ ಮೂರನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆಯನ್ನು ಇಂದಿನಿಂದ ನಾಳೆಯವರೆಗೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಯೋಜಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದು, ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಗೆ ಮುನ್ನ ಸಾಂಸ್ಕೃತಿಕ ಸಹಕಾರ ಹಾಗೂ ಪ್ರಮುಖ ವಿಚಾರಗಳ ಕುರಿತು ಒಮ್ಮತ ಮೂಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಇದರ ಜೊತೆಗೆ 13ನೇ ಬ್ರಿಕ್ಸ್ ಶಿಕ್ಷಣ ಸಚಿವರ ಸಭೆ ಹಾಗೂ 3ನೇ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ಕೂಡ ಇಂದಿನಿಂದ ಇದೇ 7ರವರೆಗೆ ಒಡಿಶಾದ ಭುವನೇಶ್ವರದಲ್ಲಿ ನಡೆಯಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಶಿಕ್ಷಣ ಸಚಿವರು, ಹಿರಿಯ ಅಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆರಂಭಿಕ ಬಾಲ್ಯ ಆರೈಕೆ ಮತ್ತು ಶಿಕ್ಷಣ ಬಲಪಡಿಸುವುದು, ಕೌಶಲ್ಯಾಭಿವೃದ್ಧಿ ಹಾಗೂ ಸಹಕಾರ ಹೆಚ್ಚಿಸುವುದು ಮತ್ತು ಸಂಯುಕ್ತ ಸಂಶೋಧನೆ, ನಾವೀನ್ಯತೆ ಹಾಗೂ ನವೋದ್ಯಮಗಳನ್ನು ಉತ್ತೇಜಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು 13ನೇ ಬ್ರಿಕ್ಸ್ ಶಿಕ್ಷಣ ಸಚಿವರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟವಾಗಲಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಬೆಳಗ್ಗೆ 10 ಗಂಟೆಗೆ ಮುಂಬೈನಲ್ಲಿ ರೆಪೋ ದರದ ಕುರಿತು ನಿರ್ಧಾರ ಪ್ರಕಟಿಸಲಿದ್ದಾರೆ. ಕೇಂದ್ರ ಬ್ಯಾಂಕ್ನ 3 ದಿನಗಳ ಹಣಕಾಸು ನೀತಿ ಸಮಿತಿ ಸಭೆ ಸೋಮವಾರ ಆರಂಭಗೊಂಡಿತು. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಹಾಗೂ ಅಮೆರಿಕದ ಫೆಡರಲ್ ರಿಸರ್ವ್ನ ಕಠಿಣ ಹಣಕಾಸು ನೀತಿಯ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಮಹತ್ವ ಪಡೆದಿದೆ. ಪ್ರಸ್ತುತ ಶೇಕಡಾ 5.25%ರಷ್ಟಿರುವ ರೆಪೋ ದರವನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸುವ ನಿರೀಕ್ಷೆ ಇದೆ. 6 ಸದಸ್ಯರ ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವನ್ನು ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ. ಯಮನ್ ಕರಾವಳಿಯ ಸಮೀಪ ಕೆಂಪು ಸಮುದ್ರದಲ್ಲಿ ನಿನ್ನೆ ಮುಳುಗಿದ ಭಾರತೀಯ ಧ್ವಜ ಹೊಂದಿದ್ದ ವಾಣಿಜ್ಯ ಹಡಗು ಎಂಎಸ್ವಿ ಫೈಜ್ನೂರ್ ಒಲಿಯ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ಹಡಗಿನಲ್ಲಿದ್ದ ಎಲ್ಲಾ 13 ಮಂದಿ ಭಾರತೀಯರನ್ನು ರಕ್ಷಿಸಲಾಗಿದೆ. ಸಿಬ್ಬಂದಿಯ ಸುರಕ್ಷತೆ ಮತ್ತು ಭದ್ರತೆಗಾಗಿ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದು, ಯಮನ್ ಅಧಿಕಾರಿಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ವಿಷಯವನ್ನು ತಿಳಿಸಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ನಿರಂತರ ದಾಳಿಗಳು ಅತ್ಯಂತ ಆತಂಕಕಾರಿ ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ಕೊನೆಗೊಳ್ಳಬೇಕು ಹಾಗೂ ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ಮುಕ್ತ ಮತ್ತು ನಿರ್ಬಂಧರಹಿತ ನೌಕಾಯಾನ ಹಾಗೂ ವಾಣಿಜ್ಯ ಚಟುವಟಿಕೆಯನ್ನು ಶೀಘ್ರವೇ ಪುನಃಸ್ಥಾಪಿಸಬೇಕು ಎಂದು ಭಾರತ ಒತ್ತಾಯಿಸಿದೆ. ನೀಟ್ ಯುಜಿ 2026 ಮೊದಲ ಸುತ್ತಿನ ಕೌನ್ಸಿಲಿಂಗ್ ನೋಂದಣಿ ಪ್ರಕ್ರಿಯೆಯನ್ನು ವೈದ್ಯಕೀಯ ಕೌನ್ಸಿಲಿಂಗ್ ಸಮಿತಿಯು ಎಂಸಿಸಿ ಇಂದು ಪ್ರಾರಂಭಿಸಲಿದೆ. ಮೊದಲ ಸುತ್ತಿನ ನೋಂದಣಿ ಇಂದಿನಿಂದ ಇದೇ 12ರ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಯಲಿದ್ದು, ಶುಲ್ಕ ಪಾವತಿಗೆ ಸಂಜೆ 6 ಗಂಟೆಗೆ ಅವಕಾಶವಿರುತ್ತದೆ. ಅಭ್ಯರ್ಥಿಗಳು ನಾಳೆಯಿಂದ 13ರ ಬೆಳಗ್ಗೆ 11 ಗಂಟೆವರೆಗೆ ಆದ್ಯತೆಯ ಸೀಟುಗಳ ಆಯ್ಕೆ ಮಾಡಬಹುದು. ಇದೇ 17ರಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾಗಲಿದ್ದು, ಸೀಟು ಪಡೆದ ವಿದ್ಯಾರ್ಥಿಗಳು ಇದೇ 18ರಿಂದ 22ರೊಳಗೆ ಸಂಬಂಧಪಟ್ಟ ಕಾಲೇಜುಗಳಿಗೆ ವರದಿ ಮಾಡಿಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ನೋಂದಣಿ ಶುಲ್ಕ ಪಾವತಿ ಹಾಗೂ ಸೀಟು ಆಯ್ಕೆ ಪ್ರಕ್ರಿಯೆಯ ಕುರಿತು ವಿವರವಾದ ಮಾರ್ಗದರ್ಶಿ ವಿಡಿಯೋಗಳನ್ನು ಎಂಸಿಸಿ ಪೋರ್ಟಲ್ನಲ್ಲಿ ಬಿಡುಗಡೆ ಮಾಡಿದೆ. ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಯಾವುದೇ ನೆರವು ಬೇಕಿದ್ದಲ್ಲಿ ವಿದ್ಯಾರ್ಥಿಗಳು ಉಚಿತ ಸಹಾಯವಾಣಿ ಸಂಖ್ಯೆ 1800 102 7637 ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 1800 102 7637 ಅಥವಾ ಇಮೇಲ್ ವಿಳಾಸ mcc2026@gov.in ಮೂಲಕ ವೈದ್ಯಕೀಯ ಕೌನ್ಸಿಲಿಂಗ್ ಸಮಿತಿಯನ್ನು ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನ

0: ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿರುವ ಸ್ಥಳೀಯ ಚುನಾವಣೆಗಳನ್ನು ಭಾರತ ಸಂಪೂರ್ಣ ಪ್ರಹಸನ ಎಂದು ಬಣ್ಣಿಸಿದೆ. ಇಂತಹ ಕೃತಕ ಚುನಾವಣಾ ಪ್ರಕ್ರಿಯೆಯಿಂದ ವಾಸ್ತವಾಂಶವನ್ನು ಮರೆಮಾಚಲು ಸಾಧ್ಯವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನಿ ಪಡೆಗಳ ದಬ್ಬಾಳಿಕೆಯ ಕಾರ್ಯಾಚರಣೆ ಹಾಗೂ ನಾಗರಿಕರ ಹತ್ಯೆಯೇ ಅಲ್ಲಿನ ನೈಜ ಪರಿಸ್ಥಿತಿಯಾಗಿದೆ ಎಂದರು. ಜೂನ್ನಿಂದೀಚೆಗೆ ಕನಿಷ್ಠ 90 ನಾಗರಿಕರು ಜೀವ ಕಳೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಜನರ ಅಸಮಾಧಾನಕ್ಕೆ ಪಾಕಿಸ್ತಾನ ಗುಂಡಿನ ದಾಳಿ, ವಿದ್ಯುತ್ ವ್ಯತ್ಯಯ, ಬೆದರಿಕೆ ಹಾಗೂ ಬಲಪ್ರಯೋಗದ ಮೂಲಕ ಪ್ರತಿಕ್ರಿಯಿಸಿದೆ ಎಂದು ಅವರು ಆರೋಪಿಸಿದರು. ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದ ಅವರು, ಮಾನವ ಹಕ್ಕುಗಳ ಕುರಿತು ಪಾಕಿಸ್ತಾನದ ದ್ವಂದ್ವ ನಿಲುವನ್ನು ಜಗತ್ತು ಅರ್ಥ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಅಧ್ಯಯನ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿರುವ ವಿವಿಧ 17 ದೇಶಗಳ ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ನಿನ್ನೆ ಭೇಟಿಯಾಗಿ ಸುದೀರ್ಘ ಸಂವಾದ ನಡೆಸಿದರು. ಜಾಗತಿಕ ಬದಲಾವಣೆಗಳ ಈ ಸಂದರ್ಭದಲ್ಲಿ ಜಾಗತಿಕ ದಕ್ಷಿಣ ರಾಷ್ಟಗಳ ಆಶೋತ್ತರಗಳನ್ನು ಪ್ರತಿಬಿಂಬಿಸುವ ಸುಧಾರಿತ ಬಹುಪಕ್ಷೀಯತೆಯ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಭೇಟಿಯ ವೇಳೆ ತಂತ್ರಜ್ಞಾನ, ಸಾಮುದ್ರಿಕ ಭದ್ರತೆ, ಶಾಂತಿ ಪಾಲನೆ, ಅಭಿವೃದ್ದಿ ಪಾಲುದಾರಿಕೆ ಹಾಗೂ ವಿಪತ್ತು ನಿರ್ವಹಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮುನ್ನ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ವಿಶ್ವಸಂಸ್ಥೆಯ ಈ ನಿಯೋಗಕ್ಕೆ ಆತಿಥ್ಯ ವಹಿಸಿ ಭಾರತದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದರು. ರಾಷ್ಟಪತಿ ಭವನದ ಅಮೃತ ಉದ್ಯಾನದ ಬೇಸಿಗೆ ಹೂವಿನ ಪ್ರದರ್ಶನ ಇದೇ 16ರಿಂದ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಲಿದೆ. ಸೆಪ್ಟೆಂಬರ್ 15ರವರೆಗೆ ಸಾರ್ವಜನಿಕರು ಉದ್ಯಾನಕ್ಕೆ ಭೇಟಿ ನೀಡಬಹುದು. ಈ ಅವಧಿಯಲ್ಲಿ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ ಉದ್ಯಾನ ತೆರೆದಿರಲಿದ್ದು ಸಂಜೆ 5ಗಂಟೆಯವರೆಗೆ ಕೊನೆಯ ಪ್ರವೇಶಕ್ಕೆ ಅವಕಾಶವಿದೆ. ಪ್ರವೇಶ ಉಚಿತವಾಗಿದೆ. ನಿರ್ವಹಣಾ ಕಾರ್ಯಕ್ಕಾಗಿ ಪ್ರತಿ ಸೋಮವಾರ ಉದ್ಯಾನ ಮುಚ್ಚಿರುತ್ತದೆ. ರಾಷ್ಟೀಯ ಕ್ರೀಡಾ ದಿನವಾದ ಆಗಸ್ಟ್ 29ರಂದು ಕ್ರೀಡಾಪಟುಗಳಿಗೆ ಹಾಗೂ ಶಿಕ್ಷಕರ ದಿನವಾದ ಸೆಪ್ಟೆಂಬರ್ 5ರಂದು ಶಿಕ್ಷಕರಿಗೆ ವಿಶೇಷ ಪ್ರವೇಶ ಕಲ್ಪಿಸಲಾಗುವುದು. ಪ್ರವಾಸಿಗರು ಮುಂಗಡವಾಗಿ ಆನ್ಲೈನ್ನಲ್ಲಿ ಸಮಯದ ಸ್ಲಾಟ್ ಕಾಯ್ದಿರಿಸಬಹುದು. ಸ್ಥಳದಲ್ಲೇ ಟಿಕೆಟ್ ಕಾಯ್ದಿರಿಸುವ ವ್ಯವಸ್ಥೆ ಇರುವುದಿಲ್ಲ. ಹರ್ಮಸ್ ಜಲಸಂಧಿ ಮೂಲಕ ಹಡಗುಗಳ ಸುರಕ್ಷಿತ ಸಂಚಾರಕ್ಕಾಗಿ ನೂತನ ಕಾರಿಡಾರ್ ನಿರ್ಮಿಸುವ ಕುರಿತು ಇರಾನ್ ಮತ್ತು ಒಮಾನ್ ನಡುವಿನ ಮಾತುಕತೆಗಳು ಹೊಸ ಹಂತ ತಲುಪಿವೆ. ಅಮೆರಿಕ ತನ್ನ ಅನಗತ್ಯ ಹಸ್ತಕ್ಷೇಪ ನಿಲ್ಲಿಸಿದರೆ ಈ ತಿಳುವಳಿಕೆ ಒಪ್ಪಂದ ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರಲಿದೆ ಎಂದು ಇರಾನ್ ಸರ್ಕಾರಿ ಮಾಧ್ಯಮ ತಿಳಿಸಿದೆ. ಕತಾರ್ ಸೇರಿದಂತೆ ಮಧ್ಯಪ್ರಾಚ್ಯ ದೇಶಗಳ ರಾಜತಾಂತ್ರಿಕ ಮಧ್ಯಸ್ಥಿಕೆಯಿಂದಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಬಿಕ್ಕಟ್ಟು ಶಮನಕ್ಕೆ ಸಂಭಾವ್ಯ ಒಪ್ಪಂದದ ಕರಡು ಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತಿದೆ. ಈ ನಡುವೆ ಇಂದು ಅಥವಾ ನಾಳೆಯೊಳಗೆ ಒಪ್ಪಂದ ಏರ್ಪಟ್ಟು ಜಲಸಂಧಿ ಮರು ಆರಂಭವಾಗುವ ಸಾಧ್ಯತೆ ಇದೆ ಎಂದು ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಸುಳಿವು ನೀಡಿದ್ದಾರೆ. ತಮ್ಮ ದೇಶದ ಸಾರ್ವಭೌಮತ್ವ ರಕ್ಷಣೆಗೆ ಬದ್ಧ ಎಂದಿರುವ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಪ್ರಾದೇಶಿಕ ಸಂಘರ್ಷ ಹೆಚ್ಚಿಸಲು ಆಸಕ್ತಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅತ್ತ ಸೌದಿ ಅರೇಬಿಯಾ, ಯುಎಇ, ಕತಾರ್ ದೇಶಗಳ ಮನವಿ ಮೇರೆಗೆ ಸದ್ಯ ಮಿಲಿಟರಿ ದಾಳಿಯನ್ನು ತಡೆಹಿಡಿಯಲಾಗಿದ್ದು ರಾಜತಾಂತ್ರಿಕ ಪರಿಹಾರ ಕಂಡುಕೊಳ್ಳಲು ಇರಾನ್ಗೆ ಅಂತಿಮ ಅವಕಾಶ ನೀಡಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ದೇಶಾದ್ಯಂತ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ 50ಕ್ಕೂ ಅಧಿಕ ಕುಟುಂಬಗಳು ಮೇಲ್ಚಾವಣಿ ಸೌರ ವಿದ್ಯುತ್ ವ್ಯವಸ್ಥೆಯಿಂದ ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ದಕ್ಷಿಣ ಕೊರಿಯಾದ ಆಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಸೂಪರ್ 300 ಟೂರ್ನಿಯಲ್ಲಿ ಇಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ಹಲವು ಭಾರತದ ಆಟಗಾರರು ಅಂತಿಮ 4ರ ಘಟ್ಟ ಪ್ರವೇಶಿಸುವ ಭರವಸೆಯೊಂದಿಗೆ ಕಣಕ್ಕಿಳಿಯುತ್ತಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿಂದು ಭಾರತದ ಇಶಾರಾಣಿ ಬರುವ ಅನ್ಮೋಲ್ ಖರ್ಬ್, ಮಾಳವಿಕಾ ಬನ್ಸೋಡ್, ಆಕರ್ಷಿ ಕಶ್ಯಪ್, ತನ್ಯಾ ಹೇಮಂತ್ ಮತ್ತು ತೈಪೆ ಓಪನ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ತಾನ್ವಿ ಶರ್ಮಾ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಭಾರತದ ಅಗ್ರ ಬ್ಯಾಡ್ಮಿಂಟನ್ ಆಟಗಾರರಾದ ಹಾಗೂ ಮಾಜಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಕಿಡಂಬಿ ಶ್ರೀಕಾಂತ್ ತಮ್ಮ ಅಭಿಯಾನ ಆರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭೋಪಾಲ್ನಲ್ಲಿ ಇಂದಿನಿಂದ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆ ಆರಂಭ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟ. ಯಮನ್ ಕರಾವಳಿಯಲ್ಲಿ ಭಾರತೀಯ ಧ್ವಜ ಹೊಂದಿದ್ದ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ. ನೀಟ್ ಯುಜಿ 2026ರ ಮೊದಲ ಸುತ್ತಿನ ಕೌನ್ಸೆಲಿಂಗ್ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತೀಯ ಪಟುಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:46.

0: ನಿಧನ ಸುದ್ದಿ. ಮೂಲತ್ ಮಾದಾಪುರ 31 ಗ್ರಾಮತ್ರ ಚೀಕಂಡ ಮಿಟ್ಟು ಸೋಮಯ್ಯ ಐಂಗ ಇಂದು ಪುಲಕ ಮರಣಪಟ್ಟಿತ್ತು. 64 ಬೈತ್ರ ಮಾಜಿ ಪಟ್ಟಾಳಕಾರ ಚೀಕಂಡ ಮಿಟ್ಟು ಸೋಮಯ್ಯ ಐಂಗಡ ಚಾವು ಕೂಟೋ ಕುಶಾಲನಗರತ್ರ ಗಂಧದ ಕೋಟೆಲ್ಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ದಪನ ಕಾರ್ಯ ಇಂದು 24 ಗಂಟೆಗೆ ಕುಶಾಲನಗರ ಕೊಡವ ಸಮಾಜ ಕ್ಯಾಕೊಳತು ನಡಪ. ಮಡಿಕೇರಿಯ ಬನ್ನಿ ಮಂಟಪ ಸಮೀಪದ ನಿವಾಸಿ ಆಟೋ ಹನೀಫ್ ಅವರು ತಮ್ಮ 67 ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಹನೀಫ್ ಅವರ ಅಂತ್ಯಕ್ರಿಯೆ ಇಂದು ಪೂರ್ವಾಹ್ನ 11 ಗಂಟೆಗೆ ಮಡಿಕೇರಿಯ ಕಬರಸ್ಥಾನದಲ್ಲಿ ನಡೆಯಲಿದೆ. ಚೇರಂಬಾಣೆ ಪಾಕ ಕೊಳಗದಾಳು ಗ್ರಾಮದ ಬೆಳ್ಳಮಾನಿ ದಿವಂಗತ ಕಾವೇರಪ್ಪ ಅವರ ಮಗ 80 ವರ್ಷ ಪ್ರಾಯದ ಕುಶಾಲಪ್ಪ ಮುತ್ತು ಅವರು ನಿನ್ನೆ ನಿಧನರಾದರು. ನಿವೃತ್ತ ಸೈನಿಕ ಬೆಳ್ಳಮಾನಿ ಕುಶಾಲಪ್ಪ ಮುತ್ತು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕು, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
1: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
4: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
5: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9444805739.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
6: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
1: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
6: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
7: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
8: ಭೀಮ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್. 3-door ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಸಿನ್ಸ್ 1983 ಭೀಮ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
9: ಅಲ್ಲ ಮಂಗಲಾಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಟು. ಅದನ್ನ ನಿಮಗೆ 5 pair ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಚಿಟ್ರನ?
1: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
9: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪಲ್ಲಿ ನಂಗ 8 pair ಫ್ಯಾಬ್ರಿಕ್ ಕಟ್ಕೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಚಿಡೋಕ 1 pair ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತಂಗಿ ಮದಿ, ಬಾಕಿ ಎಲ್ಲಾ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
1: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ISO 9001:2015 ಪ್ರಮಾಣಿತ ಬಿಟ್ಟಂಗಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
10: ಕಾರ್ನರ್ ಸೋಫಾ 15,900 ರುಪೀಸ್.
1: ಡೈನಿಂಗ್ ಟೇಬಲ್ 6 chair ಸೆಟ್ 16,900 ರುಪೀಸ್.
10: 3-door ವಾರ್ಡ್ರೋಬ್ 9,500 ರುಪೀಸ್.
1: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
10: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
11: ಆಕಾಶವಾಣಿ

0: ಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ ಗೋಣಕೊಪ್ಪ ಹಾಗೂ ಕುಶಾಲನಗರದಲ್ಲಿ ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450
0: ಸುದ್ದಿ ಸಮಾಚಾರ ಓದಿಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ ಸುದ್ದಿರ ವಿವರ ಕೊಡವ ಮೇರ ಪೆರ್ಮೆಕ್ಕೆ ಬೊಮ್ಮಕ್ಕಡ ಜವಾಬ್ದಾರಿ ಬಲ್ಲಿದೆ ಉಡುಪು ತೊಡುಪುರ ಕೂಟಕ್ಕೆ ಮನೆಯಲ್ಲಿ ಕೊಡವ ತಕ್ಕ ಸಂಸ್ಕೃತಿನ ಪೊಲತುವ ಕೆಲಸ ಬೊಮ್ಮಕ್ಕಡದ ಅಣ್ಣೊಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷಗಳನ್ನ ಅಜ್ಜಿನಕಂಡ ಮಹೇಶ್ ನಾಚಯ್ಯ ಅಣ್ಣಿಚಿ ಅಖಿಲ ಕೊಡವ ಸಮಾಜತರ ಬೊಮ್ಮಕ್ಕಡ ಪರಿಷತ್ರ ಅಧೀನದಲ್ಲಿ ನಡೆದ ಕಕ್ಕಡ ನಮ್ಮೆಪಿಂಜ ಅಕಾಡೆಮಿರ 16ನೇ ಕೊಡವ ಪುಸ್ತಕ ಪತ್ತಾಯ ತೊರಪ ಕಾರ್ಯಕ್ರಮದಲ್ಲಿ ಕೂಡಿಯಾಡುಂಚಿ ಅವು ತಕ್ಕ ಬಂದದ್ದು ಮನೆಯಲ್ಲಿ ನಲ್ಲ ವಿಚಾರ ನಲ್ಲ ವಾತಾವರಣತನ ಬೆಚ್ಚೋದು ಬೊಮ್ಮಕ್ಕಡ ಕೈಲುಂಡು ಅನ್ನತ ಮನೆಯಲ್ಲಿ ಕೊಡವಾಮೆ ಪೊಲ್ವಾಂದು ಎಣ್ಣಿಚಿ ಬೊಮ್ಮಕ್ಕಡ ಪರಿಷತ್ರ ಅಧ್ಯಕ್ಷ ಐಚಂಡ ರಶ್ಮಿ ಮೇದಪ್ಪ ತಕ್ಕ ಪರಿಯೊಂಚಿ ಮನೆ ಮನೆಯಲ್ಲಿ ಜ್ಞಾನತರ ಬಳಿ ಇರುಂಡು ಒಂದು ಕಂಡಕ ಓದುವ ಅಭ್ಯಾಸ ಬೆಚ್ಚುಂಡು ಓದುವ ಅನಗುಂಡು ಜ್ಞಾನತರ ಬಳಚಿರ ಕೂಟಕ್ಕೆ ಸಾಹಿತ್ಯ ಚಿಂತನೆಗೆ ಮೊಳಿಯಪ್ಪ ಅಂದು ಎಣ್ಣಿಚಿ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ವಿದ್ಯಾದಾನಿಯಳನ ಮಾರ್ಚಂಡ ಗಣೇಶ್ ಮಳವಂಡ ಪೂವಮ್ಮ ಕಾರ್ಯಕ್ರಮದಲ್ಲಿ ತಕ್ಕ ಬಂದದ್ದು ಮೂವರ ರೇಖಾ ಪ್ರಕಾಶ ಕಕ್ಕಡ ತಿಂಗದರ ವಿಷಯದ್ದು ವಿಚಾರ ಮಂಡನೆ ಮಾಡಿಚೆ ಭಾರತ ಜೋಡೋ ಯುವ ಸಂಘತನ ಶುರು ಮಾಡೋಕೆ ಅವಶ್ಯವುಳ್ಳ ಕ್ರಮ ತಗೊಂಡೊಂದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಸೋಮಶೇಖರ್ ಸೂಚನೆ ಕೊಡ್ತಿದ್ದೆ ಮಡಿಕೇರಿಯಲ್ಲುಳ್ಳ ತಂಗಡ ಕಚೇರಿ ಸಭಾಬಾಡಿಯಲ್ಲಿ ನಿನ್ನಂದು ನಡೆದನ ಮುಪ್ಪಡೆ ತಯಾರಿಯರ ಸಭೆಯ ಕೊರವು ಕಾರಿಕೆಯನ್ನು ವಹಿಸುವಂಜಿ ಅವು ತಕ್ಕ ಬಂದದ್ದು ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾರತ ಜೋಡೋ ಯುವ ಸಂಘತನ ಸ್ಥಾಪನೆ ಮಾಡೊಂಡು ಪ್ರತಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಾಸರಿ 4000 ಜನಸಂಖ್ಯೆಗೆ ಓರು ಸಂಘ ಪ್ರತಿ ಪುರಸಭೆಯಲ್ಲಿ ಸರಾಸರಿ 6000 ಜನಸಂಖ್ಯೆಗೆ ಓರು ಸಂಘ ನಗರಸಭೆ ವ್ಯಾಪ್ತಿಯಲ್ಲಿ ಸರಾಸರಿ 8000 ಜನಸಂಖ್ಯೆಗೆ ಓರು ಸಂಘ ಶುರು ಮಾಡೊಂಡು ಇದಂಗೆ ಪಂಚಾಯತ್ ರಾಜ್ ಪಿಂಜ ನಗರಾಭಿವೃದ್ಧಿ ಪೌರಾಡಳಿತ ಇಲಾಖೆ ಅಧಿಕಾರಿಯ ಅವಶ್ಯವುಳ್ಳ ಕ್ರಮ ತಗೊಂಡು ಜಿಲ್ಲಾಧಿಕಾರಿ ಎಣಿಚಿ ಇದೇ ನೇರತೆ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ ತಕ್ಕ ಪರಿವಂಜಿ ಜಿಲ್ಲೆಯಲ್ಲಿ ನೂವಿಟ ದಂಡ ಗ್ರಾಮ ಪಂಚಾಯಿತಿ ಉಂಡು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಓರಂದು ಭಾರತ್ ಬೋಡೋ ಯುವ ಸಂಘ ಸ್ಥಾಪನೆಗೆ ಮಿಂಜಕ್ಕೆ ಬರೋಣ ಎಣಿಚಿ ಭಾರತ್ ಬೋಡೋ ಯುವ ಸಂಘಕ್ಕೆ ಕಾಲಕ್ಕೆ 10 ಲಕ್ಷ ರೂಪಾಯಿ ಅನುದಾನ ಸರ್ಕಾರ ತಂಜ ಬಿಡುಗಡೆ ಅಪ್ಪ ಅಂದು ಎಣಿಚಿ ನಗರಾಭಿವೃದ್ಧಿ ಯೋಜನಾ ಶಾಖೆಯ ನಿರ್ದೇಶಕ ಮಂಜುನಾಥ್ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಗಳನ್ನು ವಿಟಿ ವಿಸ್ಮಯ ಕುಡಿದನಕ್ಕೆ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಸಭೆಯಲ್ಲಿ ಹಾಜರಿಂಜಿತು ಮಡಿಕೇರಿಯ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಎಂಗಡಾದ ನೆಲೆ ಇಂದು ಪೊಲ್ಲಕ 10 ಗಂಟೆಗೆ ಜಿಲ್ಲಾಧಿಕಾರಿಯರ ಕೊರವು ಕಾರಿಕೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ನಡ್ಕೊಂಡಿಂಜ ವಿಶೇಷ ಚೇತನಂಗಡ ಸಮಸ್ಯೆನ ಕೇಟರಿಯುವ ಸಭೆನ ಮಿಂಜಕ್ಕೆ ತೆರಕಿತಂದು ಕಚೇರಿಯರ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಆದನೆಯಲ್ಲಿ ಇದೇ ತಿಂಗಳ 7ನೇ ತಾರೀಕರಂದು ಪೊಲಕ 10 ಗಂಟೆಂಜ ಮಧ್ಯಾಹ್ನ 1:30 ಗಂಟೆಗೆ ತನೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಬೋರೆ ಬೋರೆ ಸಂಸ್ಥೆಕಾರ ತಂಗಡ ಸಂಸ್ಥೆಯಲ್ಲಿ ಖಾಲಿಯುಳ್ಳ ಚಾಕರಿಗೆ ಅಭ್ಯರ್ಥಿಗಳ ಆಯ್ಕೆ ಮಾಡುವ 18 ಲಿಂಜ 35 ವಯತರ ಒಳಲುಳ್ಳವು ತಂಗಡ ಶೈಕ್ಷಣಿಕ ದಾಖಲೆಯೊಡೆ ಸಂದರ್ಶನಕ್ಕೆ ಬರಲೊಂದು ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ್ ಅರಿಚಿಟ್ಟಿತು ರಾಷ್ಟೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಮಕ್ಕಳ ವಿಭಾಗದಿಂದ ನಾಳೆ ಪೊಲಕ 10 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ವಿಶ್ವಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ನಡಪ ಹರಿಯಾಣದಲ್ಲಿ ನಡೆದ ವಿದ್ಯಾರ್ಥಿಯಡ ರಾಷ್ಟೀಯ ಒಲಿಂಪಿಕ್ಸ್ ಬ್ಯಾಡ್ಮಿಂಟನ್ ಕಲೆ ಕೊಟ್ಟಿದ್ರೆ ಕೊಡಗು ಕಾರಳನ ಅಪ್ಪಾರಣ್ಣ ತನಿಷ್ ಮುತ್ತಪ್ಪ ಪಿಂಜ ಅಪ್ಪಾರಣ್ಣ ತನೋ ಪೂವಣ್ಣ ಪುನರ ಪದಕ ಪಡೆದಣ್ಣಿತು ಈ ಸಹೋದರಂಗ ಕಕ್ಕಬ್ಬೆ ಯವಕ ಪಾಡಿಕಾರಳನ ಅಪ್ಪಾರಣ್ಣ ಸಾಗರ್ ಗಣಪತಿ ಎಂಗಡ ಮಕ್ಕ ಪಡಿಂಗಾರ ಕುಂದುಸಾಲರ ಪರಿಸರ ಸೂಕ್ಷ್ಮ ವಲಯಕ್ಕೆ ಸಂಬಂಧಪಟ್ಟನಕ್ಕೆ ಕೇಂದ್ರದಿಂದ ಅಧಿಸೂಚನೆ ಪ್ರಕಟ ಆಯಿತು ಇದತ್ತೆ ಕೊಡಗರ 53 ಗ್ರಾಮ ಕೂಡಿತು ಈ ಅಧಿಸೂಚನೆಗೆ ಸಂಬಂಧಪಟ್ಟನಕ್ಕೆ ಸಾರ್ವಜನಿಕ ಪಿಂಜ ಸಂಬಂಧಪಟ್ಟಂಗಳುಂಡು ದಂಡ ತಿಂಗತರೊಳಲು ಏದೆಂಗೆ ಸಲಹೆ ಸೂಚನೆ ಪಿಂಜ ಇದನ್ನ ಬಗ್ಗೆ ತಕರಾರುಂಡಂಗೆ ಕೊಡ್ಕೊಳ್ಳೊಂದು ಪ್ರಕಟಣೆಯಲ್ಲಿ ಅರಿಚಿಟ್ಟಿತು 18ನೇ ಕಾಲತ್ರ ಇಶಾ ಗ್ರಾಮೋತ್ಸವ ಗ್ರಾಮೀಣ ಕಳೆ ಕೊಟ್ಟದ್ರ ಆದ್ಯಮೂಟರ ಕ್ಲಸ್ಟರ್ ವಿಭಾಗದ್ರ ಕಳಿಕೆ ಇಕ್ಕಾಯ್ತು ಕುಶಾಲನಗರತ್ರ ಪಿಎಂ ಶ್ರೀ ಸರ್ಕಾರಿ ಸ್ಕೂಲ್ ಪರಂಬಲು ಕನಪಟ್ಟ ಬಿಂದುವ ಕೋಡಿಯಾಡಿತು ಮೊಳೆಯಿಟ್ಟಿತು ದೇಶತ್ರ 10 ರಾಜ್ಯದಲ್ಲಿ ಈ ಕಳೆ ಕೂಟ ನಡೆದನುಂಡು ಸೆಪ್ಟೆಂಬರ್ 6ರಂಗ ಕೊಯಮತ್ತೂರ ಇಶಾ ಯೋಗ ಕೇಂದ್ರದಲ್ಲಿ ಆಕಿರಿ ಕಳೆ ಕೂಟ ನಡಪ ಕೊಡಗು ಜಿಲ್ಲೆಯ ಬಾರೆ ಬಾರೆ ಗ್ರಾಮದಿಂದ ವಾಲಿಬಾಲ್ ಕಳೆ ಕೂಟಕ್ಕೆ 15 ಆ ಮಕ್ಕಳ ತಂಡ ಪಿಂಜ ಥ್ರೋಬಾಲ್ ಕಳೆ ಕೂಟದಲ್ಲಿ 11 ಮೊಮ್ಮಕ್ಕಳ ತಂಡಕಾರ ಕೋಡಿಯಾಡಿತು ಸೈನಿಕ ಸ್ಕೂಲರ 6 ಪಿಂಜ 9ನೇ ಕ್ಲಾಸ್ಗೆ ಕೊಡುವ ಅನ್ನತ ವಿದ್ಯಾರ್ಥಿಯಕ್ಕೆ ಪಿಂಜ ಪೋಷಕಂಗಕ್ಕೆ ಅರಿವಿಕೆ ಕೊಡಪ ಉದ್ದೇಶದ ಮಡಿಕೇರಿಯ ರೋಟರಿ ಮಿಸ್ಟಿ ಹಿಲ್ಸ್ ಪಿಂಜ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಆದನಿಲ್ ಬಪ್ಪ ನಾರಾಚೆಂಜ ಪ್ರತಿ ನಾರಾಚ ಎಣ್ಣಚಂಗಿ 20 ದಿನ ಮಡಿಕೇರಿಯ ಕೊಡಗು ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಪೊಲಕ 10 ಗಂಟೆಂಜ 24 ಗಂಟೆಗೆ ತನೆ ಪರೀಕ್ಷರ ಮಾಹಿತಿ ಕಾರ್ಯಾಗಾರ ನಡಪ ಸೈನಿಕ ಸ್ಕೂಲಕ್ಕೆ ಕೊಡುವಕ್ಕೆ ಬಂದವು ಈ ಬಗ್ಗೆ ಶಿಬಿರತ್ರ ಪ್ರಯೋಜನ ಪಡೆದವಲ್ಲೊಂದು ರೋಟರಿ ಮಿಸ್ಟಿ ಹಿಲ್ಸ್ಗಾರ ಅರಿಚಿಟ್ಟಿತು ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತು
2: ಸುದ್ದಿ ಸಮಾಚಾರ ಕೇಳಿದಿರಿ.

0: ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
2: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
3: ಯೂಶುವಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಬೀಡಲ್ ಎಡಿಮ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ಕಲರ್ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ಪ್ರಾಬ್ಲಮ್ ಐಟ್ಲ ಇದೆ.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
5: The number you've dialed is currently busy. Kindly
6: try again. ಎಷ್ಟು ದಿನದ ಕಾಲ್ ಮಾಡ್ತಾ ಇದೀನಿ, ಇಷ್ಟೊಂದು ಬಿಜಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-90128.
8: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚಂದದ ತಿರಿಸು. 10 ಗಂಟೆಯಿಂದ 10:15 ವರೆಗೆ ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಿಗ್ಗೆ 6:10 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ 5:00 ಗಂಟೆಯಿಂದ 5:15 ವರೆಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ 11:00 ಗಂಟೆಯಿಂದ 12:00 ಗಂಟೆವರೆಗೆ ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ 11:00 ಗಂಟೆಯಿಂದ 12:00 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ 11:00 ಗಂಟೆಯಿಂದ 12:00 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ 9:05 ಗಂಟೆಗೆ. ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನನ್ನೆತಿಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೂರವಾಣಿ ಸಂಖ್ಯೆ 0827222258 ಅಥವಾ 228129. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆಯಾಗಲಿದೆ. ಇನ್ನು ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಾನತೆ ಇರಲೇಬೇಕು. ಇದನ್ನು ಇಂಗ್ಲಿಷ್ನಲ್ಲಿ ಸಿಮಿಲಿಯಾ ಸಿಮಿಲಿವಸ್ ಕ್ಯೂರೆಂಟರ್ ಅಂತ ಕರಿತೀವಿ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ರೋಗಿಯ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನ ಒಟ್ಟಾಗಿ ಪರಿಗಣಿಸಿ ಚಿಕಿತ್ಸೆ ನೀಡಲಾಗುತ್ತೆ. ಭೂಮಿಯ ಮೇಲೆ ಸುಲಭವಾಗಿ ದೊರೆಯತಕ್ಕಂತಹ ಕಡಿಮೆ ಪ್ರಮಾಣದ ಸರಳವಾದ ವಸ್ತುಗಳಿಂದ ಔಷಧಿಗಳನ್ನು ತಯಾರಿಸಲಾಗುತ್ತೆ. ಹೋಮಿಯೋಪತಿ ಚಿಕಿತ್ಸೆ ವ್ಯಕ್ತಿ ಕೇಂದ್ರೀಕೃತವಾಗಿದ್ದು ಒಂದೇ ರೋಗಕ್ಕೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಔಷಧಿಯನ್ನು ನೀಡುವುದು ಈ ಪದ್ಧತಿಯ ಒಂದು ವಿಶೇಷತೆ. ಔಷಧಿಗಳನ್ನ ಗಾತ್ರದಲ್ಲಿ ಕಡಿಮೆಗೊಳಿಸಿ ಅದರಲ್ಲಿ ಸುಪ್ತವಾಗಿ ಅಡಗಿರ್ತಕ್ಕಂತಹ ಸಂಪೂರ್ಣವಾಗಿ ಗುಣಮಾಡುವ ಗುಣಗಳನ್ನು ವೃದ್ಧಿಗೊಳಿಸಿ ಔಷಧಿಗಳನ್ನು ತಯಾರಿಸ್ತೀವಿ. ಈಗ ಕೆಲವೊಂದು ತಪ್ಪು ಕಲ್ಪನೆ ಇದೆ, ಔಷಧಿಗಳು ಕೆಲಸ ಮಾಡುವ ನಿಧಾನವೇ ಅಂತ ಪ್ರಶ್ನೆ ಕೇಳ್ತಾರೆ. ಇದು ತಪ್ಪು ಕಲ್ಪನೆ. ಇದು ಮುಖ್ಯವಾಗಿ ಮೂರು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ. ಒಂದು ರೋಗಿ, ಒಂದು ಎರಡನೇದು ವೈದ್ಯರು, ಮೂರನೇದು ಔಷಧಿ ಗುಣಮಟ್ಟ. ರೋಗಿಗಳು ತಮ್ಮ ಎಲ್ಲ ಸಮಸ್ಯೆಗಳನ್ನ ಯಾವುದೇ ಮುಚ್ಚಮರೆ ಇಲ್ಲದೆ ವೈದ್ಯರ ಹತ್ರ ಹೇಳ್ಕೋಬೇಕು. ಅದೇ ರೀತಿ ವೈದ್ಯರು ಸಹ ರೋಗಿಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಪ್ರಯೋಗಾಲಯದ ಪರೀಕ್ಷೆಗಳನ್ನು ಸಹ ಮಾಡಿಸಿ ಸರಿಯಾದ ಔಷಧಿಯನ್ನು ನೀಡುವುದು ಸಹ ವೈದ್ಯರ ಕರ್ತವ್ಯ. ಹಾಗೆ ಔಷಧಿ ಗುಣಮಟ್ಟವು ಸಹ ಚೆನ್ನಾಗಿರಬೇಕು. ಈ ಮೂರು ಸಹ ಒಂದಕ್ಕೊಂದಕ್ಕೆ ಪೂರಕ. ಇದು ಸರಿಯಾಗಿದ್ರೆ ಮಾತ್ರ ಔಷಧಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹೋಮಿಯೋಪತಿ ಔಷಧಿಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಪದೇ ಪದೇ ರೋಗ ಬರದಂತೆ ತಡೆಗಟ್ಟುತ್ತೆ. ಇನ್ನೊಂದು ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ, ಔಷಧಿಗಳು ಸುರಕ್ಷಿತವೇ? ಹೌದು, ಖಂಡಿತ ಸುರಕ್ಷಾ. ಹೋಮಿಯೋಪತಿ ಔಷಧಿಗಳನ್ನ ಆರೋಗ್ಯವಂತ ಮಾನವನ ಮೇಲೆ ಪ್ರಯೋಗ ಮಾಡಿ ಅದರ ಪರಿಣಾಮ ಮಾನವರ ಮೇಲೆ ಹೇಗಿರುತ್ತೆ ಅಂತ ಕಂಡುಕೊಂಡಿರತಕ್ಕಂತಹ ವಿಶೇಷವಾದ ಒಂದು ವೈದ್ಯ ಪದ್ಧತಿ. ಔಷಧಿಗಳನ್ನ ಅತ್ಯಂತ ಸುರಕ್ಷಿತವಾಗಿ ವೈಜ್ಞಾನಿಕ ರೀತಿಯಲ್ಲಿ ತಯಾರಿಸುವುದರಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ. ಇನ್ನು ಸುರಕ್ಷಿತವಾಗಿ ನವಜಾತ ಶಿಶುಗಳು, ಗರ್ಭಿಣಿ ಸ್ತ್ರೀಯರು, ವಯೋವೃದ್ಧರು ಎಲ್ಲರೂ ಸಹ ವೈದ್ಯರ ಸಲಹೆ ಮೇರೆಗೆ ಸೇವಿಸಬಹುದು. ಎಲ್ಲಾ ರೋಗಕ್ಕೂ ಒಂದೇ ಔಷಧಿ ಕೊಡ್ತಾರೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಔಷಧಿಗಳು ನೋಡಕ್ ಸಣ್ಣ ಸಣ್ಣವಾಗಿದ್ರೂ ಸಹ ನಾವು ಅದಕ್ಕೆ ಮಿಶ್ರಣ ಮಾಡತಕ್ಕಂತ ಔಷಧಿಗಳು ಬೇರೆ ಬೇರೆ ಆಗಿರುವುದರಿಂದ ನೋಡಕ್ ಒಂದೇ ರೀತಿ ಇದ್ರೂ ಔಷಧಿ ಬೇರೆ ಬೇರೆ. ನಮ್ಮಲ್ಲಿ ಸುಮಾರು 3,000 ಹೆಚ್ಚಾಗಿ ಔಷಧಿಗಳು ಇರುತ್ತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನಂಗೆ ಸಣ್ಣ ಸಣ್ಣ ಗುಳಿಗೆಗಳಾದ್ರೂ ಸಹ ಅತ್ಯಂತ ಪರಿಣಾಮಕಾರಿಯಾಗಿ ಔಷಧಿಗಳು ಕೆಲಸ ಮಾಡುತ್ತೆ. ಹೋಮಿಯೋಪತಿಯಲ್ಲಿ ಸಾಮಾನ್ಯವಾಗಿ ಅಜೀರ್ಣ, ಸಂಧಿವಾತ, ಮೈಗ್ರೇನ್, ಮಲಬದ್ಧತೆ, ಮಾನಸಿಕ ಸಮಸ್ಯೆಗಳು, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಚರ್ಮ ರೋಗಗಳು ಎಲ್ಲ ರೋಗಗಳು ಸಹ ಔಷಧಿಯನ್ನು ನೀಡಬಹುದು. ಹಾಗೆಯೇ ಕೆಲವೊಂದು ಸಹ ಶಸ್ತ್ರಚಿಕಿತ್ಸೆಯನ್ನು ಸಹ ನಾವು ತಪ್ಪಿಸಬಹುದು ಈ ಔಷಧಿಯನ್ನು ನೀಡೋದ್ರಿಂದ. ಉದಾಹರಣೆಗೆ ಮೂತ್ರಕೋಶದಲ್ಲಿ ಕಲ್ಲು, ಪಿತ್ತ ಕೋಶದಲ್ಲಿ ಕಲ್ಲು, ಮೂಲವ್ಯಾಧಿ, ವೆರಿಕೋಸ್ ವೈನ್, ಕಾನ್ಸ್, ಆಣಿ ಇಂತಹ ರೋಗಗಳಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡದೆ ಔಷಧಿಗಳನ್ನು ನೀಡುವ ಮೂಲಕ ಸುಲಭವಾಗಿ ಈ ಒಂದು ಕಾಯಿಲೆಯನ್ನ ನಿವಾರಿಸಬಹುದು. ಈ ಹೋಮಿಯೋಪತಿ ಔಷಧಿಗಳನ್ನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೋಗಿಗೆ ಅರ್ಹ ವೈದ್ಯರ ಮಾರ್ಗದರ್ಶನದಲ್ಲಿ ಬಳಸಿದರೆ ಉತ್ತಮ ಹಾಗೂ ಶೀಘ್ರವಾಗಿ ಪರಿಣಾಮ ಬೀರುತ್ತೆ. ರೋಗಿಗಳು ಯಾವುದೇ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ಅರ್ಹ ತಜ್ಞ ವೈದ್ಯರಿಂದಲೇ ಚಿಕಿತ್ಸೆ ಪಡೆಯುವುದು ಬಹಳ ಸೂಕ್ತ. ಆರೋಗ್ಯ ರಕ್ಷಿಸಿಕೊಳ್ಳೋಣ. ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಹೋಮಿಯೋಪತಿ ಔಷಧಿ ಪದ್ಧತಿ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35:30. ಕೇಳುಗರೇ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222258 ಅಥವಾ 2281298. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನದ ಮಹತ್ವ, ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು, ಈ ಕುರಿತು ಕಿರುನಾಟಕ ನಡೆಸಿಕೊಡುವವರು ಮಂಗಳೂರಿನ ಫಾದರ್ ಮುಲರ್ಸ್ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ವಿಲ್ಮಾ ಶಾಲಿನಿ ನೊರನ್ನ, ಹೆಲೆನ್ ಕ್ಲಾರೆಟ್ ಡಿಸೋಜಾ ಮತ್ತು ವಿದ್ಯಾರ್ಥಿಗಳು. ಈ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಂಜೆತನಕ್ಕೆ ಚಿಕಿತ್ಸೆ, ಈ ಕುರಿತು ತಜ್ಞ ವೈದ್ಯರಾದ ಹರಿಚರಣ್ ಡಿಕೆ ಅವರೊಂದಿಗೆ ಸಂದರ್ಶನ, ಬಳಿಕ ಮಗುವಿಗೆ ಎದೆಹಾಲೆ ಶ್ರೇಷ್ಠ ಸಂವಾದ. 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. 4:15 ಯುವವಾಣಿ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ, ಉದ್ಯೋಗ ವ್ಯಾಸಂಗದ ವಿವರಗಳು.

0: ನೀಡುವ ಕಾರ್ಯಕ್ರಮ. 4:30ಕ್ಕೆ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. 5 ಗಂಟೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಇದರಲ್ಲಿ ಸೋಮವಾರಪೇಟೆ ತಾಲೂಕು ಆಲೂರು ಸಿದ್ದಾಪುರದ ಪೆರ್ಲಕೋಟಿ ಆರ್ ಮೋಹನ್ ಅವರ ಸೇನಾ ಅನುಭವ. 5:30ಕ್ಕೆ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರ ಕಾವೇರಿ. 6:50ಕ್ಕೆ ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೂರವಾಣಿ ಸಂಖ್ಯೆ 08272228558.
1: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನ ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
0: ಇದೀಗ ಬಂದ ನಿಧನ ಸುದ್ದಿ. ಗೋಣಿಕೊಪ್ಪಲು ಸಮೀಪ 60 ನಿವಾಸಿ ಆನೇರ ಗಿರಿಧರ್ ಅವರು ಇಂದು ನಿಧನರಾದರು. 62 ಪ್ರಾಯದ ಆನೇರ ಗಿರಿಧರ್ ಅವರ ಅಂತ್ಯಕ್ರಿಯೆ ನಾಳೆ ಚೇರಂಬಾಣಿಯಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
1: ನಿರೀಕ್ಷಿಸಿ
2: ಸಾಕ್ಷಾತ್ಕಾರ,
1: ಬಾಳ ಬಂಧನದ ಪಯಣದಲ್ಲಿ ಬೆಸೆದ ಬಾಂಧವ್ಯದ ಒಡಲಿನಲ್ಲಿ ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
2: ಪ್ರೀತಿನೇ ಆದ್ಯಾಗು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
1: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
3: ಈ ಬಂಧನ ಜನುಮ ಜನುಮದ ಅನುಬಂಧನ.
1: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ
0: ಆಕಾಶವಾಣಿ ಮಡಿಕೇರಿ. ಕೇಳುಗರೆ, ಈಗ ಒಂದೆರಡು ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಗಾಳಿಪಟ ಚಿತ್ರದ ಗೀತೆ, ಹಾಡಿದ್ದಾರೆ ಚಿತ್ರ. ಸಾಹಿತ್ಯ ರಚನೆ ಯೋಗರಾಜ್ ಭಟ್, ಸಂಗೀತ ವಿ ಹರಿಕೃಷ್ಣ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಶ್ರೋತೃಗಳೇ, ಈಗ ಬ್ರೆಟ್ ಚಿತ್ರದ ಗೀತೆಯೊಂದನ್ನು ಕೇಳಿ ಬರೋಣ. ಸಿದ್ದಶ್ರೀರಾಮ್ ಮತ್ತು ಲಹರಿ ಮಹೇಶ್ ಅವರ ಸ್ವರಗಳಲ್ಲಿ

ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 8:50 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಯನು ನೆಟ್ಟು ಬೇವುಣಲು ಸಿದ್ಧನಿರು. ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ಮಾವು ಸಸಿಯನು ನೆಟ್ಟು ಬೇವುಣಲು ಸಿದ್ಧನಿರು. ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ಆ ವಿವರ ನಿನಗೇಕೆ ತೋಟದೊಡೆಯನಿಗಿರಲಿ, ಸೇವಕನು ನೀನಲ್ತೆ ಮಂಕುತಿಮ್ಮ. ಆ ವಿವರ ನಿನಗೇಕೆ ತೋಟದೊಡೆಯನಿಗಿರಲಿ, ಸೇವಕನು

ಇಲ್ಲಿ ಇನ್ನೊಂದು ಪ್ರತಿಮೆ ಅಂದ್ರೆ ಒಬ್ಬ ತೋಟದ ಮಾಲಿ ಭಗವಂತ ಆಗ್ಬೋದು, ಒಂದು ದೊಡ್ಡ ಶಕ್ತಿ ಇದೆಯಲ್ಲ, ನಮ್ಮ ಕಣ್ಣಿಗೆ ಕಾಣದ ಯಾವುದೋ ಶಕ್ತಿ ಇದೆಯಲ್ಲ ಅದು, ಮತ್ತು ನಾವು ನಮ್ಮಿಬ್ಬರ ಸಂಬಂಧ ಹೇಗಿರಬೇಕು, ಇದು ನಿಜವಾಗಿ ತುಂಬ ಮೆಚ್ಚಬೇಕಾದ ಒಂದು ಅಂಶ. ಲೋಕದಲ್ಲಿ ಉಪ್ಪು ನೀರು, ಕೆಲವು ಮನೆಗಳಲ್ಲಿ ಸಿಹಿ ನೀರು ಬರೋದಿಲ್ಲ ಬಾವಿಗಳಲ್ಲಿ. ಹಿಂದೆ ನಾವೆಲ್ಲ ಹುಡುಗರಾಗಿದ್ದಾಗ ಹೋಗ್ತಾ ಇದ್ದೀವಿ, ನೀ ಸಿಹಿ ನೀರಿಗೆ ಯಾವುದೋ ಒಂದು ಬಾವಿ ಇರ್ತಾ ಇತ್ತು, ಅಲ್ಲಿಗೆ ಹೋಗಿ ತರ್ತಾ ಇದ್ವಿ, ಉಳಿದಿದ್ದೆಲ್ಲ ಉಪ್ಪು ನೀರುಗಳು. ಆ ನೆಲದ ಸಂಸರ್ಗ ಇದೆಯಲ್ಲ, ಗುಣ ಇದೆಯಲ್ಲ, ಆ ಚೌಡಾದರೆ ಅದು ನೀರು ಆಗಿರುತ್ತೆ. ನೀವು ಅದಕ್ಕೆ ಯಾಕೆ ಸಂಕಟ ಪಡಬೇಕು? ಮಾವು ಸಸಿಯನ್ನು ಬಿಟ್ಟು ಬೇವುಣರು ಸಿದ್ಧ ನೀರು. ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೂಡ ನನಗೆ ಸುಖನೇ ಬೇಕು, ಸಂತೋಷನೇ ಬೇಕು, ಉತ್ಸಾಹನೇ ಬೇಕು, ಎಲ್ಲ ಫಸ್ಟ್ ರ್ಯಾಂಕ್ ಬರಬೇಕು ಅಂತಲೇ ಬಯಸಿದ್ರೆ ಆಗೋದಿಲ್ಲ. ಏನಾಗುತ್ತೋ, ನೀವು ಮಾವು ಸಸಿಯನ್ನು ನೆಟ್ಟು, ನೀನು ನೆಟ್ಟಿರೋದು ಮಾವಿನ ಸಸಿ ನಿಜ, ಆದರೆ ಕೆಲವು ಭೂಮಿಯಲ್ಲಿ ಅದು ಬರೋದೇ ಇಲ್ಲ. ತೆಂಗಿನ ಮರಗಳು ದಕ್ಷಿಣ ಭಾರತದಲ್ಲಿ ಬೆಳೆದಷ್ಟು ಬೇರೆ ಕಡೆ ಬೆಳೆಯೋದಿಲ್ಲ, ಯಾಕೆಂದರೆ ಅಲ್ಲಿ ನೆಲದ ಗುಣ ಆಗಿದೆ. ಆ ಓಕ್ ಮರಗಳಿದೆಯಲ್ಲ, ಅವು ಎಷ್ಟು ಅಮೆರಿಕದ ಅಲ್ಲೆಲ್ಲ ಯುರೋಪ್ನೆಲ್ಲ ಭಾಳ ಪ್ರಸಿದ್ಧವಾದವು, ಅಲ್ಲ ಅಂಥ ನೆಲದ ಗುಣ ಇದೆಯಲ್ಲ. ಅದು ದೊಡ್ಡ ಮರ ಎಷ್ಟು ದೊಡ್ಡದಿತ್ತಂತಂದರೆ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಒಂದು ಮರ ಅದು ಮಧ್ಯೆ ಸೀಳ್ಬಿಟ್ಟು ಕಾರ್ ಹೋಗುವ ಹಾಗೆ ಮಾಡಿದ್ದಾರೆ, ವಾಹನ ಹೋಗುವ ಹಾಗೆ. ನಮ್ಮ ದೇಶದಲ್ಲಿ ಅಷ್ಟು ಗಾತ್ರದ ಬೆಳೆಯೋಕ್ಕಾಗೋದಿಲ್ಲ. ನೀವು ಮಾವು ಸಸಿಯನ್ನು ನೆಟ್ಟು ಬೇವುಣನು ಸಿದ್ಧ, ನೀನು ನೋಡಯ್ಯ ನೀನು ಫಲವನ್ನು ಬಯಸಬೇಡ, ಮಾವು ಸಸಿ ನೆಟ್ಟಿದೀಯಾ ಅಂದರೆ ಮಾವಿನಣ್ಣು ಸಿಗತ್ತೆ ಅಂತ ತಿಳ್ಕೊಂಡಿದ್ಯಾ? ಇಲ್ಲ, ಬೇವನ್ನು ಉಣ್ಣೋದಕ್ಕೆ ಸಿದ್ಧನಾಗಿರು, ಕಹಿಯಾಗಿ ಬಿಡ್ಬೋದು, ಗೊತ್ತಿಲ್ಲ ನಮಗೆ. ಯಾಕೆಂದರೆ ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು, ಇದು ಭಾಳ ದೊಡ್ಡ ಮಾತಿದು. ಭೂ ವಿಷಯ ಮಣ್ಣಿನ ಗುಣದಿಂದ, ಯಾವುದೋ ವಾತಾವರಣದ ಗುಣದಿಂದ, ಮಳೆಯ ಗುಣದಿಂದ, ಅಥವಾ ಬರಗಾಲದ ಒಂದು ಸ್ಥಿತಿ ಬರುವಂಥ ಒಂದು ಸ್ಥಿತಿಯಿಂದ ಯೋಚನೆ ಮಾಡು, ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ನಿಜವಾಗಿ ಮಾವಿನ ಹಣ್ಣಿನ ಸಿಹಿ ಅದು, ಬೇವು ಕಹಿ, ಇದು ಬದಲಾಗೋದುಂಟು. ಆ ವಿವರ ನಿನಗೇಕೆ, ನಿಂಗೆ ಯಾಕೆ ಅದೆಲ್ಲ? ತೋಟ ದೊಡ್ಡಯ್ಯನಿಗೆ ಅದಿರಲಿ, ಯಜಮಾನ ಇದನ್ನ ಅವನಿಗಿರಲಿ, ಸೇವಕನು ನೀನಲ್ತೆ. ಅಂದರೆ ಒಂದು ರೀತಿ ನಮ್ರವಾದ ದಾಸ್ಯ ಭಾವದಿಂದ ಸ್ವೀಕರಿಸಬೇಕು ಅನ್ನೋ ಅಭಿಪ್ರಾಯ ಡಿ ವಿ ಜಿಯವರದ್ದು.

ಚಿಕ್ಕನು ನೀನು ಸೇನಾಧಿಪತಿಯಲ್ಲಿಹನೋ, ಆಣತಿಯ ಕಳುಹುತಿಹನದನು ನೀನರಿತು. ಸೈನಿಕನು ನೀನು ಸೇನಾಧಿಪತಿಯಲ್ಲಿಹನೋ, ಆಣತಿಯ ಕಳುಹುತಿಹನದನು ನೀನರಿತು. ಜಾಣಿನ ಥಟಿಂಪೋರು ಸೋಲು ಗೆಲಬವನೆಣಿಕೆ, ಕಾಣಿಸದ ನಾಳ್ಕೆಯದು ಮಂಕುತಿಮ್ಮ. ಜಾಣಿನ ಥಟಿಂಪೋರು ಸೋಲು ಗೆಲಬವನೆಣಿಕೆ, ಕಾಣಿಸದ ನಾಳ್ಕೆಯದು ಮಂಕುತಿಮ್ಮ.

0: ಅಂಚೆಯಾಳಲ ವಿಷಯ ಆಯಿತು, ಹಕ್ಕಿಗಳ ವಿಷಯ ಆಯಿತು. ಅವರ ಪ್ರತಿಮೆ ಎಲ್ಲಿ ಮುಂದುವರಿಯುತ್ತೆ, ನೀನು ಸೈನಿಕ ಅಂತ ಕೆಲವು ಪದ್ಯಗಳಲ್ಲಿ ಅದೇ ಮಾತು ಬರುತ್ತೆ. ಅಯ್ಯ ಮಿಲಿಟ್ರಿ ರೂಲ್ಸ್ ಇದೆಯಲ್ಲ, ಇದು ಭಾಳ ಮುಖ್ಯವಾದದ್ದು. ಲೆಫ್ಟ್ ಅಂದರೆ ಎಡಗಾಲು ಇಳಬೇಕು ರೀ, ರೈಟ್ ಅಂದರೆ ಏನಾದರೂ ಹೇಳಿ ಮುಂದೆ ಹೋಗಿ, ಮುಂದೆ 600 ರಾವಿತರು ಮುಗ್ಗಿದರು ಮುಂದೆ ಅಂತ ಒಂದು ಪದ್ಯ ಇದೆ ಇಂಗ್ಲೀಷ್ನಲ್ಲಿ. ಅಂದರೆ ಗೊತ್ತದು ಅಪಾಯ, ಸಾಯ್ತಾರೆ, ಎಲ್ಲ ಸಾಯ್ತಾರೆ ಅಂತ ಗೊತ್ತು. ಆದರೆ ಕ್ಯಾಪ್ಟನ್ ಆರ್ಡರ್ ಮಾಡಿಬಿಟ್ಟಿದ್ದಾನೆ, ನುಗ್ಗಲೇಬೇಕು. ಸೈನಿಕನು ನೀನು, ಸೇನಾಪತಿ ಅದು ಎಲ್ಲಿ ಹನೋ, ನಿಮ್ಗೆ ಆರ್ಡರ್ ಬರೋದಕ್ಕೆ ಸುಮ್ಮನೆ ಕಿವಿ ಕೇಳಿಸುತ್ತೆ ಅಷ್ಟೇ, ಶೌಟ್ ಅಂತ ಬರುತ್ತೆ. ಯಾರು ಹೇಳ್ತಾರೋ ಏನೋ ನಿಂಗೆ ಗೊತ್ತಿರುತ್ತದು, ಆದರೆ ಅವನು ಯಾರು ಅಂತ ಗೊತ್ತಿರಲ್ಲ ನಿಮಗೆ. ಸೈನಿಕನು ನೀನು, ಸೇನಾಪತಿ ಅದು ಎಲ್ಲಿ ಹನೋ, ಆಣತಿಯ ಕಳುಹು ಇವನನ್ನು ನೀನು ಅನುಸರಿಸು. ಏನು ಆಣತಿಯನ್ನು ಅಪ್ಪಣೆಯನ್ನು ಕೊಡ್ತಾನಲ್ಲ ಅವನ ಮಾತನ್ನು ನೀನು ಅರಿತುಕೋ. ಜಾಣಿನ ಅಧಟಿಂ ಪೋರು, ಅದಟು ಅಧಟು ಅಧಟು ಅಂತ ಬಳಸಿದ್ದಾರೆ, ಅರೆ ಕನ್ನಡದಲ್ಲಿ ಪ್ರಸಿದ್ಧವಾಗಿರೋದು ಅಧಟು ಅನ್ನೋ ಶಬ್ದ. ಜಾಣಿನ ಅಧಟಿಂ ಪೋರು, ಒಳ್ಳೆ ಜಾಣಸಂದಿಂದ ಹೋರಾಡು, ಧೈರ್ಯವಾಗಿ ಹೋರಾಡು, ಪರಾಕ್ರಮ ಅಂತ ಅದಟು ಅಂದರೆ. ಅದರಿಂದ ಸೋಲು ಗೆಲುವು ಅವನ ಎಣಿಕೆ, ಸೋಲು ಗೆಲುವು ಅನ್ನೋದು ನಿಂಗೆ ಯಾಕಪ್ಪ, ಗೆಲ್ತೇನೆ ಅನ್ನೋ ದೃಷ್ಟಿಯಿಂದಲೇ ಹೊರಡು. ಸೈನಿಕನಿಗಿರಬೇಕು ಅದೊಂದು ಗುಣ ಇದು, ನುಗ್ಗು ಅಂದರೆ ನುಗ್ಗಿಬಿಡ್ಬೇಕಷ್ಟೇ. ಆವ ಧರ್ಮಕ್ಕೆ ಸಾವನ್ನಪ್ಪುವೆವೋ ಪರೆಯುವುದ ಧರ್ಮಂ ಈ ಲೋಕಮಂ, ರಾಮಾಯಣ ಮಾತು ಬರುತ್ತೆ. ಯಾವ ಧರ್ಮಕ್ಕೆ ನಾವು ಹೋರಾಡ್ತೀವೋ ಆ ಧರ್ಮ ನಮ್ಮನ್ನೆಲ್ಲ ಕಾಪಾಡುತ್ತೆ, ನಮ್ಮ ಸಂಸಾರವನ್ನು ಕಾಪಾಡುತ್ತೆ. ಅದರಿಂದ ನಿಜವಾಗಿ ನಾವು ಗಮನಿಸಬೇಕಾದ್ದೇನು ಅಂದರೆ, ಜಾಣಿನ ಅದಟಿಂ ಪೋರು, ಸೋಲು ಗೆಲುವನ್ನು ಅದು ಯೋಚನೆ ಮಾಡಬೇಡ, ನಾಳೆ ಕಾಣಿಸೋದಿಲ್ಲ ನಿನಗೆ. ಎಷ್ಟು ದೊಡ್ಡ ಮಾತು ನೋಡಿ, ಟುಮಾರೋ ಇಸ್ ಅನ್ನೋನ್. ಸೈನಿಕರಿಗೆ ಏನಾಗುತ್ತೋ ಗೊತ್ತಿಲ್ಲ, ಯಾವ ನಿಮಿಷದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆ ಹಠ ಅವನಿಗಿರಬೇಕು, ಹೋಗ್ಬೇಕು, ಹೋರಾಡಬೇಕು. ಯಾರು ಅಪ್ಪಣೆ ಕೊಡ್ತಾ ಇದ್ದಾರೆ ಅದನ್ನ ಪಾಲಿಸ್ಬೇಕು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:30.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಆರ್ಗನ್ ಡೊನೇಷನ್ ಬಗ್ಗೆ ಜಾಗೃತಿ ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ?
3: ವೆರಿ ಇಂಪಾರ್ಟೆಂಟ್ ಐ ವುಡ್ ಸೇ, ಬಿಕಾಸ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಮಿಸ್ ಮ್ಯಾಚ್ ಬಿಟ್ವೀನ್ ದ ಡೋನರ್ ಪೂಲ್, ಯಾರು ಕಿಡ್ನಿ ಕೊಡ್ಲಿಕ್ಕೆ ಬಯಸ್ತಾರೆ ಅವ್ರದ್ದು ಪೂಲ್, ಅಂಡ್ ದ ರಿಸಿಪಿಯಂಟ್ ಪೂಲ್, ಯಾರಿಗೆ ಕಿಡ್ನಿ ಬೇಕು ಅವ್ರ ಪೂಲ್. ದ ಡಿಸ್ಕ್ರಿಪೆನ್ಸಿ ಸೋ ಮಚ್. ಕಿಡ್ನಿ ಬೇಕಾದವರು ಲಕ್ಷಗಟ್ಟಲೆ ಇದ್ದಾರೆ, ಬಟ್ ಕೊಡುವಂತವ್ರು ಬೇರೆ ಸಾವಿರದಲ್ಲಿದ್ದಾರೆ, ಮೇ ಬಿ 10,000 to 15,000. ಸೊ ಈ ಲಿಸ್ಟ್ ಎವ್ರಿ ಇಯರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅವೇರ್ನೆಸ್ ಮೂಡಿಸೋದು ನಮ್ಮ ಕರ್ತವ್ಯ, ಸೊ ದಟ್ ವಿ ಹ್ಯಾವ್ ಮೋರ್ ಡೋನರ್ಸ್ ಕಮಿಂಗ್ ಇನ್ ಟು ದ ಪಿಕ್ಚರ್, ಅಂಡ್ ದ ಶಾರ್ಟೇಜ್ ಆಫ್ ಆರ್ಗನ್ ಏನಿದೆ ಎಷ್ಟು ಬೇಗ ಅದು ಸ್ಯಾಟಿಸ್ಫೈ ಆಗುತ್ತೆ ಅಷ್ಟು ಒಳ್ಳೇದು. ಸೊ ನೀವು ಡೊನೇಟ್ ಮಾಡಿದ್ರೆ ಬೇಸಿಕಲಿ ಯು ಆರ್ ಸೇವಿಂಗ್ ಅ ಲೈಫ್.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
5: ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026. 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ June 15 ಸೆಪ್ಟೆಂಬರ್ 14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲ

0: ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ

0: 50% ನಿಂದ 100% ಆಫ್ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್ ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
2: ಬೆಳಿಗ್ಗೆ 4 ಗಂಟೆಗೆ ಪೈಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
7: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್, ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
10: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚೆಂದದ ತಿರಿಸು. 10 ಗಂಟೆಯಿಂದ 10:15 ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಿಗ್ಗೆ 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 ಯಿಂದ 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಿಗ್ಗೆ 11:00 ಯಿಂದ 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಿಗ್ಗೆ 11:00 ಯಿಂದ 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ, ಪ್ರತಿ ಶನಿವಾರ ಬೆಳಿಗ್ಗೆ 11:00 ಯಿಂದ 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ, ಗಾದೆ, ಘಮ, ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ 9:05 ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಆಕಾಶವಾಣಿ ಮಡಿಕೇರಿ, ಸಮಯ 9:07. ಶ್ರೋತೃಗಳೇ, ಈಗ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಬಿ ಆರ್ ಲಕ್ಷ್ಮಣರಾವ್ ಅವರ ಕವಿತೆ, ಹಾಡಿದ್ದಾರೆ ಬಿ ಆರ್ ಛಾಯಾ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಕೇಂದ್ರದಿಂದ ಭಾವಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಕೇಳೋಣ ಶಶಿಕಲಾ ವಸ್ತ್ರದ ಅವರ ಕವಿತೆ, ಹಾಡಿದ್ದಾರೆ ದಿವ್ಯಾ ರಾಘವನ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ನಿರೀಕ್ಷಿಸಿ
1: ಒಲವೇ ಜೀವನ ಸಾಕ್ಷಾತ್ಕಾರ,
2: ಒಲವೇ ಜೀವನ ಸಾಕ್ಷಾತ್ಕಾರ.
3: ಬಾಳ ಬಂಧನದ ಪಯಣದಲ್ಲಿ, ಬೆಸೆದ ಬಾಂಧವ್ಯದ ಒಡಲಿನಲ್ಲಿ, ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
4: ಪ್ರೀತಿನೇ ಆದ್ಯಾರು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
3: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
5: ಈ ಬಂಧನ ಜನುಮ ಜನುಮದ ಅನುಬಂಧನ.
3: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ
0: ಕೇಳುಗರೆ, ಇಂದು ನಮ್ಮ ನಿಲಯದಿಂದ ನೇರ ಫೋನಿನ ಕಾರ್ಯಕ್ರಮಗಳು ಹೀಗಿವೆ. 11 ಗಂಟೆಗೆ ನನ್ನೆದೆಯ ಹಾಡು, ಹಾಗೆ 5:30 ಚಿತ್ರ ಕಾವೇರಿ ರಸಪ್ರಶ್ನೆಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ, ಹಾಗೆ 6:50 ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಈ 3 ನೇರ ಫೋನಿನ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 08772228558. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:30. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಚಿತ್ರ ಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಪ್ರಿಯ ಕೇಳುಗರಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಣ ಕೊಟ್ಟು ಖರೀದಿಸಲಾಗದ, ಯಾರಿಂದಲೂ ಕದಿಯಲಾಗದ್ದು ಅಂದರೆ ಅದು ವಿದ್ಯೆ ಮಾತ್ರ. ವಿದ್ಯೆಯೊಂದಿದ್ರೆ ಬದುಕನ್ನು ಸುಂದರವಾಗಿ ಕಟ್ಟಿಕೊಳ್ಳಬಹುದು, ಜ್ಞಾನದ ಬೆಳಕು ಪಡಿಬಹುದು, ಹಾಗೆ ಸಮಾಜದಲ್ಲಿ ಗೌರವಯುತವಾಗಿ ಬಾಳಬಹುದು. ಶ್ರೋತೃಗಳೇ, ಹಾಗಿದ್ರೆ ಬನ್ನಿ ಇಂದಿನ ಕಾರ್ಯಕ್ರಮದಲ್ಲಿ ವಿದ್ಯೆ ಕುರಿತು ಒಂದಿಷ್ಟು ಮಾತಾಡೋಣ. ಅದಕ್ಕೂ ಮುನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಚಿತ್ರದ ಗೀತೆಯೊಂದನ್ನು ಕೇಳಿಬರೋಣ.

ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಾಸುಕಿ ವೈಭವ್ ಅವರು ಸಂಗೀತ ನೀಡಿರುವ ಈ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಆಶಾ ಭಟ್, ಸುನಿಧಿ, ಗಣೇಶ್ ಮತ್ತು ಸಂಗಡಿಗರು.

ವಿದ್ಯೆ ಅಂದ್ರೆ ಮಾನವನ ಜೀವನವನ್ನ ಬೆಳಗಿಸೋ ದೀಪ. ಅದು ಕೇವಲ ಓದು ಬರಹಕ್ಕೆ ಸೀಮಿತವಾಗಿರೋದಿಲ್ಲ. ಜೀವನವನ್ನ ಸರಿಯಾದ ದಾರಿಯಲ್ಲಿ ನಡೆಸೋ ಜ್ಞಾನ, ವಿವೇಕ ಮತ್ತೆ ಮೌಲ್ಯಗಳನ್ನ ನೀಡೋ ಶಕ್ತಿ. ವಿದ್ಯೆ ಇದ್ದವನಿಗೆ ವಿಶ್ವವೇ ಕುಟುಂಬ ಅನ್ನೋ ಮಾತನ್ನ ಹಿರಿಯರು ಸುಮ್ಮನೆ ಹೇಳಿಲ್ಲ. ವಿದ್ಯೆ ಒಬ್ಬ ವ್ಯಕ್ತಿಯನ್ನ ಅಜ್ಞಾನದಿಂದ ಜ್ಞಾನಕ್ಕೆ ಕೊಂಡೊಯ್ಯುವ ಮಹತ್ತರ ಸಾಧನ. ವಿದ್ಯೆಯಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವೇ ರೂಪುಗೊಳ್ಳುತ್ತೆ. ಯಾಕಂದ್ರೆ ಓದಿದವನು ಯೋಚನೆ ಮಾಡುವ ವಿಧಾನ, ಮಾತಾಡೋ ರೀತಿ, ನಡೆ ನುಡಿ ಎಲ್ಲವೂ ಶಿಷ್ಟವಾಗಿರುತ್ತೆ. ಅವನು ಸಮಾಜದಲ್ಲಿ ಗೌರವವನ್ನ ಪಡಿತಾನೆ. ವಿದ್ಯೆ ಒಬ್ಬ ವ್ಯಕ್ತಿಗೆ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಹಾಗೆ ಎಂತಹ ಪರಿಸ್ಥಿತಿ ಎದುರಾದರೂ ಅದನ್ನು ಎದುರಿಸೋ ಸಾಮರ್ಥ್ಯವನ್ನ ಬೆಳೆಸುತ್ತೆ. ಅಷ್ಟೇ ಅಲ್ಲದೆ ವಿದ್ಯೆ ಉದ್ಯೋಗ ಮತ್ತು ಜೀವನೋಪಾಯಕ್ಕೂ ಅತ್ಯಗತ್ಯವಾಗಿದೆ. ರವಿಮಾಮ ಚಿತ್ರಕ್ಕೆಂದು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸುಮಾ ಶಾಸ್ತ್ರಿ. ಸಾಹಿತ್ಯ ರಚನೆ ಎಸ್ ನಾರಾಯಣ್, ಸಂಗೀತ ಚೈತನ್ಯ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇದು ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾರ್ಯಕ್ರಮ ಚಿತ್ರ ಚಿತ್ತಾರದಲ್ಲಿ. ಇವತ್ತು ನಾವು ವಿದ್ಯೆಯ ಕುರಿತು ಮಾತನಾಡ್ತಾ ಇದ್ದೇವೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯೆ ಇಲ್ಲದೆ ಒಳ್ಳೆಯ ಉದ್ಯೋಗವನ್ನು ಕೂಡ ಪಡೆಯೋದು ಕಷ್ಟ. ವೈದ್ಯರಾಗೋ ಕನಸು, ಇಂಜಿನಿಯರ್, ಶಿಕ್ಷಕರು, ವಿಜ್ಞಾನಿಗಳು ಇವೆಲ್ಲ ಆಗುವ ಕನಸು ವಿದ್ಯೆಯಿಂದ ಮಾತ್ರ ನನಸಾಗೋದಕ್ಕೆ ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಜೀವನವನ್ನು ಸುಧಾರಿಸೋದಕ್ಕೆ ವಿದ್ಯೆಯನ್ನು ಅಳವಡಿಸಿಕೊಳ್ಬೇಕು. ಕೇಳುಗರೆ, ಒಂದು ದೇಶದ ಪ್ರಗತಿಯನ್ನು ಅಳೆಯೋದಕ್ಕೆ ಜನರ ವಿದ್ಯೆಯ ಸ್ತರವೇ ಮಾನದಂಡವಾಗುತ್ತೆ. ವಿದ್ಯಾವಂತರಾದ ನಾಗರಿಕರು ಸಮಾಜದ ಸಮಸ್ಯೆಗಳನ್ನು ಅರಿತು ಪರಿಹಾರ ಕಂಡುಹಿಡಿತಾರೆ. ಅಜ್ಞಾನ, ಮೂಢನಂಬಿಕೆ, ಅನ್ಯಾಯ ಇತ್ಯಾದಿಗಳನ್ನು ದೂರ ಮಾಡುವಲ್ಲಿ ವಿದ್ಯೆಯ ಪಾತ್ರ ಅಪಾರವಾಗಿದೆ. ವಿದ್ಯೆ ಅನ್ನೋದು ಕೇವಲ ಪಾಠಪುಸ್ತಕದ ಜ್ಞಾನವಲ್ಲ. ಸತ್ಯ, ಪ್ರಾಮಾಣಿಕತೆ, ಸಹಾನುಭೂತಿ, ಶಿಸ್ತು ಹೀಗೆ ಇನ್ನೂ ಹಲವಾರು ಗುಣಗಳನ್ನು ಬೆಳೆಸುತ್ತೆ. ಇವುಗಳಿಲ್ಲದೆ ಜೀವನ ಸಂಪೂರ್ಣವಾಗುವುದಿಲ್ಲ. ಒಳ್ಳೆಯ ನಾಗರಿಕನಾಗಲು ವಿದ್ಯೆಯೊಂದಿಗೆ ನೈತಿಕತೆಯೂ ಅಗತ್ಯ. ಈಗ ಕೇಳೋಣ, ವಂಶಿ ಚಿತ್ರದ ಗೀತೆ ಹಾಡಿದ್ದಾರೆ ಸೋಹಮ್ ಚಕ್ರವರ್ತಿ. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ RP ಪಟ್ನಾಯಕ್.

ಇಂದಿನ ಕಾಲದಲ್ಲಿ ಮಹಿಳಾ ಶಿಕ್ಷಣಕ್ಕೂ ಹೆಚ್ಚಿನ ಮಹತ್ವ ನೀಡಲಾಗ್ತಾ ಇದೆ. ಒಬ್ಬ ಮಹಿಳೆ ಶಿಕ್ಷಣ ಪಡೆದರೆ ಒಂದು ಕುಟುಂಬವೇ ಶಿಕ್ಷಣ ಪಡೆಯುತ್ತೆ ಅನ್ನೋದು ಸತ್ಯ. ಮಹಿಳೆಯರು ವಿದ್ಯಾವಂತರಾದರೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಸಾಧ್ಯ. ಅದೇ ರೀತಿ ತಂತ್ರಜ್ಞಾನ ಯುಗದಲ್ಲಿ ವಿದ್ಯೆಯ ಅಗತ್ಯತೆ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಡಿಜಿಟಲ್ ಜಗತ್ತಿನಲ್ಲಿ ಬದುಕಲು ಹೊಸ ಕೌಶಲ್ಯಗಳು ಅಗತ್ಯ. ಇವುಗಳನ್ನು ಪಡೆಯೋದಕ್ಕೆ ವಿದ್ಯೆಯೊಂದೇ ಮಾರ್ಗ.

ವಿದ್ಯೆ ಇಲ್ಲದಿದ್ರೆ ಈ ಯುಗದಲ್ಲಿ ಹಿಂದುಳಿಯುವ ಸಾಧ್ಯತೆ ಇದೆ. ಹಾಗಾದರೆ ವಿದ್ಯೆಯಿಂದ ದೂರ ಉಳಿದವರು ಅಂದರೆ ನಮ್ಮ ಹಿರಿಯರು ಈ ಸಮಾಜವನ್ನು ಸುಂದರವಾಗಿ ಕಟ್ಟಲಿಲ್ವಾ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ನಮಗೆ ಕಾಡುತ್ತೆ. ಇದು ಖಂಡಿತ ತಪ್ಪು. ಅವರಲ್ಲಿ ಇಂದಿನಂತೆ ಪುಸ್ತಕದ ವಿದ್ಯೆ ಕಡಿಮೆ ಇದ್ದರೂ ಜೀವನಾನುಭವದ ಜ್ಞಾನ ತುಂಬ ಇತ್ತು. ಅವರು ಪ್ರಕೃತಿ, ಕೃಷಿ, ಮಾನವ ಸಂಬಂಧಗಳು, ನೈತಿಕ ಮೌಲ್ಯಗಳು, ಇನ್ನೂ ಸಾಕಷ್ಟು ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆ ಹೊಂದಿದರು. ಹಾಗಾಗಿಯೇ ಅವರು ಶಾಂತಿಯುತ ಮತ್ತು ಸಹಕಾರದ ಸಮಾಜವನ್ನು ನಿರ್ಮಿಸಿದರು. ಆಪ್ತಮಿತ್ರ ಚಿತ್ರಕ್ಕೆಂದು ಹಾಡಿದ್ದಾರೆ ಮಧುಬಾಲಕೃಷ್ಣ. ಸಾಹಿತ್ಯ ರಚನೆ ಗೋಟೋರಿ, ಸಂಗೀತ ಗುರುಕಿರಣ್.

ಹಿಂದಿನ ಕಾಲದಲ್ಲಿ ಅನುಭವವೇ ಗುರು ಅನ್ನೋ ಮಾತು ಹೆಚ್ಚು ಪ್ರಾಮುಖ್ಯತೆಯಲ್ಲಿತ್ತು. ಹಿರಿಯರು ತಮ್ಮ ಅನುಭವದಿಂದಲೇ ಜೀವನದ ಸತ್ಯಗಳನ್ನು ಅರಿತು ಮುಂದಿನ ಪೀಳಿಗೆಗೆ ಬೋಧಿಸುತ್ತಿದ್ದರು. ಕುಟುಂಬ ವ್ಯವಸ್ಥೆ ಬಲವಾಗಿತ್ತು, ಪರಸ್ಪರ ಗೌರವ ಮತ್ತು ಸಹಕಾರ ಹೆಚ್ಚಾಗಿತ್ತು. ಇವೆಲ್ಲ ಅವರ ಜ್ಞಾನ ಮತ್ತು ಮೌಲ್ಯಗಳ ಫಲವೇ. ಆದರೆ ಇಂದಿನ ಕಾಲದಲ್ಲಿ ಪರಿಸ್ಥಿತಿಗಳು ಬದಲಾಗಿದೆ. ವಿಜ್ಞಾನ, ತಂತ್ರಜ್ಞಾನ, ಉದ್ಯೋಗ ಕ್ಷೇತ್ರಗಳು ಎಲ್ಲವೂ ಅಭಿವೃದ್ಧಿಯಾಗಿವೆ. ಇಂತಹ ಸಂದರ್ಭಗಳಲ್ಲಿ ಕೇವಲ ಅನುಭವ ಸಾಕಾಗೋದಿಲ್ಲ, ಪುಸ್ತಕದ ವಿದ್ಯೆಯೂ ಅಗತ್ಯವಾಗಿರುತ್ತೆ. ಆದ್ದರಿಂದ ಇಂದಿನ ಸಮಾಜದಲ್ಲಿ ಶಿಕ್ಷಣದ ಮಹತ್ವ ಹೆಚ್ಚಾಗಿದೆ. ಸ್ನೇಹಿತರೆ, ನಮ್ಮ ಹಿರಿಯರು ಸಮಾಜವನ್ನು ಸುಂದರವಾಗಿ ಕಟ್ಟಿದ್ದಾರೆ, ಆದರೆ ಅವರು ಬಳಸಿದ ಜ್ಞಾನ ಅನುಭವದ ಆಧಾರವಾಗಿತ್ತು. ಇಂದಿನ ಕಾಲದಲ್ಲಿ ಅದಕ್ಕೆ ಜೊತೆಗೆ ಶಿಕ್ಷಣವೂ ಅಗತ್ಯವಾಗಿದೆ. ಕೇಳುಗರೆ, ವಿದ್ಯೆ ಜೀವನದ ಅಡಿಪಾಯವಾಗಿದೆ. ಅದು ವ್ಯಕ್ತಿಯ ಬೆಳವಣಿಗೆ, ಸಮಾಜದ ಅಭಿವೃದ್ಧಿ ಮತ್ತು ದೇಶದ ಪ್ರಗತಿಗೆ ಅನಿವಾರ್ಯ. ಆದ್ದರಿಂದ ವಿದ್ಯೆ ಎಲ್ಲರಿಗೂ ಅಗತ್ಯ ಅನ್ನೋದನ್ನು ನಾವು ಮನದಟ್ಟು ಮಾಡಿಕೊಂಡು ಶಿಕ್ಷಣವನ್ನು ಎಲ್ಲರಿಗೂ ತಲುಪಿಸುವುದು ನಮ್ಮ ಕರ್ತವ್ಯ. ಜ್ಞಾನ ಮತ್ತು ವಿದ್ಯೆ ಎರಡೂ ಮಾನವನ ಜೀವನದ ಎರಡು ಕಣ್ಣುಗಳು. ಇವುಗಳ ಸಮತೋಲನದಿಂದಲೇ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಆದ್ದರಿಂದ ನಾವು ಸದಾ ಕಲಿಯುವ ಮನೋಭಾವವನ್ನು ಹೊಂದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾನು ಶ್ರುತಿ ಸಂಜೀವ್, ನಮಸ್ಕಾರ.

0: ಇದುವರೆಗೆ ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆಕಾಶವಾಣಿ ಮಡಿಕೇರಿ, ಸಮಯ 10:01. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದ್ವಾನ್ ಟಿಎಂ ತ್ಯಾಗರಾಜನ್ ಅವರ ಹಾಡುಗಾರಿಕೆ. ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ವಾತಾಪಿ ಗಣಪತಿ, ರಾಗ ಹಂಸಧ್ವನಿ, ಆದಿತಾಳ.

I think I'm going to take a bite.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿ ಎನ್ ತ್ಯಾಗರಾಜನವರ ಹಾಡುಗಾರಿಕೆಯನ್ನು ಕೇಳುತ್ತಿರುವಿರಿ. ಈಗ ಕೇಳಿ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ ಮಲಯಮಾರುತರಾಗ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎಂ ತ್ಯಾಗರಾಜನ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಈಗ ಸಮಯ 10:30 ಸೆಕೆಂಡ್ಗಳು.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 11 ಗಂಟೆಗೆ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ. ನಮ್ಮ ದೂರವಾಣಿ ಸಂಖ್ಯೆ 0827222288 ಅಥವಾ ಮತ್ತೊಂದು ದೂರವಾಣಿ ಸಂಖ್ಯೆ 0827222289. ಕಾರ್ಯಕ್ರಮ 11 ಗಂಟೆಯಿಂದ 12 ಗಂಟೆವರೆಗೆ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮಿಷ್ಟದ ಗೀತೆಗಳನ್ನು ಕೇಳಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಕಾರ್ಯಕ್ರಮದ ಆರಂಭದಲ್ಲಿ ಸುಬೇದಾರ್ ಚಿತ್ರಕ್ಕೆಂದು ಗೀತೆಯನ್ನು ರಚಿಸಿ ಶ್ರೇಯಾ ಘೋಷಾಲ್ ಅವರೊಂದಿಗೆ ಹಾಡಿದ್ದಾರೆ ಐ ಪಿ ಸಿಂಗ್ ಅವರು. ಸಂಗೀತ ಅಕ್ಷಯ್ ಮತ್ತು ಐ ಪಿ ಸಿಂಗ್ ಅವರದು.

ತೂಯಾಮೆ ಚಿತ್ರದ ಗೀತೆಯನ್ನು ಆದರ್ಶ್ ಕೌರವ್ ಮತ್ತು ಲೋತಿಕಾ ಅವರ ಸ್ವರಗಳಲ್ಲಿ ಕೇಳಿದಿರಿ. ಚಕೋರಿ ದ್ವಿವೇದಿ ಅವರ ಸಾಹಿತ್ಯಕ್ಕೆ ಸಂಗೀತ ಗೌರವ್ ಆದಿತ್ಯನ್ ಅವರದಿತ್ತು. ಈಗ ಕೇಳಿ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ರುಸ್ತುಂ ಚಿತ್ರದ ಗೀತೆ, ಮನೋಜ್ ಮಾಂತಶೈರ್ ಅವರ ಸಾಹಿತ್ಯ ಸಂಗೀತ, ಅಂಕಿತ್ ತಿವಾರಿ ಅವರದು.

धनिया पुदीना बापा पा गया है, अतरंगी किस्से में सब खो गया है।

ಸೋನು ನಿಗಮ್ ಅವರ ಸ್ವರದಲ್ಲಿ ಬಾಬಿಜಿ ಗರ್ಬರ್ ಹೈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗುಲಾಂ ಮೊಹಮ್ಮದ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿಶಾಲ್ ಶಕೀಲ್ ಅವರದಿತ್ತು.

ಈಗ ಕೇಳಿ ಸುಖವಿಂದರ್ ಸಿಂಗ್ ಅವರ ಸ್ವರದಲ್ಲಿ ಶತಕ್ ಚಿತ್ರದ ಗೀತೆ, ಕುಮಾರ್ ಅವರ ರಚನೆ ಇದು, ಸನ್ನಿ ಇಂದಿರವರ ಸಂಗೀತವಿದೆ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ನಿಧಾನ ಸುದ್ದಿ. ಮೂರ್ನಾಡು ಬಾಡಗ ಗ್ರಾಮ ಹತ್ರ ಕಂಬೀರಂಡ ಪೌತಿ ದೇವಯ್ಯ ಆಯಂಗಡ ಮೋವು ಪ್ರಕಾಶ್ ಅಪ್ಪಣ್ಣ ಆಯಂಗ ಇಂದು ಪೊಲಕ ಮರಣಪಟ್ಟಿತು. 67 ಬೈತರ ಕಂಬೀರಂಡ ಪ್ರಕಾಶ್ ಅಪ್ಪಣ್ಣ ಆಯಂಡ ಆಕಿರಿ ಕಾರ್ಬಾರು ಇಂದು 4:24 ಪೊನ್ನಂಪೇಟೆ ಕೊಡುವ ಸಮಾಜ ಕ್ಯಾಕೊಳತ್ತು ನಡಪ. ಗೋಣಿಕೊಪ್ಪಲು ಸಮೀಪ 61 ನಿವಾಸಿ ಆನೇರ ಗಿರಿಧರ್ ಅವರು ಇಂದು ನಿಧನರಾದರು. 62 ವರ್ಷ ಪ್ರಾಯದ ಆನೇರ ಗಿರಿಧರ್ ಅವರ ಅಂತ್ಯಕ್ರಿಯೆ ನಾಳೆ ಚೇರಂಬಾಣೆಯಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತಃ ಮಾದಾಪುರ 30 ಗ್ರಾಮಾಂತರ ಚಿಕ್ಕಂಡ ಮಿಟ್ಟು ಸೋಮಯ್ಯ ಅಯ್ಯಂಗ ಇಂದು ಪೊಲಕಮಾನ ಪಟ್ಟಿತು. 64 ಬೈತರ ಮಾಜಿ ಪಟ್ಟಳಕಾರ ಚಿಕ್ಕಂಡ ಮಿಟ್ಟು ಸೋಮಯ್ಯ ಅಯ್ಯಂಗಡ ಚಾವುಕೂಟೋ ಕುಶಾಲ್ ನಗರ ಹತ್ರ ಗಂಧದ ಕೋಟೆಲು ಉಳ್ಳ ಅಯ್ಯಂಗಡ ಸ್ವಂತ ಮನೆಯಲ್ಲಿ. ದಪ್ಪನ ಕಾರ್ಯ ಇಂದು 4:00 ಕುಶಾಲ್ ನಗರ ಕೊಡುವ ಸಮಾಜ ಕ್ಯಾಕಳತ್ತು ನಡಪ. ನಿಧನ ಸುದ್ದಿ ಕೇಳಿದ್ರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹೆರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ.
1: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು
1: ನನ್ನೆದೆಯ ಹಾಡು.
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು
1: ನನ್ನೆದೆಯ ಹಾಡು.

0: ನನ್ನದೇ ಹಾಡು ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಗಳಾದ 0827222858 ಮತ್ತೊಂದು ದೂರವಾಣಿ ಸಂಖ್ಯೆ 2281219. ನನ್ನದೇ ಹಾಡು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ನಾನು ಮಂಜುನಾಥ್ ಇದ್ದೇನೆ, ಹಾಗೆ ನನ್ನೊಟ್ಟಿಗೆ
1: ನಾನು ಎಂ ಶಕುಂತಲಾ, ನಮ್ಮೆಲ್ಲರ ಪ್ರೀತಿಯ ಶ್ರೋತೃಗಳ ಬಾನುಲಿ ಸ್ನೇಹಿತೆ. ಮಂಜುನಾಥ್ ಹೇಗಿದ್ದೀರಾ?
0: ಏನು ಮಳೆ ಇದೆ, ಚಳಿನೂ ಇದೆ,
1: ಹಾಗೆ ಬೆಚ್ಚಿಗೊಂದು ಮಳೆಯಲ್ಲಿ ಜೊತೆಯಲ್ಲಿ ನನ್ನದೇ ಹಾಡು ಕಾರ್ಯಕ್ರಮವನ್ನು ಆರಂಭ ಮಾಡೋಕೆ ಬಂದಿದ್ದೀರಿ. ನಾನು ಕೂಡ ನೀವು ಕೇಳದಿದ್ದರೂ ಕೂಡ ಕೆಲವೊಮ್ಮೆ ನಾವೇ ಉತ್ತರ ಕೊಡಬೇಕಾಗತ್ತೆ. ನೀವು ತಲ್ಲೀನರಾಗ್ಬಿಟ್ಟಿರ್ತೀರಿ, ಯಾಕಾಗಿ ಹೇಳಿ? ನಿರೂಪಕರ ಕೆಲಸ ಏಕಾಗ್ರತೆಯಿಂದ ಕೆಲಸವನ್ನ ನಿರ್ವಹಿಸುವಂತ.
0: ಇಲ್ಲಿ ಏಕಾಗ್ರತೆ ಇರಲೇಬೇಕಾಗತ್ತೆ. ಇಲ್ಲಿ ಏನು ಅಂತಂದ್ರೆ, ಆಕಾಶವಾಣಿ ಅಂದ್ರೆ ಸಮಯಕ್ಕೆ ಮೊದಲು ನಾವು ಬೆಲೆ ಕೊಡ್ಬೇಕಾಗ್ತದೆ.
1: ಹೌದಲ್ವಾ?
0: ಗಮನದಲ್ಲಿ
1: ಈಗ ನಾನು ಪ್ರತಿ ಬಾರಿನೂ ತಡವಾಗಿ ಬರ್ತಾ ಇದ್ದೆ.
0: ಹೌದು,
1: ಒಬ್ರು ಶ್ರೋತೃ ಕಾರ್ಯಕ್ರಮವನ್ನ ತಪ್ಪದೆ ಕೇಳ್ತಾರಂತೆ. ಅವ್ರು ಹೇಳ್ತಾ ಇದ್ರು, ಆಕಾಶವಾಣಿ ಸ್ಟುಡಿಯೋ ಸಮಯ ಅಂದ್ರೆ ಸಮಯಕ್ಕೆ ಮೊದಲ ಆದ್ಯತೆ. ನೀವು ಹೇಳಿದ್ರಲ್ಲ ಹಾಗೆ, ನೀವು ಪ್ರತಿ ಬಾರಿನೂ ತಡವಾಗಿ ಬಂದ್ರೆ ಸಮಯಕ್ಕೆ ಏನು ಬೆಲೆ ಅಂತ ಹೇಳಿದ್ರು. ಹಾಗಾಗಿ ನಾನು ಪ್ರಯತ್ನ ಪಟ್ಟು ಸರಿಯಾದ ಸಮಯಕ್ಕೆ ನಾನು ಹಾಜರಾಗಿದ್ದೀನಿ. ನಮ್ಮ ಶ್ರೋತೃಗಳಿಗೆ ತಪ್ಪುಗಳನ್ನು ಕೂಡ ತಿದ್ದುಕೊಳ್ಳುವಂತಹ ಮನಸ್ಸಿದೆ ಅಂತ ಅರ್ಥ ಆಗುತ್ತೆ.
0: ಪ್ರತಿ ಬಾರಿ ತಡವಾಗಿ ಬಂದಿದ್ ಯಾಕೆ ಅನ್ನೋದಾದ್ರೆ ಅವ್ರು ಕೇಳ್ತಾರೆ, ಯಾಕೆ ತಡವಾಗಿ ಬರ್ತಾರೆ ಇವ್ರು ಅಂತ.
1: ಹೌದು, ಅದು ಅವ್ರು ಹೇಳೋದು. ಒಂದು ಬಾರಿ ಓಕೆ, ಎರಡನೇ ಬಾರಿಯೂ ಸರಿ, ಆದ್ರೆ ಮೂರನೇ ಬಾರಿಯೂ ತಡವಾಗಿ ಬಂದ್ರೆ ಅದಕ್ಕೆ ಏನಾದ್ರೂ ಬೆಲೆ ಇದೆಯಾ ಮೇಡಮ್ ಅಂತ ಕೇಳೋದು. ಅದಕ್ಕೆ ನಾನು ಉತ್ತರ ಕೊಟ್ಟೆ, ಅನುಭವದ ಬುತ್ತಿಯೊಂದಿಗೆ ಬರುವಾಗ ತಡ ಆಗುತ್ತೆ ಅಂತ. ಮತ್ತೆ ತಡ ಆಗುತ್ತನ್ನ ನೀವು ಹೇಳ್ಕೊಳ್ತೀರಲ್ಲ,

0: ಅಂತ. ಯಾವತ್ತೂ ಕೂಡ ನಮ್ಮ ಶ್ರವ್ಯ ಮಾಧ್ಯಮದಲ್ಲಿ ಪಾರದರ್ಶಕತೆ ಅದಕ್ಕೆ ಮೊದಲ ಆದ್ಯತೆ. ಪಾರದರ್ಶಕತೆಯಿಂದ ನಾವು ಯಾವಾಗ ಮಾತನಾಡ್ತೀವೋ ಅವರ ಹೃದಯಕ್ಕೆ ಹತ್ರ ಆಗ್ತೀವಿ, ಅವರ ಹೃದಯದಲ್ಲಿ ನಮಗೆ ಸ್ಥಾನವನ್ನು ಕೊಡ್ತಾರೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಂದನೇ ಆಕಾಶವಾಣಿ ಆಕಾಶವಾಣಿ ಇರೋದು ಯಾಕಾಗಿ? ಶ್ರೋತೃಗಳಿಗೆ ಅಲ್ವಾ? ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡೋಣ. ಅದಕ್ಕೂ ಮುನ್ನ ಕೆಲವೊಂದು ಸೂಚನೆಗಳಿದೆ.
1: ಹೇಳ್ಬಿಡಿ ನೀವೇ.
0: ಅಲ್ಲ ಈಗ ನಾವೇ ಹೇಳ್ಬಿಡದ, ಯಾವುದೇ ವೈಯಕ್ತಿಕ ಸಂಗತಿಗಳನ್ನು ಚರ್ಚಿಸುವಂತಿಲ್ಲ.
1: ಗೊತ್ತಿರುತ್ತೆ.
0: ಆದಾಗ್ಯೂ ಕರೆ ಸಿಕ್ಕಿದಾಗ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಿದರೆ ಒಳಿತು. ಸ್ವಲ್ಪ
1: ಕೆಲವರು ಆ ನೆಟ್ವರ್ಕ್ ಇರೋ ಪ್ಲೇಸ್ ನಲ್ಲಿ ಕೂತ್ಕೊಂಡು ಮಾತಾಡ್ಬೇಕು, ಒಳ್ಳೇದದು.
0: ರೇಡಿಯೋನ
1: ದೂರ ಇಟ್ಟು ಮಾತಾಡ್ಬೇಕು.
0: ಮತ್ತೆ ಯಾವುದೇ ಅಸಂಸದೀಯ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅನ್ನ ಮಾತನಾಡೋ ಹಾಗಿಲ್ಲ. ಮತ್ತೆ ಯಾವುದಾದ್ರೂ ವಿಷಯಗಳನ್ನ ಮಾತನಾಡುವಾಗ

0: ಮಾಡಿದರೆ
1: ಹೌದು.
0: ಒಳಿತು. ಸ್ವಲ್ಪ
1: ಮತ್ತೆ ಕೆಲವರು ಆ ನೆಟ್ವರ್ಕ್ ಇರೋ ಪ್ಲೇಸ್ ನಲ್ಲಿ ಕೂತ್ಕೊಂಡು ಮಾತಾಡ್ಬೇಕು, ಒಳ್ಳೇದದು.
0: ರೇಡಿಯೋನ ದೂರ
1: ದೂರ ಇಟ್ಟು ಮಾತಾಡಬೇಕು.
0: ಮತ್ತೆ ಯಾವುದೇ ಅಸಂಸದೀಯ ಅನ್ ಪಾರ್ಲಿಮೆಂಟರಿ ವರ್ಡ್ಸ್ ಅನ್ನ ಮಾತನಾಡೋ ಹಾಗಿಲ್ಲ. ಮತ್ತೆ ಯಾವುದಾದ್ರೂ ವಿಷಯಗಳನ್ನ ಮಾತನಾಡುವಾಗ ಯಾವುದೇ ರಾಜಕೀಯ ಪಕ್ಷದ ಹೆಸರಾಗ್ಲಿ, ರಾಜಕೀಯ ವ್ಯಕ್ತಿಗಳ ವಿಷಯವಾಗ್ಲಿ, ಯಾವುದು ಕೂಡ ಮಾತನಾಡದೇ ಇದ್ದರೆ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರುತ್ತೆ. ಈ ಕಾರ್ಯಕ್ರಮ ಇರೋದು ಯಾಕಾಗಿ ಹೇಳಿ ಮಂಜುನಾಥ್?
1: ಇದು ಬರೀ ಒಂದು ಎಂಟರ್ಟೈನ್ಮೆಂಟ್ ಅಂತ
0: ಮನರಂಜನೆ
1: ಮನೋರಂಜನೆ
0: ಅಲ್ವಾ, ಮನರಂಜನೆ ಮತ್ತೆ ಮಾಹಿತಿಗಾಗಿ. ಮಾಹಿತಿಯನ್ನ ಕೊಡ್ತಾ ನಾವು ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಾನೊಮ್ಮೆ ದೂರವಾಣಿ ಸಂಖ್ಯೆಯನ್ನ ಹೇಳ್ಬಿಡ್ತೀನಿ, 2 2 8 1 2 9 2 2 8 5 5 8. ನಾನು ಹೇಳಿದ್ದು ಎರಡು ಸಂಖ್ಯೆಗಳು, ಕೋಡ್ ಸಂಖ್ಯೆ 0 8 2 7 2. ಏನು ಸಿಹಿ ಸುದ್ದಿ ಗೊತ್ತಾ ಮಂಜುನಾಥ್? ಹೊಸ ಹೊಸ ಶ್ರೋತೃಗಳು ಸೇರ್ಪಡೆ ಆಗ್ತಾ ಇದ್ದಾರೆ.
1: ಅದು ಈ ಕಾರ್ಯಕ್ರಮವನ್ನ ಮೆಚ್ಚಿ.
0: ಯಾವಾಗ ಗೊತ್ತಾ? ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಆಯ್ತು. ಹೊಸ ಹೊಸ ಶ್ರೋತೃಗಳು ಸೇರ್ಪಡೆ ಆಗ್ತಾ ಇರೋದ್ರಿಂದ ನಾವು ದೂರವಾಣಿ ಸಂಖ್ಯೆಗಳನ್ನ ಮತ್ತೆ ಮತ್ತೆ ಹೇಳಬೇಕಾಗತ್ತೆ.
1: ದೂರವಾಣಿ ಸಂಖ್ಯೆಯನ್ನು ನಾವು ಹೇಳುವಾಗ ಒಂದೊಂದು ಹೇಳೋದ್ರ ಬದಲು ಈಗ ನೋಡಿ 2 2 8 5 5 8.
0: ಇದು ನಿಮ್ಮ ಸ್ಟೈಲ್,
1: ಯೋಚನೆ ಇಟ್ಕೊಳ್ಳೋಕೆ ಸುಲಭ ಆಗ್ತದೆ
0: ಅಲ್ಲ. ಏನೇ ಆದರೂ ಈ ಕೋಡ್ ಸಂಖ್ಯೆ ನಾವು ಒತ್ತುವಾಗ ಅದು ತಪ್ಪಾಗೇ ಆಗುತ್ತೆ. ಅದಕ್ಕೆ ಇವರು ಕೆಲವರು ನಿರೂಪಕರು ಹೇಳ್ಬಿಡ್ತಾರೆ, ಒಟ್ಟಿಗೆ ಹೇಳ್ಬಿಡ್ತಾರೆ 0 8 2 7 2 2 2 8 5 5 8 ಅಂತ ಹೇಳ್ಬಿಡ್ತಾರೆ. ನಾನು ಅದನ್ನು ಕೂಡ ಕೇಳ್ಕೊಂಡಿದ್ದೀನಿ. ಅವರಿಗೆ ಗೊಂದಲ ಆಗಬಾರ್ದು ಅಂತ ನಾವು ಒಟ್ಟಿಗೆ ಹೇಳ್ಬಿಡ್ತೀವಿ ಮೇಡಮ್. ಹೇಗೂ ಕೋಡ್ ಸಂಖ್ಯೆ ಹಾಕ್ಲೇಬೇಕಲ್ಲ ಕರೆ ಮಾಡುವಾಗ ಅಂತ. ಇವತ್ತಿನ ವಿಶೇಷ ಏನು?
1: ಇವತ್ತು ಏನು ವಿಶೇಷ? ನೀವು ಬಂದಿದ್ರಿ
0: ಮೊನ್ನೆ.
1: ಮಳೆಗಾಲದ ವಿಶೇಷಗಳು ಹಲವಷ್ಟಿದೆ ಆಯ್ತಾ. ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ. ಒಬ್ರು ಕೇಳುಗರು ನಮ್ಮ ಲೈನಲ್ಲೇ ಇದ್ದಾರೆ. ಅದಕ್ಕಿಂತ ಮುಂಚೆ, ಈಗ ಕಷ್ಟವಿಲ್ಲದ ವ್ಯವಸಾಯವಿಲ್ಲ, ನಷ್ಟವಿಲ್ಲದ ವ್ಯಾಪಾರವಿಲ್ಲ, ಸಾಲವಿಲ್ಲದೆ ಸಂಸಾರವಿಲ್ಲ, ನೋವಿಲ್ಲದ ಬದುಕಿಲ್ಲ, ಒಟ್ಟಿನಲ್ಲಿ ಸಮಸ್ಯೆಗಳಿಲ್ಲದ ಮನುಷ್ಯನೇ ಇಲ್ಲ.
0: ಮತ್ತೊಮ್ಮೆ ಹೇಳಿ.
1: ಕಷ್ಟವಿಲ್ಲದ ವ್ಯವಸಾಯವಿಲ್ಲ, ನಷ್ಟವಿಲ್ಲದ ವ್ಯಾಪಾರವಿಲ್ಲ, ಸಾಲವಿಲ್ಲದ ಸಂಸಾರವಿಲ್ಲ, ನೋವಿಲ್ಲದ ಬದುಕಿಲ್ಲ, ಒಟ್ಟಿನಲ್ಲಿ ಸಮಸ್ಯೆಗಳಿಲ್ಲದ ಮನುಷ್ಯನೇ ಇಲ್ಲ. ಈ ಎಲ್ಲವನ್ನ ಮೆಟ್ಟಿ ನಿಂತಾಗ ಬದುಕು ಬೇವು ಬೆಲ್ಲ.
0: ಆದಾಗ್ಯೂ ಮೂರನೇದು ಹೇಳಿದ್ರಿ ನೋಡಿ, ಸಾಲವಿಲ್ಲದ ಮನುಷ್ಯನಿಲ್ಲ ಅಂತ.
1: ಸಾಲವಿಲ್ಲದ ಸಂಸಾರ,
0: ಸಾಲವಿಲ್ಲದೆ ಇರುವಂತಹವರು ಹಲವರಿದ್ದಾರೆ. ಒಂದು ರೂಪಾಯಿಯೂ ಕೂಡ ಸಾಲವನ್ನ ಪಡೆಯದೆ.
1: ಸಾಲ ಅಲ್ಲ, ಬರೀ ಹಣದ ಸಾಲ ಅಲ್ಲ, ಅಲ್ಲಿ ಎಲ್ಲಾ ರೀತಿಯ ಸಾಲಗಳು ಇರುತ್ತೆ
0: ಅಲ್ಲ. ಅದಕ್ಕೆ ಋಣ ಅಂತ ಹೇಳ್ತೀರಾ? ಭೂಮಿ ಋಣ,
1: ಮತ್ತೆ
0: ಋಣ,
1: ತಂದೆ ತಾಯಿಯ ಋಣ, ಇದು ಮುಖ್ಯ ಅಲ್ವಾ? ತಂದೆ ತಾಯಿಯ ಋಣವನ್ನ ತೀರಿಸಬೇಕು. ಯಾವ ಮಕ್ಕಳಾದ್ರೂ ಕೂಡ ತಂದೆ ತಾಯಿಯ ಋಣವನ್ನ ಮೊದಲು ತೀರಿಸಬೇಕು. ಅದಕ್ಕೆ ತಂದೆ ತಾಯಿ ಹೇಳಿದಂತೆ ಮಕ್ಕಳು ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರೂ ಕೇಳ್ತಾ ಇದ್ರೆ ಅವರು, ಓ ನಾನು ನನ್ನ ಮಗನನ್ನ ಎತ್ತಿದ್ದೆ. ಏನು ಈಗ ಕೆಲವರು ಹೇಳ್ತಾರೆ ಅದಕ್ಕೆಲ್ಲ, ತಂದೆ ತಾಯಿನೇ ಜವಾಬ್ದಾರಿ, ತಂದೆ ತಾಯಿನೇ ಜವಾಬ್ದಾರಿ ಅಂತ ಹೇಳ್ತಾರಲ್ವ. ಮನೆಯಲ್ಲಿದ್ದಾಗ ತಾಯಿ ಆದವಳು ಎಷ್ಟು ಹೇಳ್ಬೇಕು ಮಕ್ಕಳಿಗೆ ಅದನ್ನ ಹೇಳ್ತಾರೆ ಆಯ್ತಾ. ತನ್ನ ಜವಾಬ್ದಾರಿ ಅದೊಂದೇ ಅಲ್ವಲ್ಲ. ಈಗ ಬರೀ ಮಕ್ಕಳನ್ನ ನೋಡ್ಕೊಳ್ಳೋದು, ಆ ಮಗುನ ಬೇರೆ ದಾರಿಯಲ್ಲಿ ನಡೆಯದೆ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗು ಅಂತ ಹೇಳೋದು ಒಂದೇ ಕೆಲಸ ಅಲ್ಲ. ತಾಯಿ ತಂದೆಗೆ ಹಲವಷ್ಟು ಜವಾಬ್ದಾರಿಗಳು ಒಂದು ಸಂಸಾರದಲ್ಲಿ ಇರ್ತದೆ.
0: ಅದನ್ನ ಮಕ್ಕಳು ಅರ್ಥ ಮಾಡ್ಕೊಳ್ಳೋದು,
1: ಅದನ್ನು ಅರ್ಥ ಮಾಡ್ಕೊಂಡು, ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟು ಕಷ್ಟ ಇದೆ, ಆ ಕಷ್ಟದಲ್ಲೂ ನನ್ನನ್ನ ಈ ಕಾಲೇಜಿಗೆ ಕಳಿಸ್ತಾ ಇದ್ದಾರೆ, ಈ ಬಟ್ಟೆ ಅಂತ ಕೊಡ್ತಾರೆ, ಈ ಮೊಬೈಲ್ ಅನ್ನು ಕೊಡ್ಸಿದ್ದಾರೆ, ಈ ಬೈಕ್ ಅನ್ನ ಕೊಡ್ಸಿದ್ದಾರೆ. ಈ ಕೊಡ್ಸೋದಿದೆಯಲ್ಲ, ಆ ಕೊಡ್ಸೋದ್ರ ಮೇಲೆ ತಂದೆ ತಾಯಿ ಮಕ್ಕಳನ್ನ ಹಾಳು ಮಾಡೋದು ಅಂತ ನನಗೆ ಅನ್ಸೋದು.
0: ಆದ್ರೆ ಏನಾಗುತ್ತೆ ಗೊತ್ತಾ, ಮಕ್ಕಳು ಕೇಳ್ತಾ ಇದಾರೆ ಅಯ್ಯೋ ಕುಡಿಸ್ಬಿಡೋಣ ಅಂತ, ಎಲ್ಲ ಕುಡಿಸ್ಬಿಡ್ತಾರೆ. ಅವ್ರು ಹಾಳಾಗ್ತಾರೆ ಅಂತ ಯಾರಿಗ್ ಗೊತ್ತು? ಹಾಗಾಗಿ ಅದನ್ನ ತಿದ್ದೋ ಅಂತ ಪ್ರಯತ್ನ ಸಮಾಜ ಅಂದ್ರೆ ಶಿಕ್ಷಕರು ಕೂಡ ತಿಳುವಳಿಕೆಯನ್ನ ಹೇಳಿದ್ರೆ ನಿಜವಾಗಿ ಮಕ್ಕಳು ಬದಲಾಗ್ತಾರೆ ಅಂತ ನಾವು ಒಂದು ವಿಶ್ವಾಸ ಇಟ್ಕೊಳ್ಳೋಣ.
1: ವಿಶ್ವಾಸ ಇಟ್ಕೊಳ್ಳೋಣ. ಒಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರು ಯಾರು ಅಂತ ನೋಡೋಣ. ನಮಸ್ತೆ.
2: ಹಲೋ, ನಮಸ್ತೆ ಸರ್. ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ
1: ಮಾತಾಡ್ತಿದ್ದೀನಿ. ಹಾ ಹಾ, ಸರಸ್ವತಿ ತಿಮ್ಮಪ್ಪ ಅವರಿಗೆ ಯಾವ ಚಿತ್ರಗೀತೆ ಬೇಕು?
2: ನನಗೆ ಗಾಳಿ ಮಾತು ಚಿತ್ರದಿಂದ ಸರ್, ನಗಿಸಲು ನೀನು ನಗುವೆನು ನಾನು ಹಾಡು.
1: ಹಾ ಹಾ, ಏನು ಬೆಳಗಿನ ತಿಂಡಿ ಏನ್ ಮಾಡಿದ್ರಿ ಸರಸ್ವತಿಯವರು?

0: ಹಾಗೆ ಇದು ಕುಂಬಳಕಾಯಿ ಕಡುಬು ಮಾಡಿದ್ದೇನೆ ಮೇಡಮ್.
1: ಕುಂಬಳಕಾಯಿ ಅಂದ್ರೆ ಯಾವ ಕುಂಬಳಕಾಯಿ? ಸಿಹಿ ಕುಂಬಳನಾ?
0: ಅಲ್ಲ, ಸಿಹಿ ಕುಂಬಳಕಾಯಿ ಅಲ್ಲ, ಸಪ್ಪೆ ಕುಂಬಳಕಾಯಿ.
1: ಹಾ ಹಾ ಹಾ ಹಾ, ಅದಕ್ಕೆ ನಮ್ಮ ಕಡೆ ಬೂದಿ ಕುಂಬಳ ಅಂತ ಹೇಳ್ತಾರೆ.
0: ಬೂದಿ ಕುಂಬಳ ಅಂತೇಳಿ ಹೇಳ್ತೇವೆ ನಾವು ಸಹ.
1: ನಿಮ್ಮಲ್ಲಿ ದಕ್ಷಿಣ ಕನ್ನಡದ ಭಾಗದಲ್ಲಿ ಆ ಕುಂಬಳಕಾಯಿ ಹೆಚ್ಚಾಗಿ ಸಿಗತ್ತೆ, ಅದರಲ್ಲೂ ಬಹಳ ರುಚಿ ಅದು ಅಲ್ವಾ?
0: ಹೌದು ಸರ್, ಅದರ ಸಾಂಬಾರ್ ಎಲ್ಲ ಉಳಿ ಇದು ಮೊಸರೆಲ್ಲ ಹಾಕಿ ಸಾಂಬಾರ್ ಮಾಡಿದ್ರೆ ಸಹ ಒಳ್ಳೇದಾಗ್ತದೆ.
1: ಅದು ತಂಬುಳಿ ಕೂಡ ಮಾಡ್ತಾರೆ.
0: ಹೌದು ಸರ್.
1: ನೀವು ಯಾವ ಥರ ತಂಬುಳಿ ಮಾಡಿದಿರಾ?
0: ನಾನು ತಂಬುಳಿ ಮಾಡಿದ್ದೇನೆ, ಮೊಸರೆಲ್ಲ ಹಾಕಿ ಮಾಡಿದ್ದೇನೆ ಸರ್.
1: ಆದ್ರೆ ಈಗ ಶೀತ ಅಲ್ವಾ? ಈಗ
0: ಅದಕ್ಕೆಲ್ಲ ಹಾಕುದನ್ನು ಹಾಕ್ಬೇಕು, ಸಾಂಬಾರು ಎಲ್ಲ ಹಾಕುದನ್ನು ಹಾಕ್ಬೇಕು ಸರ್. ಆದ್ರೆ ಏನಾಗುದಿಲ್ಲ, ಯಾವತ್ತಿಗೆ ಏನು ತಿಂದ್ರೆ ಆಗುದಿಲ್ಲ. ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಅದಕ್ಕೆ ಬೇಕಾಗುವ ವಸ್ತುಗಳನ್ನು ಹಾಕ್ಬೇಕು ಸರ್.
1: ಆದ್ರೆ ಕುಂಬಳಕಾಯಿ ಅನ್ನೋದು ಆರೋಗ್ಯಕ್ಕೆ ಬಹಳ ಒಳ್ಳೆಯ ಒಂದು ತರಕಾರಿ ಅಂತ ಹೇಳ್ತಾರೆ ಅಲ್ವಾ?
0: ಹೌದು, ಶುಗರಿಗೆಲ್ಲ ಆಗ್ತದೆ ಅಂತಲ್ಲ ಸರ್.
1: ಶುಗರಿಗೆಲ್ಲ ಬೆಳಗಿನ ಜಾವ ಅದನ್ನ ಅದನ್ನ ಮಿಕ್ಸಿಯಲ್ಲಿ ಆಡಿಸಿ ಅದನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಇರ್ತಾರೆ ಕೆಲವರು, ಮಧುಮೇಹ ಕಡಿಮೆ ಆಗತ್ತೆ ಅಂತ ಅಲ್ವಾ?
0: ಹೌದು ಸರ್.
2: ಈಗ ಮಂಜುನಾಥ್, ಈಗ ನಾನು ಹೇಳೋದು, ಹಲವರು ಏನು ಹೇಳ್ತಾರೆ, ಇಂತಹ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಒಬ್ಬರೇ ಮಾತನಾಡ್ತಾರೆ ಅಂತ. ಈಗ ನೀವು ಮಾತನಾಡ್ತಾ ಇದ್ದೀರಿ, ಆದ್ರೆ ತಂಬುಳಿ ತಯಾರಿ ಹೇಗೆ ಅಂತ ಕೇಳ್ತಾ
1: ಇಲ್ವಲ್ಲ? ಹೇಳ್ತಿದ್ರು, ನಮ್ಗ ಬಾಯಲ್ಲಿ ನೀರು ಬರ್ತಾ ಇತ್ತಲ್ಲ,
2: ಅದಕ್ಕೆ ಕೇಳೋದೆ ಬೇಡ ಅಂತನಾ?
1: ನೀರನ್ನು ನುಂಗಿ ಮತ್ತೆ ಕೇಳೋಣ
2: ನೋಡಿದ್ರ
1: ಹೇಳ್ತಾ ಇದಾರೆ. ಹೇಳಿ ಹೇಳಿ, ತಂಬುಳಿ ಮಾಡೋದು ಹೇಗೆ ಹಾಗಾದ್ರೆ?
2: ಸರಸ್ವತಿ ಅವರೇ
0: ನಮಸ್ತೆ ಮೇಡಮ್.
2: ಹಾ ನಮಸ್ತೆ ಹೇಳಿ. ಈಗ ಮಂಜುನಾಥ್ ಕೇಳ್ತಾ ಇದಾರಲ್ಲ, ತಂಬುಳಿ ಹೇಗೆ ಮಾಡಿದ್ರಿ?
0: ಹೇಗೆ ಮಾಡುದು? ಹುಳಿ ಪದಾರ್ಥ ಅಂದ್ರೆ ಅದನ್ನು ಮೊಸರೆಲ್ಲ ಹಾಕಿ ಮಾಡ್ತೇವೆ ಸರ್. ಮೇಡಮ್
2: ನೋಡಿ, ನೀವು ಹೇಳೋ ಕ್ರಮ ಸರಿಯಾಗಿ ಹೇಳಲಿಲ್ಲ ಅಂದ್ರೆ.
0: ಸರಿ, ಮತ್ತೆ ಕಾಯಿ ಮೆಣಸು ಹಾಕಿ ಒಂದು ತಂಬುಳಿ ಮಾಡ್ತೇವೆ ನಾವು.
2: ಹೇಗೆ ಹೇಳಿ ಮತ್ತೆ?
0: ಅದನ್ನು ಚೆನ್ನಾಗಿ ತೆಗೆದು ಅದನ್ನ ಸಿಪ್ಪೆಯನ್ನು ತೆಗೆದು
2: ಕುಂಬಳಕಾಯಿಯನ್ನ ಮಾರುಕಟ್ಟೆಯಿಂದ ತಂದು ಸ್ವಚ್ಛವಾಗಿ ತೊಳೆದು ಬಟ್ಟೆಯಿಂದ ಒರೆಸಿ
0: ಮೇಡಮ್ ಪುನಃ ಅದನ್ನ ತಲಿಬೇಕು. ತಲಿದು ಒಂದು ಪಾತ್ರೆಯಲ್ಲಿ ಇಟ್ಟುಕೊಳ್ಬೇಕು, ಅದನ್ನು ಬೇಯಿಸಬೇಕು. ಮತ್ತೆ ಅದಕ್ಕೆ ನಾವು ಕಾಯಿ ಮೆಣಸು ಮತ್ತೆ ಎಲ್ಲ ಜೀರಿಗೆ ಮತ್ತೆ ಧನ್ಯ ಎಲ್ಲ ವಸ್ತುಗಳನ್ನ ಹಾಕಿ ಅದನ್ನು ಉಬ್ಬಿಕೊಳ್ಬೇಕು. ತೆಂಗಿನ ತುರಿ ಎಲ್ಲ ಹಾಕಿ ಉಬ್ಬಿಕೊಳ್ಬೇಕು ಮುಸಿನಲ್ಲಿ. ಅದನ್ನು ಮತ್ತೆ ಅದಕ್ಕೆ ಹಾಕ್ಬೇಕು, ಮತ್ತೆ ಮೊಸರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸಿ ತಿನ್ಬೇಕು. ಒಂದು ಒಗ್ಗರಣೆ ಹಾಕಿದ್ರೆ
2: ನೋಡಿ, ಅದಕ್ಕೆ ಮಂಜುನಾಥ್ ಅವರು ಬಾಯಿ ನೀರು ಬರುತ್ತೆ ಅಂತ. ಅವ್ರ ಮನೇಲೂ ಬಹುಶಃ ಅದನ್ನ ತಯಾರಿಸ್ತಾರೆ ಅನ್ಸುತ್ತೆ.
1: ನಮ್ಮ ಅಮ್ಮ ಮಾಡ್ತಾರೆ, ಬಹಳ ಚೆನ್ನಾಗಿರುತ್ತೆ.
2: ಹೌದಾ? ಇವತ್ತು ಸರಸ್ವತಿ ತಿಮ್ಮಪ್ಪ ಅವರು ಹೇಳಿದ್ದಾರೆ ಅಲ್ವಾ, ನಮ್ಮ ಇತರ ಶ್ರೋತೃಗಳು ಕೂಡ ಅದನ್ನ ತಯಾರಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ಹೇಳಿ ಅಂತ.
0: ಕಡುಬು ಮಾಡಿದ್ದೇನೆ ಮೇಡಮ್, ಅದನ್ನೆಲ್ಲ ಸಿಪ್ಪೆ ತೆಗೆದು
1: ಅದರದೇ ಕಡುಬು ಮಾಡಿದ್ದಾರೆ.
0: ತಿರುಳನ್ನು ಮೇಡಮ್ ಮಿಕ್ಸ್ ಜಾರಿಗೆ ಹಾಕಿ ಅದನ್ನ ಅಕ್ಕಿಯನ್ನೆಲ್ಲ ಹಾಕಿ ಅದು ಕಡ್ದು ಅದನ್ನು ಬೇಯಿಸಲಿಕ್ಕೆ ಕಡುಬು ಮಾಡಿದ್ದೇನೆ.
2: ಒಂದು ರುಚಿಯಾದ ಸ್ವಾದಿಷ್ಟಕರ ಅಡುಗೆಯನ್ನ ಅಂದ್ರೆ ಅಡುಗೆ ತಯಾರಿಯನ್ನ ತಿಳಿಸಿದ್ದಾರೆ ಆರಂಭದ ಕರೆಯಲ್ಲಿ. ಅವರ ಮೆಚ್ಚಿನ ಹಾಡು ಯಾವುದು?
1: ಯಾವ ಚಿತ್ರಗೀತೆ ಕೇಳಿದ್ರಿ?
0: ಚಿತ್ರದಿಂದ ಮೇಡಮ್, ನಗಿಸಲು ನೀನು ನಗುವೆನು ನಾನು ಅಂತ.
2: ಈಗ ನುಡಿಗಟ್ಟು,
1: ನುಡಿಗಟ್ಟು ಅವ್ರಿಗೊಂದು ಕೇಳ್ಬೇಕಲ್ಲ. ತಲೆದೂಗು
0: ತಲೆ ತೂಗು
2: ನಗ್ತಾ ಇದಾರೆ ನೋಡಿ,
0: ತಲೆ ತೂಗಿಕೊಂಡಿರ್ತಾರಲ್ಲ.
2: ಅಲ್ಲ, ಒಂದು ವಾಕ್ಯ ಮಾಡಿ. ಮಂಜುನಾಥ್ ಒಂದು ನಿಮಿಷ, ಸಾಕಷ್ಟು ಶ್ರೋತೃಗಳು ಕರೆ ಮಾಡ್ತಾ ಇದ್ದಾರೆ, ಅವರು ಇವಾಗ ಸಮಯ ವ್ಯಯ ಆಗತ್ತೆ ಅಂತಾರೆ.
0: ಮೇಡಮ್ ನಾವು ಮಾತನಾಡುವಾಗ ಮೇಡಮ್ ಇನ್ನೊಬ್ಬರ ಅವರು ಕೇಳಿಕೊಂಡು ತಲೆ ತೂಗಿಕೊಂಡಿರ್ತಾರಲ್ಲ, ಅದಕ್ಕೆ ತಲೆ ತೂಗು ಅಂತ ಹೇಳಿದ್ರು.
1: ತಲೆದೂಗು ಅಂತಂದ್ರೆ ಅದು ಒಪ್ಕೊಳ್ಳೋದು ಅಂತ. ತಲೆದೂಗು ಅಂದ್ರೆ ನಿದ್ರೆ ಮಾಡೋದಲ್ಲ,
0: ನಾವು ಮಾತಾಡಿದನ್ನ ಕೇಳಿಕೊಂಡು.
1: ಅಲ್ಲ, ಈಗ ನಾನು ಹೇಳೋದು ಹೇಗೆ ಅಂದ್ರೆ ಒಪ್ಪಿಕೊಳ್ಳು ಅಂತ. ಅದೇನು ಅಂದ್ರೆ ಈಗ ನೀವ್ ಹೇಳಿದ್ದನ್ನೆಲ್ಲ ನಾವು ಒಪ್ಕೊಂಡ್ವಲ್ಲ, ತಂಬುಳಿ ಹೇಗೆ ಮಾಡೋದು.
2: ತಲೆದೂಗುವುದು ಒಳ್ಳೆಯ ಉದಾಹರಣೆ ಹೇಳಿದ್ದಾರೆ. ಧನ್ಯವಾದ ಸರಸ್ವತಿ ಅವರೇ, ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಮಂಜುನಾಥ್ ಕೂಡ ಒಂದು ವಾಕ್ಯ ಹೇಳ್ತಾರೆ. ನಮಸ್ತೆ
1: ನಮಸ್ತೆ ನಮಸ್ತೆ.
2: ಈಗ ಮಂಜುನಾಥ್ ನೀವು ಒಂದು ವಾಕ್ಯ ಹೇಳಬೇಕು.
1: ಈಗ ಒಪ್ಪಿಕೊಳ್ಳು ಅಂತ, ತಲೆದೂಗು ಅಂತಂದ್ರೆ ಒಪ್ಪಿಕೊಳ್ಳು. ಈಗ ಅವ್ರನ್ನೇ ನಾನು ಹೇಳಿದ್ದು, ಅವ್ರು ಹೇಳ್ತಾ

0: ಹೋದ್ರು ತಂಬುಳಿ
1: ಅಲ್ಲ.
0: ಹೇಗೆ ಮಾಡೋದು ಅಂತ.
1: ಈಗ ಒಂದು ಎಚ್ ಎಸ್ ವೆಂಕಟೇಶ ಮೂರ್ತಿಯವರ ಒಂದು ರಚನೆ ಇದೆ, ಒಂದು ಸಾಲು ಹೇಳ್ತೀನಿ. ತೂಗು ಮಂಚದಲ್ಲಿ ಕೂತು ಅಂತ ಇದೆ. ಅದು ಕೇಳ್ತಾ ಇದ್ದ ಹಾಗೆ ನಮ್ಮ ತಲೆ ಹೀಗೆ ತೂಗ್ತಾ ಇರ್ತೀವಿ. ಒಂದು ರಾಗ ಯಾವುದೇ ಆಗಲಿ, ಒಂದು ರಾಗ ಕೇಳ್ತಾ ಇದ್ದ ಹಾಗೆ ನಾವು ಏನೇ ಕೆಲಸ
0: ಮಾಡಿದ್ರು ಆ ರಾಗದಲ್ಲಿ ನಾವು ತಲ್ಲೀನರಾಗೋದು. ಇದು ಆ ತಲೆ ದೂಗು ಅಲ್ಲ,
1: ಒಪ್ಪಿಕೊಳ್ಳು ಅಂತ.
0: ಇದು ಒಪ್ಪಿಕೊಳ್ಳು, ಇದು ನುಡಿಗಟ್ಟಲ್ಲಿ, ಇದು ಅದು ತಲೆ ದೂಗು ಬೇರೆ, ಅದು ತಲ್ಲೀನರಾಗೋದು. ಹಾಡನ್ನ ಕೇಳಿ ಕೇಳಿ
1: ಸಂಗೀತವನ್ನ ಕೇಳಿ ನಾನು ತಲೆ ದೂಗು
0: ಹೇಳಿದ್ರಂತೆ
1: ಆಯ್ತು ಅಂತ.
0: ಉಯ್ಯಾಲೆಯಲ್ಲಿ ಕೂತು ಹಾಡನ್ನ ಕೇಳ್ತಾ ಕೇಳ್ತಾ ತಲೆ ದೂಗಿ ದೂಗಿ ಕೆಳಗೆ ಬೀಳೋದಲ್ಲ.
1: ಈಗ ಒಂದು ಅವರ
0: ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳ್ಕೊಂಡು ಮತ್ತೆ ಮುಂದಿನ ಕರೆ ಸ್ವೀಕಾರ ಮಾಡೋಣ.

0: ಮಂಜುನಾಥ್, ಈಗ ಆರಂಭದಲ್ಲಿ ನೀವು ಹೇಳಿದ್ರಲ್ಲ, ಒಂದು ಮಾತನ್ನ ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡ್ರಿ, ಈ ಬಾಲ್ಯ ಮಕ್ಕಳು ತಂದೆ ತಾಯಿ ಅಂತ, ಅದರಲ್ಲಿ ಒಂದು ಮಾಹಿತಿ ಇದೆ ನನ್ನ ಹತ್ರ. ಗಾಂಧೀಜಿಯ ಬಾಲ್ಯ ಅಂತ ಶೀರ್ಷಿಕೆ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಆತನ ಬಾಲ್ಯ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ನೋಡಿದ್ದು, ಕೇಳಿದ್ದು, ಕಲಿತದ್ದು, ಇಟ್ಟುಕೊಂಡಂಥ ಆದರ್ಶ, ಪಡೆದ ಪ್ರೇರಣೆ, ಇವು ಆತನ ಜೀವನದುದ್ದಕ್ಕೂ ಪ್ರಭಾವ ಬೀರುತ್ತವೆ. ಹೀಗಾಗಿಯೇ ಗಾಂಧೀಜಿ ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಶಾಲೆಯಲ್ಲಿ ನಡೆದ ಒಂದು ಘಟನೆ ಹಾಗೂ ನೋಡಿದ ಎರಡು ನಾಟಕಗಳು ಸತ್ಯದ ದಾರಿಯಲ್ಲಿ ನಡೆಯುವಂತೆ ಅವರನ್ನು ಪ್ರೇರೇಪಿಸಿದವು. ಶ್ರವಣಕುಮಾರ ಹಾಗೂ ಹರಿಶ್ಚಂದ್ರರ ಆದರ್ಶದ ನೆರಳಿನಲ್ಲಿಯೇ ಬಾಳಿ ಬದುಕು ರೂಪಿಸಿಕೊಂಡಂತಹ ಗಾಂಧೀಜಿಯವರು ದೇಶಕ್ಕೆ ಆಸ್ತಿಯಾದರು, ಇಡೀ ಜಗತ್ತಿಗೆ ಬೆಳಕಾದರು. ಗಾಂಧೀಜಿಯವರಂತೆ ಶಿವಾಜಿ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸ್ವಾಮಿ ವಿವೇಕಾನಂದ ಇವರೇ ಮುಂತಾದಂತಹ ಮಹನೀಯರು ತಮ್ಮ ಬಾಲ್ಯದಲ್ಲಿ ಅನುಸರಿಸಿದಂತಹ ಆದರ್ಶಗಳಿಂದಲೇ ಮಹಾತ್ಮರಾದರು. ನಾವೂ ಕೂಡ ಅವರಂತೆ ಸತ್ಯ ಮಾರ್ಗದಲ್ಲಿ ನಡೆಯುವುದಕ್ಕೆ ಅವರ ಬಾಲ್ಯ ಪ್ರೇರಣೆ ನೀಡುತ್ತದೆ ಅಂತ ಇದೆ.
1: ಅಲ್ಲ, ನಿಜವಾಗ್ಲೂ ಗಾಂಧೀಜಿಯವರು ಆ ಎರಡು ಬುಕ್ ಅನ್ನು ಓದಿದ್ದನ್ನು ನೀವು ಓದ್ತಾ ಇದ್ರಿ. ಆ ಎರಡು ಪುಸ್ತಕವನ್ನ ಗಾಂಧೀಜಿಯವರು ಮಾತ್ರ ಅಲ್ಲ, ಈ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಮಗುನು ಓದಬೇಕು. ಯಾಕೆ ಅಂತಂದ್ರೆ ಸತ್ಯ ಹರಿಶ್ಚಂದ್ರ ಆ ಒಂದು ಬುಕ್ ಅನ್ನು ಓದಿದಾಗ ಜೀವನದಲ್ಲಿ ಸತ್ಯ ಅನ್ನೋದು ಒಂದ್ ಸ್ವಲ್ಪನಾದ್ರೂ ಬೇಕಾಗುತ್ತೆ, ಅದನ್ನ ಮಗು ತಿಳ್ಕೊಳ್ಬೇಕು. ಇವತ್ತು ನೋಡಿ, ನಾವೆಲ್ಲ ಓದಿದೀವಿ ಕಾವ್ಯಗಳನ್ನ, ರಾಘವಂಕನ ಹರಿಶ್ಚಂದ್ರ ಕಾವ್ಯವನ್ನ ಓದಿದಾಗ ಕಣ್ಣಲ್ಲಿ ನೀರು ಬರುತ್ತೆ.
0: ಪ್ರಯತ್ನ ನಡೀಬೇಕು
1: ಈ ಸತ್ಯಕ್ಕಾಗಿ. ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಋಣ ಅಂತ ನಾವು ಆಗ್ಲೇ ಮಾತಾಡಿದ್ವಿ. ಋಣ, ತಂದೆ ತಾಯಿಯ ಋಣವನ್ನ ತೀರಿಸುವಂತಹ ಮಕ್ಕಳು ಶ್ರವಣಕುಮಾರನ ಬಗ್ಗೆ ಓದ್ಬೇಕಾಗ್ತದೆ, ತಿಳ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ ಏನು ಗೊತ್ತಿಲ್ಲ ಇವಾಗ.
0: ಹೌದು,
1: ನೀವು ಯಾವ್ದೇ ಕಥೆಯನ್ನ ಕೇಳಿ ಅವ್ರಿಗೆ ಏನು ಗೊತ್ತಿಲ್ಲ. ಈಗ ಇವತ್ತು ಹೇಗೆ ಅಂದ್ರೆ ಬರೀ ಪುಸ್ತಕದ ಹುಳಗಳಾಗೋದು ಬೇಕು ಅದು, ಆದ್ರೆ ಆ ಜೀವನದಲ್ಲಿ ನೀತಿ ಕಥೆಗಳು ನಮ್ಮ ಜೀವನದಲ್ಲಿ ಇರಬೇಕು.
0: ಹೌದು, ನೀತಿ ಕಥೆಗಳ ಮಹತ್ವ ಬಹಳಷ್ಟು ಬೇಕೇ ಬೇಕು.
1: ಆ ನೀತಿ ಕಥೆಗಳಿಂದಲೇ ನಮ್ಮ ಜನ ಇಷ್ಟು ಈ ಒಂದು ಜನರೇಷನ್ ಇಲ್ಲಿಗೆ ಬಂದಿದೆಯಲ್ಲ, ನಾವು ಬೆಳ್ಕೊಂಡ್ ಬಂದಿದ್ವಲ್ಲ, ಆ ನೀತಿಕತೆಯ ಆಧಾರದ ಮೇಲೇನೆ ನಾವು ಬಂದಿರೋದು. ಈಗ ಸತ್ಯವನ್ನು ನಾನು ಮಾತಾಡ್ಬೇಕು ಅಂದ್ರೆ ಎಲ್ಲೋ ಒಂದೆರಡು ಕಡೆ ಸುಳ್ಳು ಹೇಳ್ಬಹುದು, ಆದ್ರೆ ಪ್ರತಿ ಸಲ ಸುಳ್ಳು ಹೇಳಲಿಕ್ಕೆ ನಮಗೆ ಮನ್ಸು ಒಪ್ಪಲ್ಲ ಒಳಗಡೆಯಿಂದ. ಶೇ, ನಾ ಸುಳ್ಳು ಹೇಳ್ಬಿಟ್ಟಲ್ಲ. ಅದು ಯಾಕೆ ಅಂತ ಅಂದ್ರೆ ನಮ್ಮ ಹಿರಿಯರಿಂದ ನಾವು ಅದನ್ನ ಕಲ್ತ್ಕೊಂಡ್ ಬಂದಿದ್ದೇವೆ. ನಾವು ಇದನ್ನು ನಾವು ಮುಂದಿನ ನಮ್ಮ ಪೀಳಿಗೆ ಕೊಡಬೇಕು, ಸತ್ಯವನ್ನು ಮಾತಾಡು.
0: ಅಂದ್ರೆ ನೀತಿ ಕಥೆಗಳನ್ನ ಹೇಳಬೇಕು, ಕೇಳಿಸ್ಬೇಕು. ನೋಡಿ, ನೋಡಿದಂತಹ ಘಟನೆಗಳು ಕೂಡ ಗಾಂಧೀಜಿಯವರ ಮನಸ್ಸಿನ ಮೇಲೆ, ಬಾಲ್ಯದಲ್ಲಿ ಕಂಡಂತಹ ಘಟನೆಗಳು ಬಹಳಷ್ಟು ಪ್ರೇರಣೆಯನ್ನ ನೀಡಿತು. ಸತ್ಯ ಮಾರ್ಗದಲ್ಲಿ ನಡೆದು ರಾಷ್ಟ್ರಪಿತ
1: ಅಂತ
0: ಮಹಾತ್ಮ ಅನಿಸ್ತರು ಅಂತ, ನಿಜವಾಗಿ ಒಂದು ಒಳ್ಳೆಯ ಒಂದು ಸಂಗತಿ ಅಲ್ವಾ. ಈಗ ಮುಂದಿನ ಕರೆ ಯಾರದು ಅಂತ ನೋಡೋಣ.
1: ನಮಸ್ತೆ.
2: ನಮಸ್ಕಾರಗಳು ಸರ್.
1: ನಮಸ್ಕಾರಗಳು, ಯಾರು ಮಾತಾಡೋದು ಸರ್?
2: ನಾನು ಕೊಡಗಿನ ಕಲಾವಿದ ಮಾಧವ ಚಂದ್ರ ಮಾತಾಡ್ತಿದ್ದು, ಸಂಗೀತ ಕಲಿತರು. ಹಾಗಾಗಿ ಇಲ್ಲಿ ಇವತ್ತು ನನಗೆ ಮಾತಾಡ್ಲಿಕ್ಕೆ, ನಿಮ್ಮ ಇಬ್ಬರೊಟ್ಟಿಗೆ ಮಾತಾಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ.
1: ನಮ್ಗೂ ನಿಮ್ಮೊಟ್ಟಿಗೆ ಮಾತಾಡಕ್ ಬಹಳ ಖುಷಿ ಆಗ್ತಾ ಇದೆ.
2: ಅಲ್ಲಲ್ಲ, ಹಾಗೆಲ್ಲ, ಇದರ ಅರ್ಥಗಳು ಏನಂದ್ರೆ, ಶಕುಂತಲಾ ಮೇಡಮ್ ಅವರು, ಪಾಪ ಅವರು ಇಷ್ಟು ದಿವಸ ಎಲ್ಲ ಉಚ್ಚಾರಗಳಿಗೆ ಸ್ಪಷ್ಟವಾಗಿರ್ತಕ್ಕಂತಹ ಉತ್ತರಗಳನ್ನು ಕೊಟ್ಟು ಕೆಲವೊಮ್ಮೆ ಸುಸ್ತಾಗಿರ್ತಕ್ಕಂತ ಸನ್ನಿವೇಶಗಳು ಬಂದಿರಬಹುದು. ಆದರೆ ಇವತ್ತು ಸರಿಯಾಗಿರ್ತಕ್ಕಂತ ವೃತ್ತಿ ಸಿಕ್ಕಿದ್ದಾರೆ ಇಬ್ಬರು ಮಾತುಗಾರರೇ. ಯಾಕಂದ್ರೆ ಮಾತಿನ ನೈರುಡೆಯು ಮಾತಿನ ಹಗೆ ಹೊಲೆಯು, ಮಾತೇ ಮಾಡಲಿಕ್ಕೆ ಸರ್ವ ಸಂಪದವು.
1: ನೀವು ನಿಜವಾದ ಕಲಾವಿದರು ಅಂತ ನಾವೀಗ ಒಪ್ಕೊಂಡ್ವಿ ಬಿಡಿ.
0: ಅಲ್ಲ, ಅವರು ಪ್ರತಿಯೊಂದು ಕಲೆಯ ಹೆಸರನ್ನು ಕೂಡ ಹೇಳ್ತಾರೆ. ನಮ್ಮ ಶ್ರೋತೃಗಳು ಈಗಾಗಲೇ ಹೇಳಿದ್ದಾರೆ, ಒಂದು ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಅವರನ್ನ ಪರಿಚಯ ಮಾಡಿ ನಮ್ಮಲ್ಲೂ ಕೂಡ ರಂಗಕಲೆ ಇದೆ, ಅದನ್ನ ವ್ಯಕ್ತಪಡಿಸೋದಿಕ್ಕೆ ಮಾರ್ಗಗಳು ಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಅವರು ಸಂಪರ್ಕ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಸಂಬಂಧಪಟ್ಟವರಿಗೆ. ನಾವು ನಂತರ ಅವರೊಟ್ಟಿಗೆ ಮಾತನಾಡೋಣ. ಈಗ ಮಾಧವನ್ ಅವರೇ, ನಿಮ್ಮ ಮೆಚ್ಚಿನ ಹಾಡು ಯಾವುದು?

0: ನನ್ನ ಮೆಚ್ಚಿನ ಹಾಡು ಆಕಸ್ಮಿಕ ಚಿತ್ರದಿಂದ ನಾದ ಬ್ರಹ್ಮ ಹಂಸಲೇಖ ವಿರಚಿತ ಗೀತೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಇದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ನಮ್ಮ ಶಬ್ದಗಳೇ ಜ್ಞಾನ ಭಂಡಾರದಲ್ಲಿ ಕಡಿಮೆ ಆಗುತ್ತೆ.
1: ಹೌದು ಹೌದು, ನಿಜ ಅಲ್ವಾ ಅಣ್ಣ ಅವರು ಅಂತ ಅಂದ್ರೆ ನಟ ಸಾರ್ವಭೌಮ, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡಿ ಕೂಡ, ಅಂದ್ರೆ ಅವರ ಬಗ್ಗೆ ಮಾತನಾಡೋದಿಕ್ಕೆ ನಮಗೂ ಕೂಡ ಸ್ವಲ್ಪ ಯೋಗ ಯೋಗ್ಯತೆ ಎಲ್ಲವೂ ಕೂಡ ಇರಬೇಕು. ಅಂದ್ರೆ ಒಬ್ಬರನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಹಳಷ್ಟು ನಾವು ನಮ್ಮನ್ನ ಸರಿಪಡಿಸ್ಕೊಳ್ಬೇಕು. ಅವರ ಬಂಗಾರದ ಮನುಷ್ಯ ಚಿತ್ರದ ಒಂದು ವೀಕ್ಷಣೆ ನಂತರ ಹಲವರು ಬದಲಾದ್ರು, ಮತ್ತೆ ಅವರ ಚಿತ್ರಗಳಿಂದ ಕುಟುಂಬಗಳಲ್ಲಿ ಒಂದು ಒಳ್ಳೆ ಒಂದು ರೀತಿಯ ಬಾಂಧವ್ಯ ಮೂಡ್ತು.
2: ನೀವು ಬಂಗಾರದ ಮನುಷ್ಯ ಅಂತ ಹೇಳ್ತಾ ಇದ್ರಿ, ಬಂಗಾರದ ಮನುಷ್ಯ ಆ ಸಿನಿಮಾವನ್ನ ನೋಡಿ ಹಲವಷ್ಟು ಯುವಕರು ಎಲ್ಲಿ ಈಗ ಬೆಂಗಳೂರು ಬಾಂಬೆ ಅಲ್ಲಿ ಹೋಗಿ ಬದುಕಬೇಕು ಅಂತಿದ್ದವರು ಹಲವು ಸಾವಿರಾರು ಜನ ವಾಪಸ್ ಹಳ್ಳಿಗೆ ಬಂದು ತಮ್ಮ ಬದುಕನ್ನು ಕಟ್ಕೊಂಡ್ರಂತೆ.
1: ಭೂಮಿಯೊಟ್ಟಿಗೆ ಬದುಕಲು ಸಾಧ್ಯ.
2: ಈ ತರ ಒಂದು ಚಿತ್ರಗಳನ್ನ ತೆಗೆದಾಗ ನಿಜವಾಗ್ಲೂ ಅದು ಒಂದು ಒಳ್ಳೆ ಎಫೆಕ್ಟ್ ಕೊಡುತ್ತೆ ಅಲ್ವಾ ನಮ್ಮ ಯುವ ಜನರಿಗೆ.
1: ಅವರ ನಡೆದು ಬಂದ ಹಾದಿಯೇ ಒಂದು ವಿಶ್ವಕೋಶ.
2: ವಿಶ್ವಕೋಶ
1: ನಾವು ಹಲವು ಬಾರಿ ಹೇಳ್ತಾ ಇರ್ತೀವಿ, ತಮ್ಮ ಇಡೀ ಜೀವನವನ್ನ ನಟನಾ ಕ್ಷೇತ್ರಕ್ಕೆ ಅಂದ್ರೆ ರಂಗಭೂಮಿಯ ಕ್ಷೇತ್ರಕ್ಕೆ ಬಹಳಷ್ಟು ಸೇವೆಯನ್ನ ಸಲ್ಲಿಸಲು ಮುಡುಪಾಗಿಟ್ಟಂತಹ ಕಲಾವಿದರು ಅವರು. ಅಂತಹ ಕಲಾವಿದರ ಒಂದೊಂದು ಚಿತ್ರಗಳು ಕೂಡ ಒಂದೊಂದು ಪಾಠವನ್ನ ಹೇಳುದು ನಾವು ಹೇಳ್ಬೋದು. ಇವತ್ತು ಮಾಧವನ್ ಅವರು
2: ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ. ಮಾಧವ್ ಅವರೇ ಯಾಕೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅಂತ ಹೇಳ್ತೀರಾ?
0: ಸರ್ ಇದು ಏನಂದ್ರೆ ನಮ್ಮದು ಏನಂದ್ರೆ ನಮ್ಮಮ್ಮ ಕರ್ನಾಟಕ, ಅವಳಮ್ಮ ಭಾರತಿ. ಆದ್ರಿಂದ ಕರ್ನಾಟಕದಷ್ಟು ಪವಿತ್ರವಾಗಿರ್ತಕ್ಕಂತ ಆ ರಾಜ್ಯವೇ ಅಥವಾ ನಾಡೇ ಇಲ್ಲ. ಯಾಕಂದ್ರೆ ರಾಮನಮ್ಮನ ನಾಡು ಕರ್ನಾಟಕ, ಪವಿತ್ರವಾಗಿರ್ತಕ್ಕಂತ ಗಂಧದ ಮರ ಇರತಕ್ಕಂಥದ್ದು ಕರ್ನಾಟಕ, ಸುಂದರವಾಗಿರ್ತಕ್ಕಂತಹ ಆನೆಗಳು ಸಿಗುವುದು ಅದು ಕರ್ನಾಟಕ, ವಿಶೇಷವಾಗಿರ್ತಕ್ಕಂಥ ಕವಿಗಳು ಹುಟ್ಟಿದ್ದು ಅದು ಕರ್ನಾಟಕ, ವಿಶೇಷವಾಗಿರ್ತಕ್ಕಂಥ ಭಾವನಹರಿಗಳನ್ನು ಮೊಳಗಿರ್ತಕ್ಕಂಥ ಹಕ್ಕಿಗಳು ಹುಟ್ಟಿದ್ದು ಅದು ವಿಶೇಷವಾಗಿರ್ತಕ್ಕಂಥ ಶಬ್ದಗಳು ಅದು ಕರ್ನಾಟಕ. ಹಾಗಾಗಿ ಕರ್ನಾಟಕ ಇಲ್ಲದೇ ಇರತಕ್ಕಂಥ ವ್ಯಕ್ತಿತ್ವ ಅದು ಶೂನ್ಯ. ಇದು ಆಗಬೇಕು ಶಕುಂತಲ ಮೇಡಮ್ ಅವರಿಂದ ಮಾನ್ಯ.
2: ಅವರಿಂದ ಮಾನ್ಯ ಆಗ್ಬಿಡುತ್ತೆ.
1: ಅಲ್ಲ ಈಗ ಅಲ್ಲ, ಒಂದು ವಿಷಯವನ್ನ ಹೇಳೋಣ. ಏನು ಅಂದ್ರೆ ನಮ್ಮಲ್ಲಿ ಹೆಸರುಗಳನ್ನ ಹೇಳದೆ ಹೋದ್ರೇನೆ ಒಂದು ಒಂದು ಒಂದು ಆಪ್ತತೆ ಅಂತ ನಾವು ಹೇಳೋಣ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಒಂದು ಕಾರ್ಯಕ್ರಮ ನಾವು ಮಾಹಿತಿಯನ್ನ ಕೊಡೋದಿಕ್ಕೆ ಅಂತ ನಮ್ಮನ್ನ ನೇಮಿಸಿದ್ದಾರೆ.
2: ಅಲ್ಲ ಅದಕ್ಕೆ
1: ಕೆಲಸವನ್ನ
2: ಅಲ್ಲ ಈಗ ಏನ್ ಹೇಳೋಣ ಅಂದ್ರೆ ಅವ್ರಿಗೊಂದು ನುಡಿಗಟ್ಟು ಕೇಳ್ತೇನೆ ನಾನು. ಆಯ್ತಾ, ಈಗ ಕರ್ನಾಟಕ ಅಂತಂದ್ರೆ ಅಲ್ಲಿ ಏನಿಲ್ಲ ಹೇಳಿ, ನಮ್ಮ ನಾಡಲ್ಲಿ ಏನಿಲ್ಲ, ಎಲ್ಲವೂ ಇದೆ ಅಲ್ವಾ?
1: ನಮ್ಮಮ್ಮ ಕನ್ನಡ ಅಂತ
2: ಆಗಲೇ ನೀವು ನಮ್ಮಮ್ಮ ಕನ್ನಡತಿ ಅಂತ ಹೇಳಿದ್ರಿ.
1: ನೋಡಿ, ಕನ್ನಡವನ್ನ ಕೂಡ ಅವರು ಸ್ಪಷ್ಟವಾಗಿ ಮಾತನಾಡ್ತಾರೆ.
2: ಕರ್ನಾಟಕ
1: ಮಾತೃಭಾಷೆಗೆ ಬಹಳ ಒಲವನ್ನ ಕೊಟ್ಟಿದ್ದಾರೆ ಮಾಧವನ್ ಅವರು ಅಂತ.
2: ಕರ್ನಾಟಕ ಹೇಗೆ ಅಂತಂದ್ರೆ ಮಾಧವನ್ ಅವರೇ, ಸರ್ವ ಜನಾಂಗದ ಶಾಂತಿಯ ತೋಟ ಇದು. ನಾನಾ ರೀತಿಯ ಹೌದು, ನಾನಾ ರೀತಿಯ ಎಲ್ಲ ಧರ್ಮಗಳಿದ್ದಾರೆ, ಜಾತಿಗಳಿದ್ದಾರೆ, ಆದ್ರೂ ನಾವು ಅನ್ಯೋನ್ಯತೆಯಿಂದ ಇದೀವಲ್ಲ. ಈ ಬದುಕು ಇನ್ನು ಮುಂದೆನೂ ಹೀಗೆ ನಡ್ಕೊಂಡು ಹೋಗ್ಲಿ, ನಮ್ಮಲ್ಲಿ ಎಲ್ಲವೂ ಇದೆ, ನಮ್ಮ ನಾಡನ್ನು ಬಿಟ್ಟು ಬೇರೆ ನಾಡಿಗೆ ಹೋಗೋದು ಬೇಡ, ಮೊದಲು ಯುವಕರು ಹಳ್ಳಿಗೆ ವಾಪಸ್ ಬನ್ನಿ, ನಿಮ್ಮ ಹಳ್ಳಿಗಳಲ್ಲಿರುವ ನಿಮ್ಮ ಜಮೀನನ್ನು ಹಾಳು ಬಿಡಬೇಡಿ, ಮಾರಾಟ ಮಾಡಬೇಡಿ, ಅಲ್ಲಿ ಒಳ್ಳೆಯ ಕೃಷಿಯನ್ನು ಮಾಡಿ. ಆಯ್ತಾ, ಒಳ್ಳೊಳ್ಳೆ ಬೆಳೆಯನ್ನ ಹಿಂದೆ ನಾವು ಬೆಳೀತಿದ್ವಲ್ಲ.
1: ಜೀವನ ಪ್ರೀತಿ, ಜೀವನ ಪ್ರೀತಿ ಅನ್ನೋದು ಹುಟ್ಟಬೇಕು. ಹಾಗೆ ವಾತಾವರಣವನ್ನ ಕಲ್ಪಿಸ್ಕೊಡ್ಬೇಕು ಸಮಾಜ. ಈಗ ನೀವು ಹೇಳಿದ್ರಿ ಕಿವಿ ಮಾತು, ಹಲವರು ಹಿರಿಯರು ಹೇಳ್ತಾರೆ ಯಾವುದೇ ಒಂದು ಸಂಗತಿಯನ್ನ ಜಾರಿಗೊಳಿಸಬೇಕಾದ್ರೆ ಸ್ವತಃ ಅವರೇ ಮನಸ್ಸು ಮಾಡಬೇಕು ಅಂತ. ಈಗ ನಾವು ಹೇಳೋದ್ರಿಂದ ಅವರಿಗೆ ಇವರೇನೋ ಹೇಳ್ತಾರೆ ಅಂತ ಅನ್ನಿಸ್ಬಹುದು. ಒಂದು ನಿಮಿಷ ನಿಂತು ಅವರು ಯೋಚನೆ ಮಾಡಿದ್ರೆ ಖಂಡಿತ ಅರ್ಥ ಆಗುತ್ತೆ. ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಲ್ವಲ್ಲ. ಈ ದಾರಿ ಅಂದ್ರೆ ಈ ದಾರಿ ಮುಚ್ಚಿದೆ, ಇಲ್ಲಿ ಹೋಗುವ ಹಾಗಿಲ್ಲ ಅಂದ್ರೆ ಯಾವ ತರ, ಅಯ್ಯೋ ಇಲ್ಲಿ ಹೋದ್ರೆ ಏನಿರಬಹುದು ನೋಡೋಣ ಅಂತ ಹೋಗ್ತಾರೆ. ಅದು ತಪ್ಪು ಅಲ್ವಾ? ಅಲ್ಲಿ ಅಪಘಾತ ಆಗುತ್ತೆ ಅಂತ ಬೋರ್ಡ್ ಹಾಕಿರ್ತಾರೆ, ಅದಕ್ಕೆ ವಿರುದ್ಧವಾಗಿ ಹೋಗುವಂತದ್ದು ನಿಯಮ ಉಲ್ಲಂಘನೆ. ಈಗ ಹೆಲ್ಮೆಟ್ ಅಂತ ಕೂಡ ಹೇಳಿದ್ರಿ. ಈಗ ಅವರ ನೆಚ್ಚಿನ ಹಾಡು ಮತ್ತೆ ಅವ್ರಿಗೆ ಹೇಳಿದ್ರಿ ನೀವು,
2: ಹೌದೌದು,
1: ನುಡಿಗಟ್ಟು ಹೇಳಿಲ್ಲ ಅವ್ರಿಗೆ,
2: ನುಡಿಗಟ್ಟನ್ನು ಹೇಳೋಣ ಅದಕ್ಕೆ.

0: ಒಂದು ನುಡಿಗಟ್ಟು, ಹೊನ್ನ ಶೂಲಕ್ಕೇರಿಸು ಅಂತ.
1: ಅಂದ್ರೆ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸು,
2: ಸರಿಯಾಗಿ ಹೇಳಿದ್ರಿ ನೋಡಿದ್ರ. ನಮ್ಗೆ ಅದು ನಾವು ಯೋಚನೆ ಮಾಡೋಕ್ಕಿಂತ ಹೋದ್ವಿ ನೀವು ಸರಿಯಾಗಿ.
1: ಇನ್ನೊಂದು ವಿಚಾರಗಳೇನಂದ್ರೆ,
0: ಹೌದು,
1: ನಮ್ಮ ರೇಡಿಯೋ ಕೇಳ್ತಕ್ಕಂತ ವ್ಯಕ್ತಿಗಳು, ನಮ್ಮ ಕೊಡಗಿನ ಬಾನಲಿಯನ್ನ ಕೇಳ್ತಕ್ಕಂತ ವ್ಯಕ್ತಿಗಳು ಕರ್ನಾಟಕ ಮಾತ್ರ ಅಲ್ಲ. ನಾನ್ ನಿನ್ನೆ ಮಾತಾಡ್ತಿರುವಾಗ ಉತ್ತರ ಪ್ರದೇಶದಿಂದ ಸೋನಾರ್ ಅಂತ ಹೇಳಿ ಒಬ್ರು ಮುಸ್ಲಿಂ ಬಂಧುಗಳು, ಅವರು ಕೂಡ ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂತ ಕೊಡಗಿನ ಬಾನಲಿಯನ್ನ ಕೇಳ್ತಿದ್ದಾರೆ.
2: ತುಂಬಾ ಸಂತೋಷ ಆಯ್ತು. ಒಂದ್ ಸಿಹಿ ಸುದ್ದಿ
0: ಆನ್ಲೈನ್ ಅಲ್ಲಿ ಕೇಳಬಹುದು, ಯೂಟ್ಯೂಬ್ ಅಲ್ಲಿ ಇರುತ್ತೆ ಕೇಳಬಹುದು. ಹಾಗೆ
2: ಇನ್ನೂ ಹಲವರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಯ್ಯೋ, ನಮ್ಮಲ್ಲಿ ರೇಡಿಯೋ ಇಲ್ಲ,
1: ತಿಳ್ಕೊಂಡಿದ್ದಾರೆ ಮೇಡಮ್.
2: ಅದ್ರ ಬಗ್ಗೆ ಸಾಕಷ್ಟು ಪ್ರಚಾರ ಕೊಡೋಣ.
0: ಈಗ ಸಮಯ ಬರ್ತಾ ಇದೆ.
2: ಮಾಧವನ್ ಅವರೇ ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಸಂತೋಷ.
2: ಈಗ ಮಂಜುನಾಥ್ ಅವ್ರಿಗೇನೋ ನೀವು ನುಡಿಗಟ್ಟು ಹೇಳಿದ್ರೆ ನೀವು ಹೇಳದೆ ತಪ್ಪಿಸ್ಕೊಳ್ತಾ ಇದ್ದೀರಲ್ಲ, ಸರಿನಾ?
0: ಅದೇ ಈಗ ನಾನು ಹೇಳ್ತಿದ್ದೀನಲ್ಲ, ಹೊನ್ನ ಶೂಲಕ್ಕೆ ಏರಿಸು ಅಂತ. ಶೂಲ ಅದು ನೋಡಿ, ಹೆದರಿಕೆ ಆಗ್ಬೇಕು, ಅದು ಶೂಲ ಎಲ್ಲಿ ಚುಚ್ಚು ಬಿಡ್ತಾರೋ ಅಂತ. ಆದ್ರೂ ಒಂದು ಆಸೆ ಇದೆ, ಯಾಕೆ ಹೇಳಿ? ಅದು ಹೊನ್ನು ಚಿನ್ನದ್ದು, ಚಿನ್ನದ್ದಲ್ವಾ, ಹೇಗಾದ್ರೆ ಚುಚ್ಚಿಸ್ಕೊಂಡ್ಬಿಡೋಣ.
2: ಅಂದ್ರೆ ಹೊಗಳಿ ಹೊಗಳಿ
0: ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸು.
2: ಆದ್ರೂ ಹೊಗಳಿಕೆಗೆ ಯಾವತ್ತು ಕೂಡ ನಾವು ಹಿಗ್ಗಬಾರ್ದು ಅಲ್ವಾ. ನಮ್ಮ ಕಾಯಕ ಏನಿದೆ ಅದನ್ನ ಪ್ರೀತಿಯಿಂದ ಮಾಡೋಣ. ನೀವು ಕೂಡ
0: ಅಲ್ಲ, ಆದ್ರೂ ಕೆಲವರು ಹೊಗಳಿಸ್ಕೊಳ್ತಾ ಇರ್ತಾರೆ.
2: ಹೊಗಳಿಕೆ ಪ್ರಾಮಾಣಿಕವಾಗಿರ್ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ, ಆದ್ರೆ ಹೊಗಳಿಕೆಯಿಂದ ನಮ್ಗೇನು ಆಗಲ್ಲ. ಅವರ ಅಭಿಪ್ರಾಯ ಅಂತ ಪ್ರೀತಿಯಿಂದ ನಾವು ಹೇಳೋಣ. ಕೆಲವರು ಹೊಗಳಿದ್ದ, ಈಗ ಮಕ್ಕಳಿಗೆ ಹೊಗಳಿದ್ರೆ ಮಾತ್ರ ಮಾತನಾಡೋದು ಅಲ್ವಾ, ಬರೆಯೋದು. ಅಯ್ಯೋ, ನೀನ್ ಇಷ್ಟು ಚೆನ್ನಾಗಿ ಬರೀತೀಯ, ಅದು ಚೆನ್ನಾಗಿರಲ್ಲ ಆದ್ರೆ ಇಷ್ಟು ಚೆನ್ನಾಗಿ ಬರೀತೀಯ ಅಂತ ಹೊಗಳಿದ್ರೆ ಇನ್ನೂ ಚೆನ್ನಾಗಿ ಬರೀತಾರೆ. ಹಾಗೆ ನಾವು ಮನಸ್ಸು

0: ತರ ಮಾತಾಡುದು ಮೇಡಮ್.
1: ನಿಮ್ಮ ನೆಚ್ಚಿನ ಹಾಡು ಹೇಳಿ.
0: ನನ್ನ ನೆಚ್ಚಿನ ಹಾಡು ಇವತ್ತು ಕೃಷ್ಣ ಬೇಗನೆ ಚಿತ್ರದಲ್ಲಿ
1: ಕೃಷ್ಣ
0: ಎಸ್ ಟಿ ಬಾಲ ಕೃಷ್ಣ ನೀ ಬೇಗನೆ ಬಾರು.
1: ಯಾವ ಹಾಡು?
0: ಅದರಲ್ಲಿ ಮಮ್ಮಿ ಮಮ್ಮಿ ಮಮ್ಮಿ ಹೇಳಿ ಒಂದು ಹಾಡು ಉಂಟು ಮೇಡಮ್, ಎಸ್ ಟಿ
1: ಮಾ ಅಕ್ಷರದಿಂದ ಹೇಳ್ಬಿಟ್ರಿ. ಯಾಕಾಗಿ ಇಷ್ಟ ಶ್ರೀಧರ್ ಅವರಿಗೆ?
0: ತುಂಬಾ ಇಷ್ಟ ಮೇಡಮ್. ಅದನ್ನು ಬಹುಶಃ ತಪ್ಪಿದೆ ಗೊತ್ತಿಲ್ಲ, ಅದನ್ನು ಹಿಂದಿಯ ಬಪ್ಪಿ ಲಹರಿ ಅವರು ಅದರ ಅದಕ್ಕೆ ಸಂಗೀತ ನಿರ್ದೇಶನ ಕೊಟ್ಟಿರ್ಬೇಕು ಅಂತ ಕಾಣ್ತೇವೆ ಮೇಡಮ್.
1: ಅಲ್ಲ ನಿಮಗೆ ಯಾಕಾಗಿ ಇಷ್ಟ ಅದು?
0: ಅದು ನಮ್ಮಲ್ಲಿ ಮೊಮ್ಮಕ್ಕಳಿದೆ ಅಲ್ಲ ಮೇಡಮ್, ಹಾಡು ಕೇಳುವ ಅಂತ ಆಯ್ತು.
1: ಅದಕ್ಕಾಗಿ ಅದನ್ನ ಕೇಳ್ತಾ ಇರ್ತೀರಾ?
0: ಹೌದು ಮೇಡಮ್.
1: ತುಂಬಾ ಸಂತೋಷ ಆಯ್ತು. ಮತ್ತೆ ಈಗ ನುಡಿಗಟ್ಟು ಹೇಳ್ತಾರೆ ನಿಮ್ಗೆ.
2: ಈಗ ರಾಮಬಾಣ ಅಂತ ಹೇಳ್ತಾರೆ.
0: ಹೌದು.
2: ಏನು ಹಂಗಂದ್ರೆ
0: ರಾಮಬಾಣ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ನಮ್ಮ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ಔಷಧ ನಿರ್ದಿಷ್ಟ ಔಷಧಿಯನ್ನು ಕೊಟ್ಟಾಗ ಅದು ಅದರ ಪರಿಣಾಮ ಬೀರಿ ಅದು ರಾಮಬಾಣದಂತೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಹೇಳ್ತಾರೆ.
1: ಒಂದು ಚಂದದ ವಾಕ್ಯ ಹೇಳೋದಾದ್ರೆ?
0: ಚಂದದ ವಾಕ್ಯ ಹೇಳುವುದಾದರೆ
1: ಅವರು ಚಂದ ಮಾಡಕ್ಕೆ ನಾನು ತೆಗೆದುಕೊಂಡ ಔಷಧಿ ನನ್ನ ಅನಾರೋಗ್ಯಕ್ಕೆ ರಾಮಬಾಣವಾಯಿತು.
2: ರಾಮಬಾಣದಂತೆ ಕೆಲಸ ಮಾಡಿ
1: ಕೆಲಸ ಮಾಡಿತು.
2: ಈಗ ರಾಮಬಾಣ ಅಂದ್ರೆ ನಿಖರ ಗುರಿ, ಗುರಿ ತಪ್ಪಲ್ಲ. ರಾಮಬಾಣ ಹೇಗೆ ಅಂತಂದ್ರೆ ಒಂದು ಸಲ ಬಿಟ್ಬಿಟ್ರೆ ರಾಮ ಆ ಗುರಿಯನ್ನ ತಲುಪದೇ ಇರಲ್ಲ ಅಂತ ಅಲ್ವಾ? ಅದನ್ನೇ ನೋಡಿ ಇದ್ಗಿಟ್ಟಿದ್ದಾರೆ, ರಾಮ ಬಾಣದಂತೆ ಕೆಲಸ ಮಾಡುತ್ತೆ ಅಂತ.
1: ನಮ್ಮ ಆಯುರ್ವೇದ ತಜ್ಞರ ಮಾತುಗಳನ್ನ ನಾವು ಕೇಳ್ಬೇಕು, ಆಲಿಸ್ಬೇಕು.
2: ಅಲ್ಲ ನಿಜವಾಗ್ಲೂ ಅಷ್ಟೇ, ಔಷಧಿಗಿಂತ ಆ ವೈದ್ಯರು ಹೇಳೋ ಮಾತಿದೆಯಲ್ಲ, ಅವರು ನುಡಿಯೋ ನುಡಿ ಇದೆಯಲ್ಲ, ಅದು ಆ ರೋಗಿಗೆ ಬಹಳ
1: ಮನಸ್ಸಿಗೆ
2: ಬಹಳ ಒಂದು ಅದರಿಂದನೇ ಬೇಗ ಗುಣ ಆಗೋದು.
0: ಮಾತುಗಳಲ್ಲೆಲ್ಲ ಒಂದೊಂದು ಅರ್ಥ ಇರ್ತದೆ ಮೇಡಮ್.
2: ಹೌದು,
0: ಅದೆಲ್ಲ ಯಾವುದೇ ಆದಿರೋ ನಿರ್ದಿಷ್ಟ ಒಂದೊಂದು ಅರ್ಥಪೂರ್ಣವಾದ ಮಾತನ್ನೇ ಹಿಂದಿನವರು ಹೇಳ್ತಾ ಇದ್ರು.
1: ಹೌದು ಹೌದು ಹೌದು. ತುಂಬಾ ಸಂತೋಷ ಆಯ್ತು ಶ್ರೀಧರ್ ಅವರೇ, ನಿಮ್ಮ ಹಾಡು ಪ್ರಸಾರ ಆಗತ್ತೆ. ಧನ್ಯವಾದ, ನಮಸ್ಕಾರ. ಈಗ ಮಂಜುನಾಥ್, ಈಗ ಅವರ ಹಾಡು ಪ್ರಸಾರಕ್ಕೆ ಮುನ್ನ ಈಗ ಒಂದು ಪ್ರೋಮೋಸ್ ಹೋಗ್ತಾ ಇದೆ, ಅದರ ಬಗ್ಗೆ ಅವರಿಗೆಲ್ಲ ಏನು ಚಿನ್ನದುಂಗುರ ಅಂತ ಹೊಸ ಕಾರ್ಯಕ್ರಮದ ಬಗ್ಗೆ ಪ್ರಶ್ನೆ. ಏನು ಚಿನ್ನದುಂಗುರ ಅಂದ್ರೆ ಏನು? ನಾವು ನೋಡಿ ಧರಿಸಿದೀವಿ ಅಂತ. ಚಿನ್ನದುಂಗುರ ಅಂತ ಅಂದ್ರೆ ಉಂಗುರ ಅಂತ ಅಲ್ಲ,
2: ಅವ್ರು ಚಿನ್ನದ ಬಗ್ಗೆ ಈಗ ಬೇರೆ ಜನರಿಗೆಲ್ಲ ಚಿನ್ನ.
1: ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಈಗ ನಮ್ಮ ಹೊಸ ಕಾರ್ಯಕ್ರಮಗಳನ್ನ
2: ಗಾದೆ ಹೆಸರು
1: ಚಿನ್ನದುಂಗುರ ಅಂತ, ಅದು ಕಾರ್ಯಕ್ರಮದ ಶೀರ್ಷಿಕೆ. ಏನಪ್ಪಾ ಅಂತ ಅಂದ್ರೆ ಶ್ರೋತೃಗಳು ಪತ್ರವನ್ನ ಬರೆಯಬಹುದು. ಏನು ಅದು ಚಿನ್ನದುಂಗುರ ಅಂತ ಅಂದ್ರೆ, ಈಗ ನಾವು ಧರಿಸ್ತೀವಿ ಚಿನ್ನ, ಯಾರಿಗಿಷ್ಟ ಇಲ್ಲ?
2: ಅದೇ,
1: ಎಲ್ಲರಿಗೂ ಇಷ್ಟ. ಈಗ ಅದರಲ್ಲಿರುವಂತಹ ಹರಳು ಅದು ಮಿಂಚುತ್ತೆ. ಇದು ಜೀವನಕ್ಕೆ ನಾವು ಒಂದು ಪರಿಕಲ್ಪನೆಯಲ್ಲಿ ಕೂಡಿಸಿದಾಗ ಒಂದು ಜೀವನದಲ್ಲಿ ಒಂದು ಪರಸ್ಪರ ಒಂದು ದಾಂಪತ್ಯ ಅಂತ ಹೇಳ್ತೀವಿ. ಆ ಒಂದು ಸಂದರ್ಭದಲ್ಲಿ ಜೀವನದಲ್ಲಿ ಕಷ್ಟ ಸುಖ ದುಃಖ ಎಲ್ಲವೂ ಕೂಡ ಬಂದು ಹೋಗುತ್ತೆ. ಈಗ ಅದು ಮಿಂಚುತ್ತೆ ಹರಳು, ಕೆಲವೊಮ್ಮೆ ಮಾತ್ರ ಮಿಂಚುತ್ತೆ, ಮಿಂಚಿ ಮರೆಯಾಗುತ್ತೆ. ಈಗ ಚಿನ್ನವನ್ನ ನಾವು ಯಾವತ್ತಾದ್ರೂ ಬಿಸಾಕ್ತಿವ ಕೋಪ ಬಂದು?
2: ಇಲ್ಲ
1: ಇಲ್ಲ, ಅದು ಒಂದು ಬಂಧನ ಅಲ್ವಾ? ನಾವು ಜೀವನಕ್ಕೆ ಅರ್ಥ ಮಾಡ್ಕೊಂಡ ಹಾಗೆ ಈ ಬಂಧನದಲ್ಲಿ ನಾವು ಸಿಲುಕಿದಾಗ ಅಥವಾ ಸೇರಿಕೊಂಡಾಗ ಅದನ್ನ ಎಷ್ಟರ ಮಟ್ಟಿಗೆ ಜೋಪಾನ ಮಾಡ್ತೀವಿ.
2: ಈಗ ನನಗೆ ಚಿನ್ನ ಅಂತ ಹೇಳುವಾಗ ಒಂದು ಏನೋ ಒಂದು ಇದು ಕತೆ ಯೋಚನೆ ಬರ್ತಾ ಇದೆ. ಮೊನ್ನೆ ಕಳೆದ ವಾರ ತುಮಕೂರಲ್ಲಿ ಯಾವ್ದೋ ಒಂದು ಜ್ಯುವೆಲ್ರಿ ಶಾಪ್ ಅಲ್ಲಿ ಚಿನ್ನ ಕಳ್ತಾನ ಆಗೋಗ್ಬಿಡ್ತು. ಎಷ್ಟು? 10 ಲಕ್ಷ ರೂಪಾಯಿ ಚಿನ್ನ ಕಳ್ತಾನ ಆಗುತ್ತಂತೆ. ಗಾಬರಿಯಾದ ಮಾಲೀಕರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ರು. ನೋಡಿದ್ರೆ ಪೊಲೀಸ್ ಬಂದು ಎಲ್ಲ ನೋಡಿದಾಗ ಯಾವುದೇ ಬಾಗಿಲು ಹೊಡೆದಿಲ್ಲ, ಕಿಟಕಿ ಹೊಡೆದಿಲ್ಲ, ಏನು ಸಮಸ್ಯೆ ಆಗಲಿಲ್ಲ ಒಳಗಡೆ, ಆದರೂ ಚಿನ್ನ ಕಾಣಿಯಾಗಿದೆ.
1: ಹೇಗೆ?
2: ಕೊನೆಗೆ ನೋಡ್ತಾರೆ ಪೊಲೀಸರು, ಇವ್ರು ಇಲ್ಲ ಚಿನ್ನ ಕಳವಾಗಿದೆ, ಮಾಲೀಕರಿಗೆ ಒಂದೇ ಹಠ, ಬೇಜಾರಲ್ಲ 10 ಲಕ್ಷದ
1: ಚಿನ್ನ.
2: ನೋಡಿದ್ರೆ ಸಿಸಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿ ನೋಡುವಾಗ ಪೊಲೀಸ್ ಅವರಿಗೆ ಒಂದು ಮಾಹಿತಿ ಸಿಕ್ಕತ್ತೆ, ಅಲ್ಲಿ ಒಳಗಡೆ ಇದ್ದಂತ ಇಲಿ ಎಲ್ಲ ಉಂಗುರಗಳನ್ನ ತಕೊಂಡೋಗಿ
1: ಒಟ್ನಲ್ಲಿ ಅಲ್ಲೇ ಇಟ್ಟಿದೆ.
2: ಕದ್ದಿದ್ದೆ ಯಾರು? ಇಲಿ.
1: ನೋಡಿ ಚಿನ್ನದುಂಗುರ ಅಂತ ನೋಡಿ ತುಂಬಾ ಚೆನ್ನಾಗಿ ಹೇಳಿದ್ರೆ ಹಲವರಿಗೆ ಒಂದು ಕುತೂಹಲ, ಏನಪ್ಪ ಚಿನ್ನದುಂಗುರ ಅಂದ್ರೆ ನಾವು ಏನಂತ ಪತ್ರ ಬರೆಯೋದು ಅಂತ. ಶೀಘ್ರದಲ್ಲಿ ಆ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಆ ಪತ್ರಾಧಾರಿತ

0: ಕಾರ್ಯಕ್ರಮ, ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬಹುದು. ಅವರ ಒಂದು ಪ್ರೀತಿಯ
1: ಅವರು ಪತ್ರವನ್ನು ಬರೀಬೇಕು,
0: ಪತ್ರವನ್ನ ಬರೆದ್ರೆ ನಮ್ಮ ಪತ್ರ ಸಂಸ್ಕೃತಿಯು ಉಳಿಯುತ್ತೆ. ಮತ್ತೆ ನೇರ ಪ್ರಸಾರ ಕೂಡ ಇರುತ್ತೆ, ಅದರಲ್ಲೂ ಕೂಡ ವ್ಯಕ್ತಪಡಿಸಬಹುದು. ಅದಕ್ಕೆ ಸಮಯದ ಅವಧಿ ಇರುತ್ತೆ. ಈಗ ಕೆಲವರಿಗೆ ಪತ್ರ ಬರೆಯೋದಕ್ಕೆ ಸಾಧ್ಯ ಆಗಲ್ಲ.
1: ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಈಗ ಪತ್ರ ಬರೆಯೋ ಸಂಸ್ಕೃತಿ ನಮ್ಮಲ್ಲಿ ಇಲ್ವೇ ಇಲ್ಲ. ಪತ್ರದ ಒಕ್ಕಣೆ ಹೇಗೆ ಬರೀಬೇಕು ಅನ್ನೋದೇ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ.
0: ಅಲ್ಲ, ಈಗ ಇನ್ನೊಂದೇನ್ ಗೊತ್ತಾ, ಹಲವರು ಮೊಬೈಲ್ ಇಂದ ದೂರ ಆಗ್ತಾ ಇದ್ದಾರೆ, ನಾವು ಗಮನಿಸಿದ ಹಾಗೆ. ಹಾಗಾಗಿ ಅವರು ಪೆನ್ನು ಮತ್ತೆ ಪುಸ್ತಕವನ್ನ ತೆಗೆದುಕೊಂಡಿರುವಂತಹದನ್ನ ಈ ಮುಖಾಂತರ ಅವರು ವ್ಯಕ್ತಪಡಿಸ್ಲಿ. ಅದಕ್ಕೆ ನಾವು ಹೇಳಿರೋದು, ಬಾಳ ಬಂಧನದ ಪಯಣದಲ್ಲಿ ಸಾಗುವಾಗ ಇಷ್ಟೆಲ್ಲ ನಾವು ದಾಟಿ ಬರ್ತೀವಿ. ಒಂದು ದೊಡ್ಡ ಸಮುದ್ರ ಸಂಸಾರ ಅನ್ನೋದು, ದೊಡ್ಡ ಸಂಸಾರ. ಆ ಸಂಸಾರದಲ್ಲಿ ಅಂದ್ರೆ ಸಮುದ್ರದಲ್ಲಿ ಈಜಿ ದಡ ಸೇರೋ ತನಕ ಇಷ್ಟೆಲ್ಲ ಕಷ್ಟಗಳಿರುತ್ತೆ. ಒಬ್ಬೊಬ್ಬರನ್ನ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಚಿನ್ನದ ಉಂಗುರ ಅಂತ ಇಟ್ಟರೆ ಇದನ್ನ ನಾವು ಯಾವತ್ತು ಬಿಸಾಡಲ್ಲ, ಅನಿವಾರ್ಯ ಆದ್ರೂ ಇಟ್ಕೊಳ್ಬೇಕು. ಧರಿಸೇ ಧರಿಸಿರ್ತೀವಿ.
1: ಈ ಕಾರ್ಯಕ್ರಮ ವೇಸ್ಟ್ ಆಗಬಾರ್ದು
0: ಆಗಬಾರ್ದು. ಮತ್ತೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿರುವಂತಹದನ್ನ ಬೇರೆಯವರಿಗೆ ಹೇಳಿದಾಗ ಅವರ ಜೀವನದಲ್ಲೂ ಕೂಡ ಒಂದು ದೀಪ ಬೆಳಕು ಅಂತ ಆಗುತ್ತೆ ಅಂತ ಚಿನ್ನದ ಉಂಗುರ ಅಂತ ಇಟ್ಟಿರೋದು. ಹಲವರ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ ಅಂತ ಹೇಳೋಣ. ಈಗ ಸಮಯ ತುಂಬಾ ಆಯ್ತು. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಮುಂದಿನ ಒಂದು ಹೊಸ ಕಾರ್ಯಕ್ರಮಗಳತ್ತ ನಾವು ಮಾತನಾಡೋಣ.
1: ಈಗ ಅವರ ಶ್ರೀಧರ್ ಅವರ ಹಾಡನ್ನು ಕೇಳ್ಬೇಕು. ಕೇಳ್ಕೊಂಬರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 2023 2026 ರಾಜ್ಯಾದ್ಯಂತ ಒಟ್ಟು 1,50,00,000 ಕಿರು ಉದ್ಯಮಿಗಳಿಗೆ ಬ್ಯಾಂಕ್ ಸಾಲ ನೀಡಲಾಗಿದೆ. ಇದರಲ್ಲಿ ಶೇಕಡ 71% ಮಹಿಳಾ ಉದ್ಯಮಿಗಳಾಗಿದ್ದಾರೆ. ಬೆಂಗಳೂರು ನಗರ ಹಾಗೂ ಗ್ರಾಮೀಣ ಪ್ರದೇಶದ 15,07,000 ಜನರು ಮುದ್ರಾ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ ಎಂದು ಸಂಸದ ತೇಜಸ್ವಿ ಸೂರ್ಯ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಸಂಸತ್ತಿನಲ್ಲಿ ಕೇಳಲಾದ ಪ್ರಶ್ನೆಗೆ ಸರ್ಕಾರ ನೀಡಿರುವ ಉತ್ತರದ ಪ್ರತಿಯನ್ನು ಹಂಚಿಕೊಂಡಿರುವ ಅವರು 27,62,000 ಜನರು ಮೊದಲ ಬಾರಿಗೆ ಸಾಂಸ್ಥಿಕ ಸಾಲದ ಪ್ರಯೋಜನ ಪಡೆದಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ 5,54,32,000 ಮತದಾರರ ಪೈಕಿ 4,42,599 ಮತದಾರರ ಅರ್ಜಿಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಭಾರತ ಚುನಾವಣಾ ಆಯೋಗದ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈ ತಿಂಗಳ 8ನೇ ತಾರೀಖಿನವರೆಗೆ ಮತದಾರರ ಪಟ್ಟಿ ಡಿಜಿಟಲೀಕರಣ ಪ್ರಕ್ರಿಯೆ ನಡೆಯಲಿದೆ. ಇದುವರೆಗಿನ ಗಣಕೀಕರಣದಲ್ಲಿ ಶೇಕಡ 20.04% ಮತದಾರರನ್ನು ಗೈರು, ಸ್ಥಳಾಂತರ, ಮೃತ, ದ್ವಿಪ್ರತಿ ಎಂದು ಗುರುತಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 11,22,146 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ. ಶೇಕಡ 91.23% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷದ ಜನವರಿ ತಿಂಗಳಿನಿಂದ ಜುಲೈ ಅಂತ್ಯದವರೆಗೆ ಅಗತ್ಯ ವಸ್ತುಗಳ ಕಾಯ್ದೆಯಡಿ 31 ಪ್ರಕರಣಗಳನ್ನು ದಾಖಲಿಸಿ ಅಕ್ರಮವಾಗಿ ಪಡಿತರ ಸಾಮಗ್ರಿ ಸಾಗಿಸುತ್ತಿದ್ದ 31 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಆಹಾರ ಇಲಾಖೆ ಉಪನಿರ್ದೇಶಕ ವಿನಯ್ ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಪಡಿತರದಾರರು ತಮಗೆ ದೊರೆತ ಪಡಿತರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಬಾರದು, ಆಮಿಷಕ್ಕೆ ಒಳಗಾಗಬಾರದು ಎಂದು ಪ್ರದೇಶ ಸಮಾಚಾರದ ಮೂಲಕ ಮನವಿ ಮಾಡಿದ್ದಾರೆ.
1: ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಜನವರಿ 2026 ಜುಲೈ ಅಂತ್ಯದವರೆಗೂ 2,931 ಕ್ವಿಂಟಲ್ ರೈಸ್ ಅನ್ನು ಮತ್ತು ಸುಮಾರು 31 ವಾಹನಗಳನ್ನು ಈಗಾಗಲೇ ಜಪ್ತಿಯನ್ನು ಮಾಡಿಕೊಳ್ಳಲಾಗಿದೆ. ನಮ್ಮ ಫಲಾನುಭವಿಗಳಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ, ತಮಗೆ ಸರ್ಕಾರ ನೀಡಿರುವ ಒಂದು ಆಹಾರ ಧಾನ್ಯಗಳನ್ನು ವೈಯಕ್ತಿಕವಾಗಿ ಬಳಸಿಕೊಳ್ಳತಕ್ಕದ್ದು. ಯಾರೇ ತಮಗೆ ಈ ಒಂದು ಆಮಿಷವನ್ನು ತೋರಿಸಿ ತಮ್ಮ ಮನೆಗೆ ಬಂದಾಗ ಸಂಬಂಧಪಟ್ಟ ಆಹಾರ ಇಲಾಖೆಯ ನಿರೀಕ್ಷಕರಿಗೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಮಾಹಿತಿಯನ್ನು ನೀಡುವುದರ ಮುಖಾಂತರ ತಾವು ಕೂಡ ನಮಗೆಲ್ಲ ಸಹಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ.
0: ಕೇಂದ್ರ ಸರ್ಕಾರ 7 ವರ್ಷಗಳ ಹಿಂದೆ ಈ ದಿನದಂದು ಜಮ್ಮು ಕಾಶ್ಮೀರದಲ್ಲಿದ್ದ 370 ವಿಧಿಯನ್ನು ರದ್ದುಪಡಿಸಿತು. ಒಂದು ಸಂವಿಧಾನ ಒಂದು ಹಕ್ಕಿನ ಮೂಲಕ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ನ್ಯಾಯವನ್ನು ಸ್ಥಾಪಿಸಿತು ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿತ ಫಲಪುಷ್ಪ ಪ್ರದರ್ಶನವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಎಂದು ತೋಟಗಾರಿಕೆ ಇಲಾಖೆ ಕಾರ್ಯದರ್ಶಿ ಆರ್ ಗಿರೀಶ್ ತಿಳಿಸಿದ್ದಾರೆ. 17ನೇ ತಾರೀಖಿನವರೆಗೆ ಒಟ್ಟು 12 ದಿನಗಳ ಕಾಲ ನಡೆಯಲಿರುವ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಗಂಗಾ ಸಾಮ್ರಾಜ್ಯದ ಕೊಡುಗೆಗಳನ್ನು ಸ್ಮರಿಸಿರುವ ಗಂಗಾ ಸಾಮ್ರಾಜ್ಯ ವೈಭವ ಮುಖ್ಯ ಕಲ್ಪನೆಯಾಗಿದೆ. ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30 ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶವಿರಲಿದೆ ಎಂದು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರಸಕ್ತ ಆಗಸ್ಟ್ ತಿಂಗಳಿನಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಎಲ್ಲ ಪುಸ್ತಕಗಳನ್ನು ಶೇಕಡ 50% ರಿಯಾಯಿತಿ ದರದ

ಉಡುಗೆಗಳನ್ನು ಸ್ಮರಿಸಿರುವ ಗಂಗಾ ಸಾಮ್ರಾಜ್ಯ ವೈಭವ ಮುಖ್ಯ ಕಲ್ಪನೆಯಾಗಿದೆ. ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30ರವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶವಿರಲಿದೆ ಎಂದು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರಸಕ್ತ ಆಗಸ್ಟ್ ತಿಂಗಳಿನಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಎಲ್ಲ ಪುಸ್ತಕಗಳನ್ನು ಶೇಕಡ 50ರ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ಪ್ರಾಧಿಕಾರದ ಪ್ರಕಟಣೆ ತಿಳಿಸಿದೆ. ಯಾದಗಿರಿ ಜಿಲ್ಲೆ ಸೈದಾಪುರ ಸಮೀಪದ ಕಡೇಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಕಾರ್ಖಾನೆಯಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ರಾಸಾಯನಿಕ ಸೋರಿಕೆ ದುರಂತದಲ್ಲಿ 3 ಕಾರ್ಮಿಕರು ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ. ಮೃತಪಟ್ಟ ಇಬ್ಬರು ಉತ್ತರ ಭಾರತ ಮೂಲದವರಾಗಿದ್ದು ಓರ್ವರು ತೆಲಂಗಾಣ ನಿವಾಸಿಯಾಗಿದ್ದಾರೆ. ಮತ್ತೋರ್ವ ಕಾರ್ಮಿಕ ತೀವ್ರ ಅಸ್ವಸ್ಥರಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿವೈಎಸ್ಪಿ ಹಾಗೂ ಸೈದಾಪುರ ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಿಶ್ವದರ್ಜೆ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಮೂಲಕ ವಿದ್ಯಾರ್ಥಿಗಳನ್ನು ಸಬಲೀಕರಣಗೊಳಿಸುವಲ್ಲಿ ಅನನ್ಯ ಪಾತ್ರ ವಹಿಸಿದ್ದ ಮಾಜಿ ರಾಜ್ಯಪಾಲ ಶಿಕ್ಷಣ ತಜ್ಞ ಮಹಾರಾಷ್ಟದ ಡಿವೈ ಪಾಟೀಲ್ ಅವರ ಅಗಲಿಕೆಯಿಂದ ಶಿಕ್ಷಣ ಕ್ಷೇತ್ರ ಹಾಗೂ ವಿದ್ಯಾರ್ಥಿ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಶೋಕ ವ್ಯಕ್ತಪಡಿಸಿ ಸಂತಾಪ ಸೂಚಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಸ್ತನ್ಯಪಾನದ ಮಹತ್ವ, ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು, ಈ ಕುರಿತಾಗಿ ಕಿರುನಾಟಕ ನಡೆಸಿಕೊಡುವವರು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಕಾಲೇಜು ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ಶ್ರೀಮತಿ ವಿಲ್ಮಾ ಶಾಲಿನಿ ನೊರೋನಾ ಹಾಗೂ ಶ್ರೀಮತಿ ಹೆಲೆನ್ ಕ್ಲಾರೆಟ್ ಡಿಸೋಜಾ ಹಾಗೂ ವಿದ್ಯಾರ್ಥಿಗಳು.
1: ತುಂಬಾ ಲವಲವಿಕೆಯಿಂದ ಇರುತ್ತಾರೆ, ಆದರೆ ಎದೆಹಾಲು ಉಣಿಸುವ ವಿಚಾರದಲ್ಲಿ ಅಷ್ಟೊಂದು ಗಂಭೀರ್ಯತೆಯನ್ನು ತೋರುವುದಿಲ್ಲ. ಮಗುವಿನ ಸಮಗ್ರ ಬೆಳವಣಿಗೆಗೆ ಎದೆಹಾಲು ಅತ್ಯಗತ್ಯ. ಸ್ತನ್ಯಪಾನವು ಮಗು ಮತ್ತು ತಾಯಿಯ ಭಾವನೆಗಳನ್ನು ಬೆಸೆಯುವ ಅನುಭವವೂ ಹೌದು. ಇದು ನಿಸರ್ಗವೇ ಕೊಟ್ಟಿರುವ ಔಷಧಿಯೂ ಹೌದು. ಇಳಿಯ ಬೆಳಕು ಕಂಡ ನವಜಾತ ಶಿಶುವಿನ ಮೊದಲ ಆಹಾರ ತಾಯಿಯ ಎದೆಹಾಲು. ಇದು ಶಿಶುವಿಗೆ ಏನೆಲ್ಲ ಬೇಕು, ಯಾವ ಪ್ರಮಾಣದಲ್ಲಿ ಬೇಕು ಅವೆಲ್ಲವನ್ನು ಹೊಂದಿರುವ ಈ ತಾಯಿಯ ಹಾಲು ಇದೇ ಕಾರಣಕ್ಕಾಗಿ ಅಮೃತ ಸಮಾನ

0: ಇಸಿಕೊಳ್ಳಿ. ಇದನ್ನು ಕೆಲವರು ಕೊಳಕು ಹಾಲು ಎಂದು ಬಿಸಾಡುತ್ತಾರೆ. ಇದು ದೊಡ್ಡ ತಪ್ಪು. ಅಮೃತವನ್ನು ಹೊರಗೆ ಬಿಸಾಡಿ, ಅದರ ಬದಲಿಗೆ ನೀರು, ದನದ ಹಾಲು, ಜೇನುತುಪ್ಪ ಅಥವಾ ಡಬ್ಬಿ ಹಾಲನ್ನು ಮಗುವಿಗೆ ನೀಡಿದರೆ ಮಗುವಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆದ್ದರಿಂದ ದಯಮಾಡಿ ಈ ಅಮೃತವನ್ನು ಮಗುವಿಗೆ ನೀಡಿ. ಇದು ಮಗುವಿನ ಜನ್ಮ ಹಕ್ಕು ಹಾಗೂ ಇದನ್ನು ನೀಡುವುದು ತಾಯಿಯ ಕರ್ತವ್ಯ. ಇದುವೇ ಮಗುವಿನ ಮೊದಲ ಲಸಿಕೆ ಆಗಿದೆ.
1: ಆದರೆ ದೀದಿ, ಮಗು ಹಾಲೇ ಸರಿಯಾಗಿ ಚೀಪುವುದಿಲ್ಲ, ಆದ್ದರಿಂದ ಮಗುವಿಗೆ ಹಾಲು ಸಾಕಾಗುತ್ತಿದೆ ಎಂದು ನನಗೆ ಹೇಗೆ ತಿಳಿಯುತ್ತದೆ?
0: ನೋಡು ಶಾಂತಿ, ನಿನಗೆ ನಿನ್ನ ಮಗುವಿಗೆ ಹಾಲು ಉಣಿಸುವುದು ಸಾಕಾಗುವುದಿಲ್ಲ ಎಂದು ಅನಿಸಿದರೆ ನೀನು ಇದನ್ನು ಸರಿಯಾಗಿ ಅನುಸರಿಸು. ಮೊದಲು ಮಗುವಿನ ಗಲ್ಲ ತಾಯಿಯ ಸ್ತನಕ್ಕೆ ಸ್ಪರ್ಶಿಸಿರಬೇಕು. ಬಾಯಿ ಅಗಾಲವಾಗಿ ತೆರೆದಿರಬೇಕು. ಕೆಳಗಿನ ತುಟಿ ಹೊರಭಾಗಕ್ಕೆ ಚಾಚಿರಬೇಕು. ಮಗು ಹಾಲು ಚೀಪುವಾಗ ನೋವು ಇರಬಾರದು. ಮಗುವಿನ ದೇಹ ನಿನ್ನ ಕಡೆಗೆ ತಿರುಗಿರಬೇಕು. ನಿನ್ನ ಕೈಗಳು ಮಗುವಿನ ದೇಹಕ್ಕೆ ತಾಗಿಕೊಂಡಿರಬೇಕು. ಶಾಂತಿ, ನೀನು ದಿನಕ್ಕೆ ಮಗುವಿಗೆ ಎಷ್ಟು ನಿಮಿಷ ಹಾಲನ್ನು ಉಣಿಸುತ್ತೀಯಾ?
1: ನಾನು ಒಂದು 5-10 ನಿಮಿಷ ಉಣಿಸುವಾಗಲೇ ಮಗು ಮಲಗುತ್ತದೆ.
0: ಇಲ್ಲ ಶಾಂತಿ, ನೀನು ಮಾಡಿದ್ದು ದೊಡ್ಡ ತಪ್ಪು. ಮಗು ಮಲಗಿದರೂ ಸಹ 2 ಗಂಟೆಗೆ ಒಮ್ಮೆ ಮಗುವನ್ನು ಎಬ್ಬಿಸಿ ಹಾಲುಣಿಸಬೇಕು. ಹಾಲುಣಿಸಿದ ನಂತರ ಕಡ್ಡಾಯವಾಗಿ ತೇಗು ಬರಿಸಿ ಮಗುವನ್ನು ಮಲಗಿಸಬೇಕು. ಇದನ್ನೆಲ್ಲ ಮಾಡಿ ಮಗು ಚೆನ್ನಾಗಿ ಹಾಲು ಕುಡಿಯುತ್ತಿದ್ದರೆ ದಿನಕ್ಕೆ ಸಾಮಾನ್ಯವಾಗಿ 6-8 ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತದೆ ಮತ್ತು ತೂಕವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಆಗ ನಿನ್ನ ಹಾಲು ಮಗುವಿಗೆ ಸಂಪೂರ್ಣವಾಗಿದೆ ಎಂದು ಅರ್ಥ.
2: ಅವಳಿಗೆ 5 ನಿಮಿಷ ಎದೆ ಹಾಲು ಕೊಡುವಾಗಲೇ ಬೆನ್ನು ನೋವು ಎಂದು ಬೊಬ್ಬೆ ಹಾಕುತ್ತಾಳೆ. ಹಾ, ಇನ್ನು 15-20 ನಿಮಿಷ ಕೊಟ್ಟ ಹಾಗೇನೆ.
0: ಏನು ಶಾಂತಿ, ನಿನ್ನ ಅತ್ತೆ ಹೇಳಿದ್ದು ಸರಿಯಾ?
1: ಹೌದು, ಅಂದ್ರೆ ನನಗೆ ಸಿಜರಿಯನ್ ಆಗಿದೆ ಅಲ್ಲ, ಅದಕ್ಕೆ ನನಗೆ ಬೆನ್ನು ನೋವು ಆಗುತ್ತದೆ, ಆದುದರಿಂದ ಸರಿಯಾಗಿ ಹಾಲು ಕೊಡ್ಲಿಕ್ಕೇನೆ ಆಗುದಿಲ್ಲ.
0: ನೋಡು ಶಾಂತಿ, ನೀನು ನಿನಗೆ ಬೇಕಾದಂತೆ ಕುಳಿತುಕೊಂಡು ಹಾಲು ಉಣಿಸಿದರೆ ಈಗೇನೇ ಆಗುವುದು. ಹಾಲು ಉಣಿಸುವಾಗ ಅದಕ್ಕೆಯಾದ ಭಂಗಿಗಳು ಇವೆ. ನೋಡು ಶಾಂತಿ, ನೀನು ಆರಾಮವಾಗಿ ಕುರ್ಚಿಯಲ್ಲಿ ಕುಳಿತುಕೊಳ್ಳಬೇಕು. ಮಗುಗೆ ಹಾಲು ಉಣಿಸಲು ಅನುಕೂಲವಾಗುವಂತೆ ಒರಗಲು ಸಾಧ್ಯವಾಗುವ ಕುರ್ಚಿಯ ಆಯ್ಕೆ ತುಂಬಾ ಮುಖ್ಯ. ಮಗುವನ್ನು ಹಿಡಿಯಲು ಅನುಕೂಲವಾಗುವಂತೆ ದಿಂಬನ್ನು ಬಳಸಿಕೊಳ್ಳಬೇಕು. ಮಗುವಿನ ತಲೆಯನ್ನು ಎತ್ತಿ ಹಾಲುಣಿಸಬೇಕು. ಮಗುವಿಗೆ ಹಾಲು ಚೀಪಲು ಅನುಕೂಲವಾಗುವಂತೆ ನೀನು ಮೊಲೆಯನ್ನು ಬದಿಯಿಂದಲೂ ಸಿ ಆಕಾರದಲ್ಲಿ ಅಥವಾ ಕೆಳಗಿನಿಂದಲೂ ಯು ಆಕಾರದಲ್ಲಿ ಹಿಡಿದುಕೊಳ್ಳಬಹುದು.
1: ಏನು ಏನು ಹೇಳಿದ್ದು ನೀವು?
0: ನೀನು ನಿನ್ನ ಮೊಲೆಯನ್ನು ಬದಿಯಿಂದಲೂ ಸಿ ಆಕಾರದಲ್ಲಿ ಅಥವಾ ಕೆಳಗಿನಿಂದಲೂ ಯು ಆಕಾರದಲ್ಲಿ ಹಿಡಿದುಕೊಳ್ಳಬಹುದು. ಮಗುವಿನ ಹೊಟ್ಟೆ ನಿನ್ನ ಹೊಟ್ಟೆಗೆ ತಾಗಿಕೊಂಡಿರಬೇಕು. ಮಗುವಿನ ತಲೆ ಮತ್ತು ಬೆನ್ನು ನೇರವಾಗಿರಬೇಕು ಶಾಂತಿ.
1: ಆದರೆ ದೀದಿ, ಇದೆಲ್ಲ ಸರಿ, ಆದರೆ ನನಗೆ ಒಂದು ಸಂಶಯ ಇದೆ.
0: ಏನು ಶಾಂತಿ ಹೇಳು.
1: ನನ್ನಲ್ಲಿ ಮೊದಲೇ ಹಾಲಿನ ಪ್ರಮಾಣ ಕಡಿಮೆ ಇದೆ, ಹಾಲು ಉತ್ಪತ್ತಿ ಜಾಸ್ತಿಯಾಗಲು ನಾನು ಏನು ಮಾಡಬೇಕು?
0: ಅಲ್ಲ, ನೀನು ಸರಿಯಾಗಿ ಊಟ ಎಲ್ಲ ಮಾಡುತ್ತೀಯ ತಾನೇ?
1: ಹಾ ಹಾ, ಊಟ ಎಲ್ಲ ಸರಿಯಾಗಿ ಮಾಡುತ್ತೇನೆ.
0: ಅಥವಾ ಮಾನಸಿಕ ಒತ್ತಡ ಏನಾದ್ರೂ ಇದೆಯಾ ಶಾಂತಿ?
1: ಮಾನಸಿಕ ಒತ್ತಡ ಎಲ್ಲ ಏನಿಲ್ಲ, ಆದರೆ ಮಗುವಿನ ವಿಷಯದಲ್ಲಿ ತುಂಬಾ ಚಿಂತೆ ಇದೆ. ಏನೆಂದರೆ, ಹಾಲು ಜಾಸ್ತಿ ಉತ್ಪಾದನೆ ಆಗಲು ಏನು ಮಾಡಬೇಕೆನ್ನುವುದೇ ದೊಡ್ಡ ಚಿಂತೆ.
0: ನೀನು ಕೇಳಿದ್ದು ಬುದ್ಧಿವಂತಿಕೆಯ ಪ್ರಶ್ನೆ ಶಾಂತಿ. ಯಾಕೆಂದರೆ ತುಂಬಾ ತಾಯಿಯಂದಿಯರಿಗೆ ಇದರ ಬಗ್ಗೆ ಜ್ಞಾನ ಇರೋದಿಲ್ಲ. ನೋಡು ಶಾಂತಿ, ಮಹಿಳೆಯರ ದೇಹದಲ್ಲಿ 2 ಪ್ರಮುಖ ಹಾರ್ಮೋನ್ಗಳಿವೆ. ಒಂದು ಆಕ್ಸಿಟೋಸಿನ್, ಇನ್ನೊಂದು ಪ್ರೊಲಾಕ್ಟಿನ್. ಆಕ್ಸಿಟೋಸಿನ್ ಹಾರ್ಮೋನ್ ಮಗು ಚೀಪುವುದನ್ನು ಪ್ರಾರಂಭಿಸಿದ ತಕ್ಷಣವೇ ತ್ವರಿತವಾಗಿ ಉತ್ಪಾದನೆಯಾಗಿ ಹಾಲು ಹೊರಹರಿದು ಮಗುವಿನ ಬಾಯಿಗೆ ಸೇರುವಂತೆ ಮಾಡುತ್ತದೆ. ಇದರ ಉತ್ಪಾದನೆ ಸರಿಯಾಗಿ ಆಗದಿದ್ದಲ್ಲಿ ಮಗುವಿಗೆ ಹಾಲು ಸಿಗುವುದು ಕಷ್ಟವಾಗಬಹುದು. ಈ ಹಂತದಲ್ಲಿ ಸ್ತನದಲ್ಲಿ ಹಾಲು ಸರಿಯಾಗಿ ಉತ್ಪಾದನೆ ಆಗುತ್ತಿಲ್ಲ ಎಂದು ಅನಿಸಬಹುದು. ಆದರೆ ನಿಜವಾಗಿ ಹಾಲು ಉತ್ಪಾದನೆ ಚೆನ್ನಾಗಿದ್ದರೂ ಅದರ ಹೊರಹರಿವು ಕಡಿಮೆ ಇರುತ್ತದೆ. ಆಕ್ಸಿಟೋಸಿನ್ನ ಸ್ರವಿಸುವಿಕೆ ನಿಮ್ಮ ಮನಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಮಗುವಿನ ಇರುವಿಕೆ ಹಾಗೂ ಅದು ಮಾಡುವ ಸದ್ದುಗಳು ಕೂಡ ಇದನ್ನು ಹೆಚ್ಚಿಸಬಹುದು. ನಿಮಗೆ ಹಾಲಿನ ಉತ್ಪಾದನೆ ಸಾಕಾಗುತ್ತಿಲ್ಲವೆಂಬ ಅಪನಂಬಿಕೆ ಇದ್ದಲ್ಲಿ ಆಕ್ಸಿಟೋಸಿನ್ನ ಸ್ರವಿಸುವಿಕೆ ಕಡಿಮೆ ಆಗುತ್ತದೆ. ಇದರಿಂದ ಮಗುವಿಗೆ ಸಾಕಷ್ಟು ಹಾಲು ದೊರಕುವುದಿಲ್ಲವೆಂದು ಅನಿಸುತ್ತದೆ. ನಿಮ್ಮ ನಕಾರಾತ್ಮಕ ಯೋಚನೆಗಳು, ಮನಸ್ಸಿನ ನೋವು, ಆತಂಕಗಳು ಕೂಡ ಆಕ್ಸಿಟೋಸಿನ್ನ ಸ್ರವಿಸುವಿಕೆಯನ್ನು ಕಡಿಮೆ ಮಾಡಬಹುದು. ನಿನ್ನ ಮಗು ಹೆಚ್ಚು ಚೀಪಿದಷ್ಟು ಹೆಚ್ಚು ಹಾಲು ಉತ್ಪಾದನೆ ಆಗುತ್ತದೆ.

0: ಮತ್ತು ರಾತ್ರಿ ವೇಳೆ ಮೊಳೆ ಉಣಿಸುವುದರಿಂದ ಹೆಚ್ಚಾಗಿ ಹಾಲು ಉತ್ಪಾದನೆ ಆಗುತ್ತದೆ.
1: ಹೌದಾ, ಅದು ಯಾಕೆ ಹಾಗೆ?
0: ಅದು ಯಾಕೆಂದರೆ ರಾತ್ರಿ ವೇಳೆ ಪ್ರೊಲಾಕ್ಟಿನ್ ಹೆಚ್ಚಾಗಿ ಸ್ರವಿಸುತ್ತದೆ.
1: ಓ, ಹೀಗೆಲ್ಲ ಇದೆಯಾ? ಹಾಗಾದರೆ ಹಾಲು ಉತ್ಪಾದನೆಗೆ ಹಾರ್ಮೋನ್ಗಳನ್ನು ಹೊರತುಪಡಿಸಿ ಆಹಾರವು ಪರಿಣಾಮ ಬೀರುತ್ತದೆ?
0: ಖಂಡಿತವಾಗಿಯೂ ಆಹಾರ ಪರಿಣಾಮ ಬೀರುತ್ತದೆ ಶಾಂತಿ. ಇದು ಕೇವಲ ನಿನ್ನ ಆರೋಗ್ಯದ ಮೇಲೆ ಮಾತ್ರ ಪರಿಣಾಮ ಬೀಳುವುದಲ್ಲದೆ ಮಗುವಿನ ಆರೋಗ್ಯದಲ್ಲಿಯೂ ಪರಿಣಾಮ ಬೀಳುತ್ತದೆ.
1: ಹಾಗಾದರೆ ಹಾಲಿನ ಉತ್ಪಾದನೆ ಹೆಚ್ಚಿಸಲು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ನಾನು?
2: ಏನು ಶಾಂತಿ, ನಿನ್ನ ಅತ್ತೆ ನಿನಗೆ ಬಾಣಂತಿಯರ ಆಹಾರ ಕೊಡ್ಲಿಲ್ವಾ?
3: ಯಾರು ಹೇಳಿದ್ರು ಕೊಡ್ಲಿಲ್ಲ ಅಂತ? ಅವಳಿಗೆ ನಾನು ಪ್ರಸವದ ನಂತರ ಮೆಂತೆಗಂಜಿ, ಮೆಂತೆಕಾಳು, ಬೆಳ್ಳುಳ್ಳಿ, ಮೀನು, ಸೊಪ್ಪು, ತುಪ್ಪ, ಹಾಲು ಇವನ್ನೆಲ್ಲ ಕೊಟ್ಟಿದ್ದೇನೆ.
1: ಹೌದು ಹೌದು, ನನಗೆಲ್ಲ ಕೊಟ್ಟಿದ್ದಾರೆ.
0: ಹೌದು, ನೀವು ಹೇಳಿದ್ದು ಸರಿ. ಈ ಎಲ್ಲಾ ಆಹಾರದೊಂದಿಗೆ ಸಜ್ಜೆ, ರಾಗಿ, ಶೇಂಗಾ, ಬಾದಾಮಿ, ಕಡಲೆ, ಹಸಿರು ಸೊಪ್ಪುಗಳು, ಹಾಲು ಮತ್ತು ಹಾಲಿನ ಪದಾರ್ಥಗಳು, ಜೀರಿಗೆ ಕಷಾಯ, ಒಣ ಹಣ್ಣುಗಳು ಮತ್ತು ತಾಜಾ ಹಣ್ಣುಗಳನ್ನು ಸೇವಿಸುವುದರಿಂದ ಹೆಚ್ಚು ನಾರಿನಾಂಶ, ಕಬ್ಬಿನಾಂಶ, ವಿಟಮಿನ್, ಕ್ಯಾಲ್ಸಿಯಂ ಮುಂತಾದ ಅಂಶಗಳು ದೊರೆಯುತ್ತದೆ. ಇಷ್ಟು ಮಾತ್ರ ಸಾಕಾಗುವುದಿಲ್ಲ. ಶಾಂತಿ, ನೀನು ಎಷ್ಟು ಲೀಟರ್ ನೀರು ಕುಡಿತೀಯ ದಿನಕ್ಕೆ?
1: ನಾನು 1-1.5 ಲೀಟರ್ ನೀರು ಕುಡಿಯುತ್ತೇನೆ.
0: ಇಲ್ಲ ಶಾಂತಿ, ಅಷ್ಟು ನೀರು ಸಾಕಾಗುವುದಿಲ್ಲ. ನೀನು ಕನಿಷ್ಠ 3-4 ಲೀಟರ್ ನೀರು ಕುಡಿಯಬೇಕು.
3: ಏನು 3-4 ಲೀಟರ್? ನಾವು ಅಷ್ಟು ನೀರು ಕುಡಿಯಲು ಬಿಡುತ್ತಿರಲಿಲ್ಲ, ಅದು ಅವಳ ದೇಹಕ್ಕೆ ಅಪಾಯಕಾರಿ.
0: ನೀವು ಸ್ವಲ್ಪ ಸುಮ್ಮನಿರಿ ಅಮ್ಮ, ನೀವೊಂದು ಬೇರೆನೇ ಮಾತಾಡುದು. ಶಾಂತಿ, ನಾನು ಹೇಳುವುದನ್ನು ನೀನು ಗಮನಿಸು. ನೀನು ಕನಿಷ್ಠ 3-4 ಲೀಟರ್ ನೀರನ್ನು ಕುಡಿಯಲೇಬೇಕು ಮತ್ತು ಕೆಲವೊಂದು ಆಹಾರಗಳನ್ನು ಸೇವನೆ ಮಾಡಬಾರದು.
1: ಹೌದಾ, ಯಾವ ಆಹಾರಗಳನ್ನು ಸೇವನೆ ಮಾಡಬಾರದು?
0: ಕಾಫಿ, ಟೀ ಮತ್ತು ತುಂಬಾ ಮಸಾಲ ಅಥವಾ ಎಣ್ಣೆ ಅಂಶ ಇರುವ ಆಹಾರ ಮತ್ತು ಧೂಮಪಾನ ಹಾಗೂ ಮದ್ಯಪಾನ ಮಾಡಬಾರದು.
1: ಧೂಮಪಾನ ಮದ್ಯಪಾನ ಎಲ್ಲ ನಾನು ಮಾಡುದೇ ಇಲ್ಲ.
0: ಆದರೆ ನಿನ್ನ ಗಂಡನಿಗೇನಾದ್ರೂ ಅಭ್ಯಾಸ ಉಂಟಾ?
1: ಇಲ್ಲ ಇಲ್ಲ, ಅವರಿಗೆ ಯಾವ ಅಭ್ಯಾಸವೂ ಇಲ್ಲ.
0: ಆದರೆ ನೀವು ಮಾಡುದು ಒಳ್ಳೆ ಕೆಲಸ.
2: ನನ್ನ ಸೊಸೆಗೂ ಸಹ ಹಾಲಿನ ಉತ್ಪಾದನೆ ಕಡಿಮೆ ಇತ್ತು, ಹಾಗಾಗಿ ಮಗುವಿಗೆ ಹಾಲು ಸಾಕಾಗುವುದಿಲ್ಲವೆಂದು ಗ್ರೇಪ್ ವಾಟರ್ ಕೊಡುತ್ತಿದ್ದೆವು.
0: ಅಯ್ಯೋ, ಏನು ಮಾತಾಡುತ್ತಿದ್ದೀರಿ ಅಮ್ಮ ನೀವು? ಎದೆ ಹಾಲಿನ ಮಹತ್ವದ ಬಗ್ಗೆ ಶಿಕ್ಷಣ ಅಥವಾ ಜ್ಞಾನ ಇಲ್ಲದಿದ್ದರೆ ಈಗೇನೇ ಆಗುವುದು. ಗ್ರೇಪ್ ವಾಟರ್ ನೀಡುವುದು ತುಂಬಾ ತಪ್ಪು ಅಮ್ಮ, ಹಾಗೂ ಇವುಗಳು ತುಂಬಾ ಹಾನಿಕಾರಕ. ಯಾಕೆಂದರೆ ಇದರಲ್ಲಿ ನಿದ್ರೆ ಬರುವ ಅಂಶಗಳು ಇರುತ್ತವೆ, ಇವುಗಳು ಮಗುವಿನ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಬೀಳಬಹುದು.
2: ನೀವು ಇದನ್ನೆಲ್ಲ ಹೇಳ್ತೀರಾ, ಆದರೆ ತುಂಬಾ ಜನ ಗ್ರೇಪ್ ವಾಟರ್ ಕೊಡುವುದಲ್ಲದೆ ಎದೆ ಹಾಲು ಬಿಟ್ಟು ಪೌಡರ್ ಹಾಲು ಕೊಡುತ್ತಾರೆ, ಹಾಗಾದರೆ ಅದು ಸರಿನಾ?
0: ಯಾರು ಹೇಳಿದ್ರು ಅದು ಸರಿ ಎಂದು? ಅದು ದೊಡ್ಡ ತಪ್ಪು. ತಾಯಿಯ ಹಾಲು ಶಿಶುವಿಗೆ ಎಲ್ಲಾ ಹಾರ್ಮೋನ್, ರೋಗ ನಿರೋಧಕ ಶಕ್ತಿ, ಪ್ರೋಟೀನ್, ಕೊಬ್ಬುಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡುತ್ತದೆ. ಲ್ಯಾಕ್ಟೋಜನ್ ಅಥವಾ ಬಾಟಲ್ ಹಾಲು ಇದನ್ನು ನಕಲಿಸಲು ಸಾಧ್ಯವಿಲ್ಲ ಮತ್ತು ತಾಯಿಯ ಹಾಲಿನಲ್ಲಿ ಇರುವ ಕೊಲೆಸ್ಟ್ರಾಲ್ ಶಿಶುವಿಗೆ ರೋಗಗಳ ವಿರುದ್ಧ ಬಲ ನೀಡುತ್ತದೆ. ಇದು ಲ್ಯಾಕ್ಟೋಜನ್ ನಲ್ಲಿ ಇಲ್ಲ. ಬಾಟಲ್ ಹಾಲು ಕೆಲವು ಮಕ್ಕಳಿಗೆ ಹೊಂದಿಕೆಯಾಗದೆ ವಾಕರಿಕೆ, ಗ್ಯಾಸು ಮತ್ತು ಅಲರ್ಜಿಯ ಸಮಸ್ಯೆ ಕೊಡಬಹುದು. ಅಷ್ಟೇ ಅಲ್ಲದೆ ಬಾಟಲ್ ಸ್ವಚ್ಛವಾಗಿಲ್ಲದಿದ್ದರೆ ಜ್ವರ, ವಾಂತಿ, ಬೇದಿ, ಬಾಯಿಯ ಸೋಂಕುಗಳು ಬರುವ ಸಾಧ್ಯತೆ ಹೆಚ್ಚು. ಹಾಗೂ ಮಗು ತಾಯಿಯ ಹಾಲು ಕುಡಿಯದಿದ್ದರೆ ಹಾಲಿನ ಉತ್ಪಾದನೆ ನಿಧಾನವಾಗಿ ಕಡಿಮೆಯಾಗುತ್ತದೆ.
2: ಅಲ್ಲ ಆಶಾ ದೀದಿ, ನನ್ನ ಸೊಸೆ ಗರ್ಭಿಣಿ ಎಂದು ತಿಳಿದ ಕೂಡಲೇ ಸ್ತನದ ಆರೈಕೆ ಮಾಡಲು ಶುರು ಮಾಡಿದಳು, ಹಾಗಾಗಿ ಅವಳಿಗೆ ಹಾಲಿನ ಕೊರತೆ ಶುರುವಾಗಿರಬಹುದು.
0: ಓ ಅಮ್ಮ, ಇದು ನಿಮ್ಮ ಮೂಢನಂಬಿಕೆ. ಸ್ತನದ ಆರೈಕೆ ಮಾಡುವುದರಿಂದ ಹಾಲಿನ ಕೊರತೆ ಶುರುವಾಗುವುದಿಲ್ಲ. ಗರ್ಭಧಾರಣೆಯ ಸಮಯದಲ್ಲಿ ಹಾರ್ಮೋನ್ಗಳ ಪರಿಣಾಮದಿಂದ ಸ್ತನಗಳು ಉಬ್ಬುತ್ತವೆ ಮತ್ತು ಹಾಲಿನ ನಾಳಿಗಳು ಬೆಳೆಯುತ್ತವೆ. ಈ ಬೆಳವಣಿಗೆ ಸರಿಯಾಗಿ ನಡೆಯಲು ತಾಯಿ ಸ್ವಚ್ಛತೆ ಮತ್ತು ಆರೈಕೆಯನ್ನು ಕೈಗೊಳ್ಳಬೇಕು. ಮೊಲೆ ತೊಟ್ಟು ಹೊಡೆಯುವುದು ಅಥವಾ ಒಣಗದಿರಲು ತೈಲ ಹಚ್ಚಿ ಮೃದುವಾಗಿಟ್ಟುಕೊಳ್ಳುವುದು ಉತ್ತಮ. ಗರ್ಭಾವಸ್ಥೆಯಲ್ಲಿ ಸರಿಯಾದ ಒಳ ಉಡುಪು ಧರಿಸುವುದು ಅಗತ್ಯ. ಇವು ಸ್ತನಗಳಿಗೆ ಬೆಂಬಲ ನೀಡುತ್ತವೆ. ಶಿಶು ಹುಟ್ಟಿದ ಕೂಡಲೇ ಸ್ತನ್ಯಪಾನ ಶುರು ಮಾಡಲು ತಾಯಿ ತಯಾರಾಗಿರಬೇಕು.
3: ಈಗ ಅವಳು ಮನೆಯಲ್ಲೇ 6 ತಿಂಗಳ ರಜೆಯಲ್ಲಿದ್ದಾಳೆ, ಆದರೆ 6 ತಿಂಗಳ ನಂತರ ಅವಳು ಕೆಲಸಕ್ಕೆ ಮರಳಿದರೆ ಹೇಗೆ ಹಾಲು ಕೊಡುವುದು?
2: ಕೆಲಸಕ್ಕೆ ಮರಳಿದರೆ ಏನಂತೆ, ನನ್ನ ಸೊಸೆ ಕೆಲಸಕ್ಕೆ ಹೋಗುವ ಮುನ್ನ ಹಾಲನ್ನು ಸಂಗ್ರಹಿಸಿಟ್ಟು ಹೋಗುತ್ತಿದ್ದಳು.
0: ನಿಮ್ಮ ಸೊಸೆ ಮಾಡುತ್ತಿರುವುದು ಸರಿಯಾದ ಕೆಲಸ ಲಿಲ್ಲಿಬಾಯ್, ಆದರೆ ನಾನು

0: ಕೆಲವೊಂದು ಮುಖ್ಯವಾದ ಅಂಶಗಳನ್ನು ಶಾಂತಿಗೆ ಹೇಳಲು ಬಯಸುತ್ತೇನೆ. ಶಾಂತಿ, ನೀನು ಶುಚಿಯಾದ ಪಾತ್ರೆಯಲ್ಲಿ ಹಾಲನ್ನು ಸಂಗ್ರಹಿಸಬೇಕು. ಅದನ್ನು ಫ್ರಿಜ್ನಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿಡಬೇಕು. ಆ ಹಾಲನ್ನು ಮಗುವಿಗೆ ಕೊಡುವ ಮೊದಲು ಫ್ರಿಜ್ನಿಂದ 5 ನಿಮಿಷ ಹೊರಗೆ ತೆಗೆದಿಡಬೇಕು. ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ, ನಂತರ ಹಾಲಿರುವ ಪಾತ್ರೆಯನ್ನು ಬಿಸಿ ನೀರಿನ ಮೇಲೆ ಇಟ್ಟು ಉಗುರು ಬಿಸಿಯಾಗುವವರೆಗೆ ಇಡಬೇಕು.
1: ಅಲ್ಲ ದೀದಿ, ಹಾಲನ್ನು ಹೇಗೆ ಬಿಸಿ ಮಾಡಲಿಕ್ಕೆ ಹೇಳಿದ್ದು ನೀವು, ಇನ್ನೊಮ್ಮೆ ಹೇಳ್ತೀರಾ?
0: ಶಾಂತಿ, ನೀನು ಶುಚಿಯಾದ ಪಾತ್ರೆಯಲ್ಲಿ ಹಾಲನ್ನು ಸಂಗ್ರಹಿಸಬೇಕು ಮತ್ತು ಅದನ್ನು ನೀನು ಫ್ರಿಜ್ನಲ್ಲಿ ಸುರಕ್ಷಿತವಾಗಿ ಇಡಬೇಕು. ಆ ಹಾಲನ್ನು ಮಗುವಿಗೆ ಕೊಡುವ ಮೊದಲು ಫ್ರಿಜ್ನಿಂದ 5 ನಿಮಿಷ ಹೊರಗೆ ತೆಗೆದಿಡಬೇಕು. ನೀರನ್ನು ಬಿಸಿ ಮಾಡಿ, ನಂತರ ಹಾಲಿರುವ ಪಾತ್ರೆಯನ್ನು ಬಿಸಿ ನೀರಿನ ಮೇಲೆ ಇಟ್ಟು ಉಗುರು ಬಿಸಿಯಾಗುವವರೆಗೆ ಇಡಬೇಕು.
1: ಇದನ್ನು 8 ನಿಮಿಷ ಇಡಬಹುದು?
0: ಇದನ್ನು ಕೇವಲ 8 ಗಂಟೆಗಳ ಕಾಲ ಮಾತ್ರ ಸಂಗ್ರಹಿಸಬಹುದು ಮತ್ತು ಈ ಅಂಶವನ್ನು ನೀನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು.
2: ಶಾಂತಿ, ಇನ್ಮೇಲೆ ಮಗುವನ್ನು ನೀನು ಆಶಾ ಕಾರ್ಯಕರ್ತರು ಹೇಳಿದ ಹಾಗೆ ನೋಡಿಕೊಳ್ಳಬೇಕು, ಗೊತ್ತಾಯ್ತಾ?
3: ನೋಡು ರಮೇಶ, ಮಗುವನ್ನು ನೋಡಿಕೊಳ್ಳುವುದು ಹೆಂಡತಿಯ ಜವಾಬ್ದಾರಿ ಮಾತ್ರವಲ್ಲ, ನಿನ್ನ ಬೆಂಬಲದ ಜೊತೆಗೆ ನಿನ್ನ ಪಾತ್ರವೂ ಇದರಲ್ಲಿ ತುಂಬಾ ಮುಖ್ಯ. ತಂದೆಯಾದವನು ಮಗುವನ್ನು ಎತ್ತಿಕೊಳ್ಳುವುದು ಹಾಗೂ ಸಮಾಧಾನ ಮಾಡುವುದರಿಂದ ತಾಯಿಗೆ ಕೆಲ ಕಾಲ ವಿಶ್ರಾಂತಿ ಸಿಗುತ್ತದೆ. ಸಹಧರ್ಮಿಣಿ ತಾಯಿಯಾಗಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತಿದ್ದಾಳೆ ಎಂಬ ಹೆಮ್ಮೆ ಹಾಗೂ ಪ್ರೋತ್ಸಾಹ ನೀಡಿದರೆ ಶಾಂತಿಗೆ ಮತ್ತಷ್ಟು ಬಲ ದೊರೆಯುತ್ತದೆ. ಶಾಂತಿ ಮಗುವಿಗೆ ಸರಿಯಾಗಿ ಹಾಲು ಕೊಡಬಲ್ಲಲೆ ಎಂಬ ವಿಚಾರದಲ್ಲಿ ಅವಳ ಮೇಲೆ ಅನುಮಾನ ಪಡಬಾರದು. ರಮೇಶ, ನಿನಗೆ ಧೂಮಪಾನದ ಅಭ್ಯಾಸವಿದೆಯೇ?
2: ಇಲ್ಲ ಇಲ್ಲ, ನನಗೆ ಧೂಮಪಾನದ ಅಭ್ಯಾಸ ಏನಿಲ್ಲ.
3: ಅದು ಒಳ್ಳೆಯ ಕೆಲಸ, ಆದರೆ ಕೆಲವೊಬ್ಬರಿಗೆ ಧೂಮಪಾನದ ಅಭ್ಯಾಸ ಇರುತ್ತದೆ, ಅಂತವರು ಮಗು ಇರುವ ಕೊಠಡಿಯಲ್ಲಿ ಧೂಮಪಾನ ಮಾಡಬಾರದು.
4: ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ನಾವು ಹಿಂದಿನ ಪೀಳಿಗೆಯವರು, ನಮಗೆ ಏನು ಗೊತ್ತು ಇದೆಲ್ಲ? ಈಗ ತುಂಬಾ ಆಧುನಿಕ ತಂತ್ರಜ್ಞಾನಗಳ ಬಳಕೆಯಿಂದ ಕಾಲ ಬದಲಾಗಿದೆ.
3: ಅಷ್ಟೇ ಅಲ್ಲ ಅಮ್ಮ, ಈಗ ಭಾರತ ದೇಶವು ಸ್ತನ್ಯಪಾನವನ್ನು ಬೆಂಬಲಿಸುವುದರೊಂದಿಗೆ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಮುಖ್ಯವಾಗಿ ವಿಮಾನ ನಿಲ್ದಾಣಗಳಲ್ಲಿ ಹಾಲುಣಿಸಲು ವಿಶೇಷ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಕೇವಲ ವಿಮಾನ ನಿಲ್ದಾಣಗಳಲ್ಲಿ ಮಾತ್ರವಲ್ಲದೆ ರೈಲು ನಿಲ್ದಾಣ, ಮೆಟ್ರೋ ನಿಲ್ದಾಣ, ಮಾಲ್ಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ತಾಯಿಗೆ ಎದೆ ಹಾಲುಣಿಸಲು ವಿಶೇಷ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಮತ್ತು ಈಗ ಬಾಣಂತಿಯರು ಉದ್ಯೋಗದಲ್ಲಿದ್ದರೆ 6 ತಿಂಗಳ ವೇತನ ಭರಿತ ರಜೆ ನೀಡಲಾಗುತ್ತಿದೆ, ನಮ್ಮ ಶಾಂತಿಗೆ ಸಿಕ್ಕ ಹಾಗೆ.
4: ಸರಿ, ನಾನಿನ್ನು ಹೊರಡುತ್ತೇನೆ, ಮಳೆ ಬರುವ ಹಾಗಿದೆ. ಬಟ್ಟೆ ಒಣಗಿಸಲು ಹಾಕಿದ್ದು ಪುನಃ ಒದ್ದೆ ಆಗಬಹುದು. ಸರಿ, ಹೋಗಿ ಬನ್ನಿ ಲಿಲ್ಲಿ ಬಾಯಿ.
5: ನಿಮ್ಮಿಬ್ಬರಿಗೆ ತುಂಬಾ ಧನ್ಯವಾದಗಳು ಆಶಾ ಕಾರ್ಯಕರ್ತರೆ, ನಾನು ನಿಮ್ಮಿಂದ ತುಂಬಾ ಕಲಿತೆ.
2: ಹೌದು, ಇಷ್ಟೊಂದು ಒಳ್ಳೆಯ ಆರೋಗ್ಯ ಮಾಹಿತಿ ಕೊಟ್ಟದಕ್ಕಾಗಿ ನಿಮಗಿಬ್ಬರಿಗೆ ಧನ್ಯವಾದಗಳು. ಶಾಂತಿ, ಇನ್ನು ಮೇಲೆ 6 ತಿಂಗಳವರೆಗೆ ಮಗುವಿಗೆ ಎದೆಹಾಲು ಬಿಟ್ಟು ಬೇರೆ ಏನು ಕೊಡಬೇಡ, ಆಯ್ತಾ? ಆಶಾ ಕಾರ್ಯಕರ್ತರು ಹೇಳಿದ ಹಾಗೆ ಪಾಲಿಸು, ನಾವು ಎಲ್ಲರೂ ನಿನ್ನಾಗೆ ಸದಾ ಬೆಂಬಲವಾಗಿದ್ದೇವೆ.
0: ಅಮ್ಮನ ಮಮತೆಯ ಮಧುರ ಸ್ಪರ್ಶ ಮುಗ್ಧ ಮಗುವಿಗೆ ಜೀವದ ಅರ್ಥ. ಹಾಲಿನ ಹನಿಯಲ್ಲಿ ಪ್ರೀತಿಯ ಶಕ್ತಿ, ಆರೋಗ್ಯ ಬೆಳೆಸುವ ಪ್ರಕೃತಿಯ ಭಕ್ತಿ.
4: ಮೊದಲ ಹಾಲು ಜೀವಾಮೃತ, ಅದರಲ್ಲಿದೆ ಶಕ್ತಿಯ ಸತ್ಯ. ಮಗು ಬೆಳೆಸುವ ಸೌಮ್ಯ ಪ್ರೀತಿ ಅಮ್ಮನ ಹೃದಯದ ಶಾಶ್ವತ ಗೀತಿ. ಸ್ತನ್ಯಪಾನವೆಂದರೆ ದೇವರ ವರ, ಮಗುವಿಗೆ ನೀಡುವ ನಿಜವಾದ ಆಧಾರ. ಅದರ ಮಹತ್ವ ತಿಳಿಸುವೆವು ನಾವು, ಆರೋಗ್ಯ ಭಾರತ ಕಟ್ಟುವೆವು ನಾವೆಲ್ಲರೂ.
0: ಪ್ರೀತಿ ಆರೈಕೆ ಮಮತೆಯ ಶಕ್ತಿ, ಅಮ್ಮನ ಹಾಲು ಮಗುವಿನ ಭಕ್ತಿ. ಸ್ತನ್ಯಪಾನ ವಾರದ ಸಂಕಲ್ಪ ನಾವೆಲ್ಲ, ಆರೋಗ್ಯ ಮಗು ಸಮೃದ್ಧ ದೇಶವೆಲ್ಲ.
6: ಸ್ತನ್ಯಪಾನದ ಮಹತ್ವವನ್ನು ತಿಳಿಯುವುದು ಎಲ್ಲರ ಕರ್ತವ್ಯವಾಗಿದೆ. ಇದೀಗ ಸ್ತನ್ಯಪಾನ ಸಪ್ತಾಹ ನಡೆಯುತ್ತಿದ್ದು, ಇದರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಸಪ್ತಾಂಶಗಳನ್ನು ತಿಳಿದುಕೊಳ್ಳಬೇಕು. ಇದರಿಂದ ಈ ವರ್ಷದ ಸ್ತನ್ಯಪಾನ ಸಪ್ತಾಹದ ಘೋಷವಾಕ್ಯವನ್ನು ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನೆರೆಹೊರೆಯವರಲ್ಲಿ ಹಾಗೂ ಸಮುದಾಯಗಳಲ್ಲಿ ಬಹಳ ಉಪಯುಕ್ತವಾಗಿ, ಅಂದರೆ ಲಾಭಯುಕ್ತವಾಗಿ ಆಚರಿಸಿ ಅದರ ಪ್ರಯೋಜನಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಬಳಸೋಣ. ನೈಸರ್ಗಿಕವಾಗಿ ಲಭಿಸುವ ಸ್ತನ್ಯಪಾನದಿಂದ ನಮ್ಮ ಮಕ್ಕಳು ವಂಚಿತರಾಗುವುದನ್ನು ತಪ್ಪಿಸೋಣ. ನಾವೆಲ್ಲರೂ ಒಂದಾಗಿ ಈ ನಿಟ್ಟಿನಲ್ಲಿ ಕೈಜೋಡಿಸೋಣ. ಆರೋಗ್ಯಕರ ಶಿಶುಗಳು, ಮಕ್ಕಳು ದೇಶದ ಮುಂದಿನ ಭವಿಷ್ಯ, ಪ್ರಗತಿಪರ ರಾಷ್ಟ್ರದ ಆರೋಗ್ಯಕರ ಪ್ರಜೆಗಳು. ಎಲ್ಲರಿಗೂ ಶುಭವಾಗಲಿ.

ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಸ್ತನ್ಯಪಾನದ ಮಹತ್ವ, ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು ಈ ಕುರಿತು ಕಿರು ನಾಟಕ ಕೇಳಿದಿರಿ. ನಡೆಸಿಕೊಟ್ಟವರು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಕಾಲೇಜು ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ಶ್ರೀಮತಿ ವಿಲ್ಮಾ ಶಾಲಿನಿ ನೊರೋನ್ಹಾ ಹಾಗೂ ಶ್ರೀಮತಿ ಹೆಲೆನ್ ಕ್ಲಾರೆಟ್ ಡಿಸೋಜಾ ಮತ್ತು ವಿದ್ಯಾರ್ಥಿಗಳು. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್.
1: The number you've dialed is currently busy. Kindly try again. ಇಷ್ಟೊತ್ತಿನಿಂದ
2: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಜಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ನಿರೀಕ್ಷಿಸಿ.
7: ಸಾಕ್ಷಾತ್ಕಾರ
8: ಬಾಳ ಬಂಧನದ ಪಯಣದಲ್ಲಿ, ಬೆಸಿದ ಬಾಂಧವ್ಯದ ಒಡಲಿನಲ್ಲಿ, ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
7: ಪ್ರೀತಿನೇ ಆದ್ಯಾಗೃತಂದ ಆಸ್ತಿ ನಮ್ಮ ಬಾಳ್ವೆಗೆ.
8: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
7: ಈ ಬಂಧನ ಜನ್ಮ ಜನ್ಮದ ಅನುಬಂಧನ.
8: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ.
0: ಪ್ರಕಟಣೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ, ಕೊಡಗು ಜಿಲ್ಲೆ. ಇವರ ವತಿಯಿಂದ ಇದೇ ತಿಂಗಳ 7ರಂದು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿಯಲ್ಲಿ ಬೆಳಗ್ಗೆ 10:30 ಮಧ್ಯಾಹ್ನ 1:30 ನೇರ ಸಂದರ್ಶನವನ್ನು ಆಯೋಜಿಸಿದೆ. ಡೋಬರ್ಮನ್ ಸೆಕ್ಯುರಿಟಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು, ಈ ಸಂಸ್ಥೆಯು ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಿದ್ದಾರೆ. ಈ ನೇರ ಸಂದರ್ಶನದಲ್ಲಿ ಫೀಲ್ಡ್ ಆಫೀಸರ್ಸ್, ಫೀಲ್ಡ್ ಇನ್ವೆಸ್ಟಿಗೇಟರ್ ಹಾಗೂ ಆಡಳಿತ ಸಿಬ್ಬಂದಿ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಈ ಹುದ್ದೆಗೆ ಅರ್ಹತೆಗಳು PUC ಅಥವಾ ಪದವಿ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳು ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರುವಂತಹ ಅಭ್ಯರ್ಥಿಗಳು ಉದ್ಯೋಗದ ನೆರವನ್ನು ಪಡೆಯಬಹುದಾಗಿದೆ. 18-35 ವರ್ಷ ವಯೋಮಿತಿಯ ಅಭ್ಯರ್ಥಿಗಳು ವಿದ್ಯಾರ್ಥಿಯ ಮೂಲ ದಾಖಲಾತಿ ಮತ್ತು ಅನುಭವ ಪ್ರಮಾಣ ಪತ್ರವನ್ನು ಹಾಗೂ ಸ್ವವಿವರದೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗುವಂತೆ ಕೊಡಗು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 12:35 ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ

0: ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ. ಕುಟುಂಬ ಅಂತಂದ ಕೂಡಲೇ ಮದುವೆ, ಮಕ್ಕಳನ್ನು ಪಡೆಯೋದು ಮತ್ತು ಅವರ ಪಾಲನೆ ಪೋಷಣೆ ಇತ್ಯಾದಿ ಬಗ್ಗೆ ಮಾತಾಡ್ತೀವಿ. ಮಕ್ಕಳಿಲ್ಲ ಅಂತಂದರೆ ಹೇಗಾದರೂ ಮಾಡಿ ಹರಕೆ ಹೊತ್ತೋ ಆಧುನಿಕ ವೈದ್ಯ ಪದ್ಧತಿಯನ್ನು ಅನುಸರಿಸಿನೋ ನಾವು IVF ಮೂಲಕವಾದರೂ ಸರಿ ಮಕ್ಕಳನ್ನು ನಾವು ಪಡೀಬೇಕು ಅಂತನ್ನೋದು ಹೇಳ್ತಾ ಇರ್ತೀವಿ. ಮತ್ತು ಈ ರೀತಿಯಾದಂಥ ಒಂದು ನಂಬಿಕೆ ಸರ್ವೇ ಸಾಮಾನ್ಯ. ಬಂಜೆತನ ಅಂತನ್ನೋದು ಯಾರೂ ಅನುಭವಿಸಬಾರದು. ಮಕ್ಕಳಿಲ್ಲ ಅಂತಂದರೆ ಸಮಾಜದಲ್ಲಿ ನಮಗೆ ಸ್ಥಾನಮಾನಗಳೇ ಇರೋದಿಲ್ಲ ಅನ್ನೋವಂಥ ನಂಬಿಕೆ ಇದೆ. ಇನ್ನೊಂದು ಬಹಳ ಮುಖ್ಯವಾದದ್ದು ಅಂದರೆ ಮಕ್ಕಳಾದಮೇಲೆ ಅವರ ಪಾಲನೆ ಮತ್ತು ಹುಟ್ಟಿದ ಕೂಡಲೇ ಮಗುವಿಗೆ ತಾಯಿ ಹಾಲು ಸಿಗಬೇಕು ಮತ್ತು ಅದು ಮಗುವಿಗೆ ಅಮೃತ ಸಮಾನ ಎಂಬುದನ್ನೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ತಾಯಿ ಹಾಲಿನ ಮಹತ್ವದ ಬಗ್ಗೆಯೂ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತಿನ ಆರೋಗ್ಯ ಸಂಚಿಕೆಯಲ್ಲಿ ಎರಡು ಮುಖ್ಯವಾದ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಬಂಜೆತನಕ್ಕೆ ಚಿಕಿತ್ಸೆ, ಇನ್ನೊಂದು ಸ್ತನ್ಯಪಾನದ ಮಹತ್ವ. ಬನ್ನಿ ಬಂಜೆತನಕ್ಕೆ ಚಿಕಿತ್ಸೆ ಕುರಿತಾಗಿ ಮಾಹಿತಿ ಪಡೆಯೋಣ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ TK ಅವರೊಂದಿಗಿನ ಸಂದರ್ಶನದಲ್ಲಿ.
1: ನಾವು ಇವತ್ತು ಬಂಜೆತನಕ್ಕೆ ಕಾರಣ ಏನು ಮತ್ತೆ ಪರಿಹಾರಗಳನ್ನು ಕೂಡ ನಾವು ನೋಡ್ತೀವಿ. ಈ ಹಿಂದಿನ ನಮ್ಮ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೇವೆ. ಆದರೂ ಕೂಡ ಬಂಜೆತನದ ಬೇರೆ ಬೇರೆ ಮಗ್ಗುಲುಗಳನ್ನು ನಾವು ನೋಡಬೇಕಾಗತ್ತೆ. ಆ ಮಾಹಿತಿಯನ್ನು ಇವತ್ತು ನಮಗೆ ನೀಡಲಿಕ್ಕೆ ಸ್ತ್ರೀರೋಗ ತಜ್ಞರಾದಂತಹ ಡಾಕ್ಟರ್ ಹರಿಚರಣ್ TK ಅವರಿದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ.
1: ಬಹಳಷ್ಟು ಸಲ ಒಬ್ಬೊಬ್ಬ ವೈದ್ಯರಿಂದ ನಮಗೆ ಸಿಗುವಂತಹ ವಿವರಣೆ ಸ್ವಲ್ಪ ಭಿನ್ನವಾಗಿರುತ್ತೆ. ಅಂದರೆ ಅದು ಆದಷ್ಟು ಜನರಿಗೆ ಸುಲಭವಾಗಿ ತಲುಪಬೇಕು. ಇವತ್ತು ನಮ್ಗೆ ಹೇಳಿ ಸರ್, ಬಂಜೆತನ ಅಂದರೆ ಏನು?
2: ಬಂಜೆತನ ಅಂದರೆ ಒಂದು ವರ್ಷ ಸಹವಾಸ ಮಾಡಿ ಆದ್ಮೇಲೂ ಮಗು ಆಗಿಲ್ಲ ಅಂತಂತಂದ್ರೆ ಅದನ್ನ ಬಂಜೆತನ ಅಂತ ಮೆಡಿಕಲ್ ಲಿಟ್ರೇಚರ್ ಅಲ್ಲಿ ಹೇಳ್ತೀವಿ.
1: ಸರ್, ನಾವೇನ್ ಅನ್ಕೊಂಡಿದ್ದೀವಿ ಗೊತ್ತಾ, ಇಷ್ಟು ದಿನ 80 ವರ್ಷದ ತನಕ ಅಕಸ್ಮಾತ್ ಮಕ್ಕಳಾಗಿಲ್ಲದ್ರೆ ಅಷ್ಟೇ ಅದು ಬಂಜೆತನ ಇದೆ ಅಂತ ಹೇಳ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾವು. ನೋಡಿದ್ರೆ ಒಂದು ವರ್ಷ ತನಕ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ನೋಡಿ, ಸಮಾಜದಲ್ಲಿ ಮಹಿಳೆಯರಿಗೆ ಮಕ್ಕಳಾಗಲಿ ಅಂದ್ರೆ ಅವರು ಶುರುವಿಂದನೇ ಕೇಳಕ್ ಶುರು ಮಾಡ್ಬಿಡ್ತಾರೆ. ಒಂದು 2-3 ತಿಂಗಳಿಂದನೇ ಶುರು ಮಾಡ್ತಾರೆ ಅಥವಾ 1 ತಿಂಗಳಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಆ ಸಮಸ್ಯೆ ಏನಿದೆ ಅಂತ ಮಕ್ಕಳಾಗ್ಲಿಲ್ಲ ಅಂದ್ರೆ ಏನೋ ಒಂದು ಸಮಸ್ಯೆ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ. ಏನು ಸಮಸ್ಯೆ ಸರ್?
2: ಸಮಸ್ಯೆ ಗಂಡಸಲ್ಲಿರ್ಬೋದು, ಹೆಂಗಸಲ್ಲಿರ್ಬೋದು, ಸುಮಾರು ಸಲ ಆಲ್ಮೋಸ್ಟ್ 50% ಟೈಮ್ಸ್ ಮೇಲಲ್ಲಿರುತ್ತೆ, 50% ಟೈಮ್ಸ್ ಫಿಮೇಲ್ ಅಲ್ಲಿ ಇರುತ್ತೆ, ಕೆಲವು ಟೈಮಲ್ಲಿ ಆಲ್ಮೋಸ್ಟ್ 30% ಇಬ್ಬರಲ್ಲೂ ಇರುತ್ತೆ.
1: ಅಂದ್ರೆ ಈಗ 50-50 ಸಮಾಜ ಏನ್ ಅನ್ಕೊಂಡಿರ್ತದೆ, ಸಾಮಾನ್ಯವಾಗಿ ಮಕ್ಕಳಾಗ್ಲಿಲ್ಲ ಅಂದ್ರೆ ಅದು ಮಹಿಳೆಯರಲ್ಲೇ ಸಮಸ್ಯೆ
2: ಇಲ್ಲ
1: ಅನ್ಕೊಂಡಿರ್ತಾರೆ. ಅದು ಈಗ ಸ್ವಲ್ಪ ಸಾವಕಾಶವಾಗಿ ಗಂಡು ಮಕ್ಕಳಲ್ಲೂ ಕೂಡ ಸಮಸ್ಯೆ ಇರುತ್ತೆ, ಅವರು ಕಾರಣರು ಅಂತೇಳಿ. ವಿಶೇಷವಾಗಿ ಹೆಣ್ಮಗು ಪಡೆಯುವ ಸಂದರ್ಭದಲ್ಲಿ ಅದು ಹೆಣ್ಮಕ್ಳು ಅವರಿಗೆ ಆ ಸಮಸ್ಯೆ ಅಂತ ಹೇಳ್ಬಿಡ್ತಾರೆ.
2: ಹೌದು.
1: ಆದ್ರೂ ಮಕ್ಕಳು ಆಗದೆ ಇರುವಾಗ ಇಬ್ರಿಗೂ 50-50% ಇದೆ, ಇದರಲ್ಲಿ ಇಬ್ರು ಕಾರಣಕರ್ತರು ಅಂತ. ಹೇಗೆ ಸರ್ ಮತ್ತೀಗ ಒಂದು ನಿರ್ಧಾರಕ್ಕೆ ಬರಬೇಕು, ಅವರಿಗೆ ಒಂದು ಚಿಕಿತ್ಸೆ ಸಿಗ್ಬೇಕು, ಬಂಜೆತನ ಯಾರು ಅನುಭವಿಸಬಾರದು?
2: ಹೌದು, ನೀವು ಹೇಳ್ದಂಗೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಡಿಸ್ಪ್ರಪೋರ್ಷನೇಟ್ಲಿ ಅಂದ್ರೆ ತುಂಬಾ ಜಾಸ್ತಿ ಪ್ರೆಷರ್ ಗಂಡು ಮಗುಕ್ಕಿಂತ ಹೆಣ್ಣು ಮಗು ಮೇಲೆ ಮಕ್ಕಳು ಆಗಿಲ್ಲ ಆಗಿಲ್ಲ ಅಂತೇಳಿ ಕೇಳೋಕೆ ಶುರು ಮಾಡೋದು, ಮತ್ತೆ ಸೋಷಿಯಲ್ ಫಂಕ್ಷನ್ಸ್ ಅಲ್ಲಿ ಹೋದ್ರೆ ಅಲ್ಲಿ ಚುಚ್ಚಿ ಚುಚ್ಚಿ ಕೇಳೋದು, ಇವೆಲ್ಲ ಮಾಡಿ ಅವರಿಗೆ ನಿರಾಶೆ ತರುವಂತ ಪರಿಸ್ಥಿತಿ ಅದಂತೂ ನಿಜ. ಅದಲ್ಲದೆ ಇದರಲ್ಲಿ ಮುಖ್ಯವಾದ ಅಂಶ ಏನು ಅಂತಂದ್ರೆ, ಅಕಸ್ಮಾತ್ ಆಗಿ ಮಗು ಆಗದೇ ಇರೋ ಹಸ್ಬೆಂಡ್ ವೈಫ್ ಪರಿಸ್ಥಿತಿಯಲ್ಲಿ ತಪಾಸಣೆ ಮಾಡಿಸಕ್ ಹೋದಾಗ ಎಷ್ಟೊಂದ್ಸಲ ಜೀವ ಕಾಪಾಡುವಂತ ಪರಿಸ್ಥಿತಿಗಳು ಬಂದ್ರೂ ಬರ್ಬೋದು. ಹೆಂಗಂತಂದ್ರೆ ಗಂಡಸರಲ್ಲಿ ಎಷ್ಟೊಂದ್ಸಲ ಅವರ ಲಿಂಗದಲ್ಲಿ ಇರುವಂತ ರಕ್ತನಾಳಗಳು ಬ್ಲಾಕ್ ಆಗಿ ಅದೇ ಸೇಮ್ ಪ್ರಾಸೆಸ್ ಹಾರ್ಟ್ ಅಲ್ಲಿ ಬ್ಲಾಕ್ ಆಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಪರಿಸ್ಥಿತಿಗಳನ್ನ ಮುಂಚಿತವಾಗಿ ECG ಮಾಡಿ ಕಂಡಿಡಿದು ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಎರಡು ರಿಲೇಟೆಡ್ ಇದೆ ಅಂತ ಕಂಡಿಡಿದು ಜೀವ ಕಾಪಾಡುವಂತ ಎಷ್ಟೋ ಘಟನೆಗಳು ನಡೆದಿದೆ.
1: ಬಹಳ ಆಶ್ಚರ್ಯ ಸರ್ ರಿಯಲಿ. ಅಂದ್ರೆ ವ್ಯಕ್ತಿಯ ಒಂದು ಲಿಂಗದಲ್ಲಿರೋ ಸಾಮರ್ಥ್ಯ ಅದು ಹಾರ್ಟ್ ಅಲ್ಲಿ ಹೆಂಗೆ ಬ್ಲಾಕ್ ಆಗುತ್ತೆ ಅಲ್ಲಿನೂ ಕೂಡ ಬ್ಲಾಕ್ ಆಗಿರ್ಬೋದು, ಒಂದಕ್ಕೊಂದು ಸಂಬಂಧ ಇದೆ ಅಂತ ನಾವು ಇವಾಗ ಅನ್ಕೊಳ್ತಾ ಇದೀವಿ. ಹಾರ್ಟ್ ಅಲ್ಲಿ ಸಮಸ್ಯೆ ಇದ್ರೆ ವ್ಯಕ್ತಿಯ ಆ ಅಂಗದಲ್ಲಿ ಕೂಡ ಏನಾದರೂ ನ್ಯೂನ್ಯತೆ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಆ ಅಂಗದಲ್ಲಿ ಏನಾದರೂ ನ್ಯೂನ್ಯತೆ ಇದ್ರೆ ಅದು ಹಾರ್ಟಿಗೆ ಏನಾದರೂ ಲಿಂಕ್ ಆಗತ್ತೆ ಮುಂದೆ ಅಂತ. ಅಂದ್ರೆ ಬ್ಲಾಕೇಜ್ ಅಂತ ಅನ್ನೋದು ಎಲ್ಲಾದ್ರೂ ಆಗ್ಬೋದು ಮನುಷ್ಯನ ದೇಹದಲ್ಲಿ.
2: ಅದೇ ರೀತಿಯಲ್ಲಿ ಹೆಂಗಸರಲ್ಲೂ ನಾವು ತಪಾಸಣೆ ಮಾಡಿದಾಗ ಸುಮಾರು ಪ್ರಾಬ್ಲಮ್ಗಳು ಕಂಡಿಡಿದು ಅದರಿಂದ ಅವರಿಗೆ ಅಟ್ ಲೀಸ್ಟ್ ಮುಂದಕ್ಕೆ ಹೋಗಿ ದೊಡ್ಡ ದೊಡ್ಡ ಆಪರೇಷನ್ಗಳು ಆಗ್ದಂಗೆ ಮತ್ತೆ ಒಳಗಡೆ ಗರ್ಭಾಶಯ ಅಂಡಾಶಯ ಎಲ್ಲ ಡ್ಯಾಮೇಜ್ ಆಗ್ದಂಗೆ ನಾವು ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಮುಂದಿನ ಅವರ ಆರೋಗ್ಯನ ಕಾಪಾಡೋದಕ್ಕೆ ಸುಮಾರು ಪ್ರಾಸೆಸ್ಗಳು ನಡೆಯುತ್ತೆ. ಸೊ ವೈದ್ಯರ ಹತ್ರ ಹೋಗೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ದೇಶದಲ್ಲಿ ಎಜುಕೇಶನ್ ಕಮ್ಮಿ ಇರೋರು ಸುಮಾರು ಸಲ ವೈದ್ಯರ ಹತ್ರ ಹೋಗದೆ ಬೇರೆಯವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅದರಿಂದ ತುಂಬಾ ಪ್ರಾಬ್ಲಮ್ ಆಗಿರೋ ಪರಿಸ್ಥಿತಿನೂ ಇದೆ.
1: ಸರಿ, ಈಗ ಬಂಜೆತನದಿಂದ ಮುಕ್ತರಾಗಬೇಕು, ಮಕ್ಕಳಾಗಬೇಕು, ಈಗ 2-3 ವರ್ಷ ತನಕ ಏನೋ ಅವರ ಒಂದು ಅಜ್ಞಾನದಿಂದಾಗಲಿ ಅಥವಾ ಚಿಕಿತ್ಸೆಗೆ ಹೋಗದೇನೆ ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ, ನಾವು ಸರಿಯಾಗೇ ಇದ್ದೀವಿ ಅಂತ ಹೇಳಿ ಒಂದು ಭಾವನೆ

0: ಇಂದನು ಕೂಡ ಕೆಲವೊಬ್ರು ಮುಂದೆ ಬರ್ದಿರಲ್ಲ. ಆದ್ರೆ ಒಂದ್ ಹಂತಕ್ಕೆ ವೈದ್ಯರ ಕಡೆ ಹೋಗ್ಲೇಬೇಕಾಗತ್ತ ಅಂತ ಹೇಳಿ ಸ್ವಲ್ಪ ತಡವಾಗಿ ಅವ್ರಿಗೆ ಗೊತ್ತಾಗತ್ತೆ. ಆ ಸಂದರ್ಭದಲ್ಲಿ ಹೋಗಿ ಚಿಕಿತ್ಸೆ ಪಡೆದಾಗ ಮಕ್ಕಳು ನಿಮಗೆ ಆಗೋ ಸಾಧ್ಯತೆ ಇಲ್ಲ ಅಂತೇನೋ ನೀವು ಹೇಳ್ತೀರ ಅನ್ಕೋಣ ಅಂತಿಮ ಒಂದು ಸಂದರ್ಭದಲ್ಲಿ. ಆದ್ರೆ ಅವರಿಗೆ ಆ ಬಂಜೆತನದ ಭಾವನೆ ಬರಬಾರದು. ಏನು ಮಾರ್ಗ ಸರ್?
1: ಈಗಿನ ವೈಜ್ಞಾನಿಕ ಪರಿಸ್ಥಿತಿನಲ್ಲಿ ಮಕ್ಕಳೇ ಆಗೋದಿಲ್ಲ ಅಂತ ಹೇಳೋ ಅಂತ ಆ ಪರಿಸ್ಥಿತಿ ಬಹುಶಃ ತುಂಬಾ ರೇರ್ ಆಗಿ, ಅಂದ್ರೆ ಗರ್ಭಾಶಯ ಯಾರ ಹೆಂಗಸರಿಗೆ ನಾವು ಸ್ಕ್ಯಾನಿಂಗ್ ಮಾಡಿ ಒಳಗಡೆ ಗರ್ಭಾಶಯ ಇದೆ ಅಂತ ನಮಗೆ ಗೊತ್ತಾದ್ರೆ, ಅಂಡಾಶಯ ಇದ್ರೂ ಇಲ್ಲದೆ ಇದ್ರು ಮಗು ಆಗೋದಿಕ್ಕೆ ಆಗೋದಿಲ್ಲ ಅಂತ ಯಾವ ವೈದ್ಯನೂ ಹೇಳಕ್ ಬರೋದಿಲ್ಲ. ಸೊ ಮಗುನೇ ಆಗೋದಿಲ್ಲ ಅಂತ ಅನ್ನೋದು ಆಕ್ಚುಲಿ ಅದು ಹೇಳಿಕೆ ನಾರ್ಮಲ್ ಆಗಿ ವೈದ್ಯರ ಬಾಯಲ್ಲಿ ಬರೋದಿಲ್ಲ.
0: ಬಹಳ ಸಂತೋಷ ಸರ್, ಯಾಕಂದ್ರೆ ಅದೇ ನಮಗೆ ಎಲ್ಲಾ ಸಾಮರ್ಥ್ಯ ಇತ್ತು, ಏನೋ ಒಂಚೂರು ಸಮಸ್ಯೆ ಇದೆ ಅದನ್ನ ಸರಿಪಡಿಸ್ಕೊಂಡ್ರೆ ನಾವು ಸಮರ್ಥರು ಅಂತ ಹೇಳಿ ಅವ್ರು ಹೇಳ್ಕೋಬೇಕಾಗತ್ತೆ. ಇದು ಬಹಳ ಒಂದು ಪಾಸಿಟಿವ್ ವಿಚಾರ ಸರ್, ವಿಜಯ ಉತ್ತರ ಅಂತ ಅನ್ಬಹುದು ಸರ್. ಈಗ ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ತೀರಿ ನೀವು? ಅಂದ್ರೆ ಈಗ ಹೆಂಗಾಗಿದೆ ಅಂತಂದ್ರೆ ಅವರಿಗೆ ಗರ್ಭಕೋಶ ಇದೆ ಅಂತಂದ್ರೆ ಮಕ್ಕಳು ಆಗ್ತಾರೆ ಅಂತೇಳಿ, ಮತ್ತೆ ಗಂಡಸಿಗೆ ಒಂದು ಸಾಮರ್ಥ್ಯ ಶಕ್ತಿ ಇತ್ತಂತಂದ್ರೆ ಅವ್ರಿಗೂ ಆ ಮಕ್ಕಳು ಆಗ್ತಾರೆ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬರ್ತೀರಿ. ಎಲ್ಲೋ ಒಂದ್ ಕಡೆ ನ್ಯೂನ್ಯತೆ ಇರುತ್ತೆ, ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ಅದು ಸರಿಯಾಗ್ಬಿಡುತ್ತೆ ಅಂತ ನಾವು ಅಂದ್ಕೊಂಡಿದೀವಿ. ಆ ಚಿಕಿತ್ಸೆ ಅಂತ ಅನ್ನೋದು ಸುಲಭವಾಗಿ ಆಗತ್ತಾ?
1: ಸುಮಾರು ಅದರಲ್ಲಿರೋ ಚಿಕಿತ್ಸೆ ಪದ್ಧತಿಗಳು ಯಾರ್ಯಾರಿಗೆ ಏನೇನು ಅನ್ವಯಿಸುತ್ತೆ ಅನ್ನೋದು ತಪಾಸಣೆ ಮಾಡಿದಾಗಲೇ ಗೊತ್ತಾಗೋದು. ಸೊ ನಾರ್ಮಲಿ ನಮ್ಮ ದೇಶದಲ್ಲಿ ಹಳ್ಳಿಗಾಡಲ್ಲಿ ಮೆಜಾರಿಟಿ ಪಾಪ್ಯುಲೇಷನ್ ರೂರಲ್ ಅಲ್ಲಿ ಇರೋರು ಏನು ಕೇರ್ಫುಲ್ ಆಗಿರ್ಬೇಕು ಅಂತಂದ್ರೆ ಕ್ವಾಲಿಫೈಡ್ ವೈದ್ಯರ ಹತ್ರನೇ ಹೋಗ್ಬೇಕು. ಮತ್ತೆ ಈ ಅಡ್ವರ್ಟೈಸ್ಮೆಂಟ್ಗಳು ಅವನ್ನ ನೋಡಿ, ಮತ್ತೆ ಈ ಗೂಗಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿರೋ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿ ಮಿಸ್ಲೀಡ್ ಆಗಿ ಹೋಗ್ಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದ್ರೆ ಎಷ್ಟೊಂದ್ಸಲ ಬೇಸಿಕ್ ಸ್ಮಾಲ್ ಟ್ರೀಟ್ಮೆಂಟ್ ಅಲ್ಲೇ ಆಗುವಂತದ್ದು ಹೋಗಿ ಆಮೇಲೆ ಸುಮಾರು ಖರ್ಚಾಗುವಂತ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಅವರಿಗೆ, ಮತ್ತೆ ಅಷ್ಟೆಲ್ಲ ಆಗಿನೂ ಅವ್ರ ದೇಹದಲ್ಲಿರೋ ಆರೋಗ್ಯನ ಕೆಡಿಸ್ಕೊಳ್ಳೋ ಪರಿಸ್ಥಿತಿನೂ ಬರಬಹುದು. ಇಂಥ ಘಟನೆಗಳು ನಡೆದಿದ್ದು ಅದರಿಂದ ಹುಷಾರಾಗಿರ್ಬೇಕು ಅನ್ನೋದು ನನ್ನ ಅನಿಸಿಕೆ.
0: ನಿಜವಾಗ್ಲೂ ಸರ್, ಧೈರ್ಯವಾಗಿ ಒಂದು ಭರವಸೆಯಿಂದ ವೈದ್ಯರ ಕಡೆ ಹೋಗಿ ಆದಷ್ಟು ಬೇಗನೆ ಒಂದು ಟ್ರೀಟ್ಮೆಂಟ್ ಅಂತ ಶುರು ಮಾಡಿದ್ಮೇಲೆ ಖಂಡಿತವಾಗಿ ಅವರಿಗೆ ಮಕ್ಕಳಾಗ್ತಾರೆ ಅಂತ ನಾವು ಅಂತೀವಿ. ಈಗ ಕೆಲವು ಸಂದರ್ಭದಲ್ಲಿ ಮಕ್ಕಳು ಆಗದೇ ಇಲ್ಲ, ಆವಾಗ ಈ IVF ಮೂಲಕವಾಗಿ ಮಕ್ಕಳನ್ನು ಪಡೀಲಿಕ್ಕೆ ಹೋಗ್ತಾರೆ, ಅದರ ಬಗ್ಗೆ ಹೇಳಿ ಸರ್.
1: IVF ಅನ್ನೋದು ಅಡ್ವಾನ್ಸ್ಡ್ ಲೆವೆಲ್ ಅಂತ, ಅಂದ್ರೆ ಬೇಸಿಕ್ ಲೆವೆಲ್ ಅಲ್ಲಿ ನಾವು ಚಿಕ್ಕ ಪ್ರಾಬ್ಲಮ್ಸ್ ನ ಕಂಡಿಡಿದು ಅದನ್ನ ಸರಿಪಡಿಸಕ್ಕೆ ಆಗದೆ ಇದ್ದಾಗ, ಮತ್ತೆ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ, ಟ್ಯೂಬ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ರು ಇಲ್ಲ ಅಂದ್ರೆ ಸ್ಪರ್ಮ್ ಅಲ್ಲಿ ತೀರಾ ಕಡಿಮೆ ಸ್ಪರ್ಮ್ ಪ್ರಾಬ್ಲಮ್ ಇದ್ದಾಗ, ಆವಾಗ ನಾವು IVF ಕಡೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. IVF ಒಂದು ಒಳ್ಳೆ ಟ್ರೀಟ್ಮೆಂಟ್. IVF ಕಂಡಿಡಿದು 1978 ಅಲ್ಲಿ ಫಸ್ಟ್ ಮಗು IVF ಇಂದ ಆದ್ಮೇಲೆ ಇವಾಗ ಮೋರ್ ದೆನ್ 10 ಮಿಲಿಯನ್, ಅಂದ್ರೆ ಮೋರ್ ದೆನ್ 1 ಕ್ರೋರ್ ಮಕ್ಕಳು
0: IVF
1: ಮೂಲಕವಾಗಿ ಆಗಿದ್ದಾರೆ. ಸೊ ಅದು ಒಳ್ಳೆ
0: IVF
1: ಜನಸಂಖ್ಯೆ. ಸೊ ಅಷ್ಟಾಗಿರೋದ್ರಿಂದ ಅದು ಒಳ್ಳೆ ಟೆಕ್ನಾಲಜಿನೇ, ಬಟ್ ಅದನ್ನ ಯಾರಿಗೆ ಅನ್ವಯಿಸುತ್ತೆ, ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಬಾರ್ದು ಅನ್ನೋದನ್ನ ವೈದ್ಯರಿಗೆ ಗೊತ್ತಿದ್ದು ಅವ್ರ ಹತ್ರ ಹೋಗಿ ಪ್ರಾಪರ್ ಕ್ವಾಲಿಫೈಡ್ ಫಿಸಿಷಿಯನ್ ಹತ್ರ ಹೋಗಿ ಮಾಡಿಸ್ಕೋಬೇಕು.
0: ವೈದ್ಯರ ಹತ್ರ ಹೋಗ್ಬೇಕು, ಮತ್ತು ನೈತಿಕವಾಗಿ ಯಾವುದು ಸರಿ ಅಂತ ಅನ್ನೋದನ್ನ ಅವರು ನಿರ್ಧಾರ ಮಾಡಿ ಹಂತಕ್ಕೆ ಬರಬೇಕು. ಸಾಮಾನ್ಯ ವೈದ್ಯರ ಕಡೆ ಹೋದಾಗ ಕೊಡೋ ಚಿಕಿತ್ಸೆಯಿಂದನೇ ಮಕ್ಕಳು ಅವರಿಗೆ ಆಗ್ಬಿಡ್ತವೆ. ಇನ್ನೇನು ಆಗೋದೇ ಇಲ್ಲ ಅಂತಂದಾಗ ಆಗಲಿ, ಅಥವಾ ಇಲ್ಲ IVF ಮೂಲಕವಾಗಿನೇ ನಾವು ಮಕ್ಕಳನ್ನು ಪಡಿಬೇಕು, ಅಥವಾ ಸರೋಗೇಟ್ ವುಮನ್ ಅವರ ಬಾಡಿಗೆ ತಾಯಿತನ ಅವರ ಮೂಲಕವಾಗಿ ಮಗು ಪಡಿಬೇಕು, ನಮಗೆ ಮಕ್ಕಳೇನು ಬೇಡ, ನಾವು ಈ ಎಲ್ಲ ಬೇರೆ ಇನ್ನಿತರ ಮಾರ್ಗಗಳಿಂದ ಮಕ್ಕಳನ್ನ ಪಡಿಬೇಕು ಅಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿರ್ತಾರೆ. ಇವಾಗೆಲ್ಲ ನಾವು ನೋಡ್ತಾ ಇರುವಂಗೆ ಅದು ಕೂಡ ಒಂದು ಅಂಶ ಆಗತ್ತೆ ನಿರ್ಧಾರ ಮಾಡ್ಕೊಳ್ಳಕ್ಕೆ, ನಾವು IVF ಮೂಲಕವಾಗಿ ಪಡಿಬೇಕು ಏನೋ ಅಂತೇಳಿ.
1: ಇದರಲ್ಲಿ ಏನು ಅಂತಂತಂದ್ರೆ, ಈ ಜನರು ಅವ್ರ ಅನಿಸಿಕೆ ಒಂದಿರುತ್ತೆ, ಯಾಕಂದ್ರೆ ಅವರು ಆತನ ಅನಿಸಿಕೆ ಇರೋದಕ್ಕೆ ಕಾರಣ ಅವರಿಗೆ ಲ್ಯಾಕ್ ಆಫ್ ಎಜುಕೇಶನ್, ಲ್ಯಾಕ್ ಆಫ್ ಸೈಂಟಿಫಿಕ್ ಥಾಟ್, ಲ್ಯಾಕ್ ಆಫ್ ಲಾಜಿಕಲ್ ಥಿಂಕಿಂಗ್ ಇಂದ ಇರಬಹುದು ಅದು. ಬಟ್ ಅವ್ರು ವೈದ್ಯರ ಹತ್ರ ಹೋದ್ಮೇಲೆ ವೈದ್ಯರು ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡಿಡಿದು ಅದ್ರ ತಕ್ಕಂಗೆ ಅದನ್ನ ಮಾಡಿದ್ರೆ ಆವಾಗ ಅದು ಸರಿಯಾದ ಚಿಕಿತ್ಸೆ ಆಗುತ್ತೆ, ಎಥಿಕಲ್ ಟ್ರೀಟ್ಮೆಂಟ್ ಆಗುತ್ತೆ, ಆವಾಗ ಅವರಿಗೆ ನಿಜವಾದ ಬೆನಿಫಿಟ್ ಆದಂಗೆ, ಎಷ್ಟೊಂದ್ಸಲ ಅದರಲ್ಲಿ ಜೀವ ಉಳ್ದಂಗು ಆಗುತ್ತೆ. ಬರೀ IVF ಮಾಡ್ಬಿಡೋದು ದೊಡ್ಡ ವಿಷಯ ಅಲ್ಲ, ಇಲ್ಲ ಸರೋಗಸಿ ಮಾಡ್ಬಿಡೋದು ದೊಡ್ಡ ವಿಷಯ ಅಲ್ಲ, ಇಲ್ಲ ಡೋನರ್ದು ಎಗ್ ಇಲ್ಲ ಸ್ಪರ್ಮ್ ಮಾಡಿ ಮಗು ಹೆಂಗೋ ಮಾಡ್ಬಿಡೋದು ದೊಡ್ಡದಲ್ಲ. ಆ ಮಗು ಆರೋಗ್ಯವಾಗಿ ಆ ಮಗು ಹುಟ್ಟಿದಾಗ ಅದಕ್ಕೆ ಫ್ಯೂಚರ್ ಚೆನ್ನಾಗಿರೋ ಅಂತ ಟ್ರೀಟ್ಮೆಂಟು ಏನ್ ನಡಿಬೇಕು, ಪ್ರೆಗ್ನೆನ್ಸಿ ಇರಲಿ ಪ್ರೆಗ್ನೆನ್ಸಿ ಮುಂಚೆ ಇರಲಿ, ಅದನ್ನ ಮಾಡಬೇಕಾಗಿರೋ ಅಂತ ಒಂದು ಎಥಿಕಲ್ ಥಿಂಕಿಂಗ್ ನಮ್ಮ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಬರಬೇಕು ಅಂತ ನನ್ನ ಅನಿಸಿಕೆ.
0: ಈಗ ಬಂಜೆತನ ನಿವಾರಣೆಯಲ್ಲಿ ಒಂದು ಏನೋ ಉಪಾಯ ಅಂತ ಹೇಳಿ ನಾವು IVF ಮೂಲಕವಾಗಿ ನಾನು ಕೂಡ ತಂದೆ ತಾಯಿ ಅನಿಸ್ಕೊಂಡೆ ಅಂತ ಹೇಳಿ ಬರ್ತದೆ, ಅವಾಗ ಅದು ಯಾವ ಮಾರ್ಗದ ಮೂಲಕವಾಗಿ ಮಕ್ಕಳನ್ನು ಪಡೆದಿವೆ ಅಂತ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಸಮಾಜದಲ್ಲಿ ನಮಗೆ ಮಕ್ಕಳಿದ್ದಾರೆ ಅನ್ನೋ ಹಂತಕ್ಕೆ ಅಷ್ಟಕ್ಕೆ ಅವರು ಸಂತೃಪ್ತರಾಗ್ತಾರೆ. ಅಂದ್ರೆ

0: ಪಂಚಾಯತನ ಅಂತನ್ನೋದನ್ನ ಯಾರೂ ಅನುಭವಿಸಬಾರದು. ಅದಕ್ಕೆ ತಾವು ಬಹಳ ಪ್ರಮುಖವಾಗಿ ಹೇಳಿದ್ದು ಅಂತಂದ್ರೆ, ಬೇಗನೆ ಆದಷ್ಟು ವೈದ್ಯರ ಬಳಿಗೆ ಹೋಗಬೇಕಾಗತ್ತೆ. ಅದು ಮಕ್ಕಳು ಪಡೆಯಕ್ಕಲ್ಲ, ಆದ್ರೆ ಜೀವಹಾನಿ ಆಗ್ಬೋದು ಮುಂದೆ.
1: ಹೌದು,
0: ಅದು ಬಹಳ ವಿಶೇಷವಾದಂತಹ, ಬಹಳ ಗಮನಿಸಬೇಕಾದಂತಹ ಅಂಶ. ಯಾಕಂದ್ರೆ ಅದು ಇಟ್ ಮೇ ಲೀಡ್ಸ್ ಟು ಹಾರ್ಟ್ ಅಟ್ಯಾಕ್ ಮುಂದೆ. ಇದು ಯಾರು ಕಲ್ಪನೆ ಮಾಡಿರಲಿಲ್ಲ ನಾವು ಇದನ್ನ, ಇದು ಅಂದಂಗೆ ಕೇಳಿದಂಗೆ.
1: ಅದು ಮಾತ್ರ ಅಲ್ಲ, ಇವಾಗ ಆತರ ಪ್ರಾಬ್ಲಮ್ ಇಲ್ಲ ಅಂತ ಇಟ್ಕೊಳ್ಳಿ. ಇವಾಗ ಹೆಂಗಸರಲ್ಲಿ ನಾವು PCOS ಕಂಡಿಡಿದ್ವಿ ಅಂತ ಇಟ್ಕೊಳ್ಳಿ, ಅವ್ರಿಗೆ ಜಸ್ಟ್ ಡಯಟ್ ಎಕ್ಸೈಸ್ ಹೇಳಿದ್ರಿಂದನೇ ಅಕಸ್ಮಾತ್ ಆಗಿ ಅವ್ರು ಪ್ರೆಗ್ನೆಂಟ್ ಆದ್ಮೇಲೆ ಆ ಡಯಟ್ ಎಕ್ಸೈಸ್ ಅವ್ರು ಕಂಟಿನ್ಯೂ ಮಾಡಿದ್ರೆ ಆ ಹುಟ್ಟುವಂತ ಮಗುಗೆ ಅದಕ್ಕೆ PCOS ಬರದೆ ತಡಿಬಹುದು ಹೆಣ್ಮಗು ಆದ್ರೆ. ಇಲ್ಲ ಗಂಡು ಮಗು ಆದ್ರೆ ಅದಕ್ಕೆ ಮೆಟಬಾಲಿಕ್ ಸಿಂಡ್ರೋಮ್ ಎಲ್ಲ ಆಗದಂಗ್ ತಡೆಯೋ ಅಂತ ಟ್ರೀಟ್ಮೆಂಟ್ ನಾವು ಇನ್ಫರ್ಟಿಲಿಟಿ ಥ್ರೂನೇ ನಾವು ಹೇಳೋ ಸಿಂಪಲ್ ಡಯಟ್ ಎಕ್ಸೈಸ್ ಮೆಷರ್ಸ್ ಅಲ್ಲೇ ಅದನ್ನೆಲ್ಲ ನಾವು ಗುಡ್ ಎಫೆಕ್ಟ್ ನ ನಾವು ತರಬಹುದು.
0: ನಿಜವಾಗ್ಲೂ ಸರ್ ಹೇಳಿ, ಬರೀ ಒಂದು ಸಮಸ್ಯೆ ನಿವಾರಣೆ ಮುಖ್ಯ ಅಲ್ಲ, ಸರ್ವಾಂಗೀಣ ಆರೋಗ್ಯ, ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿರಬೇಕು. ತಾನಷ್ಟೇ ಅಲ್ಲ, ತನ್ನ ಸಂಗಾತಿ ಮತ್ತೆ ಅವರಿಗೆ ನಾಳೆ ಹುಟ್ಟುವಂತ ಮಕ್ಕಳು ಕೂಡ ಚೆನ್ನಾಗಿರ್ಬೇಕು ಅಂತಂದ್ರೆ ಇದೆಲ್ಲ ಬೇಕಾಗತ್ತೆ. ಮತ್ತು ಆವಾಗ ಸಮಾಜದಲ್ಲಿ ಸಹಜವಾಗಿ ಒಂದು ಗೌರವ ಬರುತ್ತೆ. ಸಮಾಜದಲ್ಲಿ ಗೌರವ ಕಾಪಾಡಬೇಕಂದ್ರೆ ಇನ್ನೊಂದರ ಬೇರೆ ಬೇರೆ ಅಂಶಗಳಿವೆ. ಆದ್ರೆ ನಮಗೆ ಮೇನ್ ನಾವು ನೋಡೋದು ಒಂದು ಕುಟುಂಬದ ಬಹಳ ದೊಡ್ಡ ಪ್ರಮುಖ ಕೆಲಸ ಏನು ಅಂದ್ರೆ ಮಕ್ಕಳನ್ನ ಹೇರುವುದು, ಅವರ ಪಾಲನೆ ಪೋಷಣೆ ಇತ್ಯಾದಿ ಮಾಡೋದು, ಜವಾಬ್ದಾರಿ ನಾಗರಿಕರನ್ನಾಗಿ ಮಾಡೋದು ಇತ್ಯಾದಿ ಎಲ್ಲ ಇವೆ. ಅದರಲ್ಲಿ ಯಾರು ಕೂಡ ಬಂಜೆತನವನ್ನು ಅನುಭವಿಸಬಾರದು. ಮಕ್ಕಳನ್ನ ಪಡಿಬೇಕು, ಪಡಿಬೇಕಂತಂದಾಗ ವೈದ್ಯರ ಕಡೆ ಹೋಗಿ ಅವರ ಸಲಹೆ ಸೂಚನೆ ಮೇರೆಗೆ ಇವರ ಜೀವನ ನಡೆಸಲಿ ಅಂತ ಹೇಳಿ ಹಾರೈಸೋಣ ಸರ್, ಬಯಸೋಣ ಸರ್. ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
0: ಇದುವರೆಗೆ ಬಂಜೆತನ ಹೋಗಲಾಡಿಸಲು ಯಾವ ರೀತಿಯ ವೈದ್ಯಕೀಯ ಚಿಕಿತ್ಸೆ ಅಗತ್ಯ ಎಂಬುದರ ಬಗ್ಗೆ ತಜ್ಞ ವೈದ್ಯರಾದ ಡಾಕ್ಟರ್ ಹರಿಚರಣ TK ಅವರೊಂದಿಗೆ ಸಂದರ್ಶನದಲ್ಲಿ ಮಾಹಿತಿ ಪಡೆದರೆ. ಈಗ ಮಗುವಿಗೆ ತಾಯಿ ಹಾಲೇ ಶ್ರೇಷ್ಠ ಎಂಬ ವಿಷಯವಾಗಿ ಒಂದು ಸಂವಾದ ಆಲಿಸೋಣ, ಬನ್ನಿ. ಚಂದು, ಈ ವಾರ ಬಹಳ ವಿಶೇಷ ವಾರ.
2: ಹೌದು, ಗೊತ್ತು. ಅದರಲ್ಲೂ August 1-7 ನಮ್ಮ ಇಡೀ ದೇಶದಲ್ಲಿ ಎಲ್ಲ ಕಡೆ ಇದೇ ಸುದ್ದಿ.
0: ದೇಶ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದೇ ವಿಷಯ.
2: ಅಂದ್ರೆ ಹುಟ್ಟಿದ ಮಕ್ಕಳಿಗೆ ಎದೆ ಹಾಲನ್ನ ಕೊಡಿಸೋದ್ರ ಮಹತ್ವವನ್ನ ಹೇಳುವಂತ ಸಮಯ ಇದು. ಅವಾಗೆಲ್ಲ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಹಾಲು ಕುಡಿಸ್ತಾ ಇರ್ಲಿಲ್ಲ. ಅದರಿಂದಾಗಿ ಬೇರೆ ಬೇರೆ ಸಮಸ್ಯೆಗಳಾಗೋದನ್ನ ಗುರುತಿಸ್ಬಿಟ್ಟು ಹಂಗ್ ಮಾಡಬಾರ್ದು, ಯಾವತ್ತಿಗೂ ಕೂಡ ಆದಷ್ಟು ತಾಯಿಯ ಹಾಲೇ ಶ್ರೇಷ್ಠ, ಎದೆ ಹಾಲಿಗಿಂತ ಮಹತ್ವವಾದದ್ದು ಅದು ನವಜಾತ ಶಿಶುಗಳಿಗೆ, ಯಾವುದು ಇಲ್ಲ ಅಂತಾನೆ ತಾನೆ ಇವಾಗ ಇಷ್ಟೆಲ್ಲ ಒತ್ತಿ ಒತ್ತಿ.
0: ಅಂದ್ರೆ ಯಾವುದು ಅಮೃತಕ್ಕೆ ಸಮಾನ ಇರುತ್ತೆ, ಅದು ನಾವು ದೇವಲೋಕದಲ್ಲಿ ಅಮೃತ ಸವಿದ್ರು ಅಂತ ಹೇಳ್ತೀವಿ ನಾವು. ಆದ್ರೆ ಈ ಭೂಲೋಕದಲ್ಲಿ ಕೂಡ ಅಮೃತ ಸುಲಭವಾಗಿ ಸಿಗುತ್ತೆ. ಈಗ ಮಗುವಿನ ಆ ಕರುಳು ಇರುತ್ತದಲ್ಲ, ತುಂಬಾ ಮೃದು ಇರುತ್ತೆ, ಅಲ್ಲಿ ಏನೇನೋ ಬಹಳ ಗಟ್ಟಿಯಾದದ್ದು ಇನ್ನೊಂದು ಏನೋ ಹೋಗಬಾರದು. ಸೊ ತಾಯಿ ಹಾಲು ಮಾತ್ರ ಸಲೀಸಾಗಿ ಹೋಗಿ ಆ ಕರುಳುಗಳು ಕೂಡ ಸರಿಯಾಗಿ ರಚನೆ ಆಗ್ತಾವಂತೆ.
2: ಹೌದು, ಯಾಕಂದ್ರೆ ಈಗ ತಾಯಿ ಹೊಟ್ಟೆಲಿ ಇದ್ದಾಗಲೇ ತಾಯಿ ಮಗುವಿಗೆ ಒಂದು ಬಂಧ ಸಂಬಂಧ ಬೆಚ್ಚಿಕೊಂಡಿತ್ತು, ಅದು ಒಂದು ಬೆಚ್ಚನೆ ಅನುಭವವನ್ನ ಪಡ್ಕೊಂಡಿರುತ್ತೆ. ಹಾಗಿರ್ಬೇಕಾದ್ರೆ ಆ ತಾಯಿಯ ಹಾಲನ್ನ ಕುಡಿದು ಬೆಳೆದಂತ ಮಗು, ಆ ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಇರಬಹುದು, ಮಗು ಬೆಳೆಯೋದಕ್ಕೆ ಅನುಕೂಲ ಆಗುವಂತ ಒಂದು ಪೂರಕ ಪರಿಸ್ಥಿತಿ ಆಗಿರಬಹುದು, ಎಲ್ಲಾನು ಕೊಡೋದು ತಾಯಿಯ ಹಾಲು ಮಾತ್ರನೇ.
0: ತಾಯಿ ಜನ್ಮ ಕೊಡ್ತಾಳೆ, ತಾಯಿ ಆರೋಗ್ಯವನ್ನು ಕೊಡ್ತಾಳೆ, ವಿಶೇಷವಾಗಿ ಆರಂಭದಿಂದನೆ ಆ ರೀತಿಯಾದಂತಹ ಒಂದು ಕಾಳಜಿ ಆರೈಕೆ ಇರೋದ್ರಿಂದ ಇದಕ್ಕೆ ಮನೆಯಲ್ಲಿದ್ದಂತಹ ಇತರರು ಕೂಡ ಬೆಂಬಲ ಕೊಡಬೇಕಾಗತ್ತೆ. ಈಗ ಮುಖ್ಯ ಉದ್ದೇಶ ಅದೇ ಇರೋದು. ಈಗ ಈ ಸಲ ಸ್ತನ್ಯಪಾನದ ಮಹತ್ವದ ಬಗ್ಗೆ ನಾವು ಸಾರ್ತಾ ಇದೀವಲ್ಲ,
2: ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯ.
0: ಹಾಗಾಗಿ ಇದರಲ್ಲಿ ಏನಂದ್ರೆ ಸಪೋರ್ಟ್ ಕೊಡಬೇಕು ನಾವು ಅಂತ ಒಂದು ಬಹಳ ಮುಖ್ಯವಾದದ್ದು. ಸಾಂಪ್ರದಾಯಿಕ ಯಾವುದೋ ವಿಚಾರ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಿಂಜರಿಕೆ ಮಾಡೋದಾಗ್ಲಿ ಇಂಥದ್ದೆಲ್ಲ ಮಾಡೋಂಗಿಲ್ಲ, ಎಲ್ಲರೂ ಕೂಡ ಸಪೋರ್ಟ್ ಕೊಡಬೇಕು. ಮತ್ತೆ ಮಾಧ್ಯಮದವರು ಕೂಡ ಈ ವಿಷಯದಲ್ಲಿದ್ದಂತಹ ಕೆಲವು ತಪ್ಪು ತಿಳುವಳಿಕೆಗಳು ನಮ್ಮ ಜನರಲ್ಲಿ ಇವೆ, ಅದು ಹಿಂಗಿರಬಾರದು, ಮಗುವಿಗೆ ತಾಯಿ ಹಾಲುನೇ ಬಹಳ ಅಂತಿಮ ಶ್ರೇಷ್ಠ ಅಂತ ವಿಚಾರವನ್ನ ಒತ್ತಿ ಒತ್ತಿ ಹೇಳಬೇಕಾಗತ್ತೆ. ಆಕಾಶವಾಣಿ ಅಂತೂ ನಾವು ಸತತವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಅಂದ್ರೆ ನಮ್ಮೊಬ್ಬರದು ಕರ್ತವ್ಯ ಅಲ್ಲ ಇದು, ಎಲ್ಲರ ಕರ್ತವ್ಯ.
2: ಆರೋಗ್ಯವಂತ ತಾಯಿ ಮತ್ತೆ ಮಗು ಅವರಿಬ್ಬರ ಒಂದು ರಕ್ಷಣೆಗೋಸ್ಕರ ಏನೇನ್ ಬೇಕೋ ಎಲ್ಲಾನು ಮಾಡೋದ್ರಲ್ಲಿ ನಾವು ಮೀಡಿಯಾದವರಾಗಿರ್ಬಹುದು, ಬೇರೆ ಬೇರೆ ಇವಾಗ ನೀನಂದಂಗೆ ಸ್ವಯಂ ಸೇವಾ ಸಂಸ್ಥೆಯವರು ಇರಬಹುದು, ನೀವು ಮನೇಲಿರೋರು ಎಲ್ಲರೂ ಪ್ರೋತ್ಸಾಹ ಕೊಡ್ಬೇಕು, ಅದಕ್ಕೆ ಬೆಂಬಲವಾಗಿ ನಿಲ್ಬೇಕಂದಾಗ ಈಗ ಸಹಜವಾಗಿ ಮನೆಯಿಂದ ಹೊರಗಡೆ ಕೆಲಸ ಮಾಡಕ್ ಹೋಗ್ತಾರೆ ಹೆಣ್ಮಕ್ಳು. ಅಂತ ಟೈಮಲ್ಲಿ ಸರ್ಕಾರದಲ್ಲೇ ರೀತಿ ನೀತಿಗಳಿದೆಯಲ್ಲ, ತುಂಬಾ ಪುಟ್ ಪುಟ್ ಮಕ್ಳು ಇದ್ದಾಗ ಆ ತಾಯಂದಿರು ಒಂದ್ಸಲ ಅಥವಾ ಎರಡ್ ಸಲ ಹೋಗಿ ಹಾಲು ಕುಡಿಸಿ ಬರಬಹುದು.
0: ಅದು ಹತ್ರ ಇದ್ದಾಗ ಆಯ್ತು, ಆದ್ರೆ ಆಫೀಸಿನ ಸಮಯದಲ್ಲೂ ಕೂಡ ಅಕಸ್ಮಾತ್ ಹಾಲೇನಾದ್ರೂ ಬರ್ತಿತ್ತಂದ್ರೆ ಅದನ್ನ ಸಂಗ್ರಹ ಮಾಡಿನೂ ಕೂಡ ಆ ಒಂದು ರೂಮ್ ಟೆಂಪರೇಚರ್ ನಲ್ಲಿ ಅದು ಸರಿ ಪರವಾಗಿಲ್ಲ, ಅದನ್ನ ಬಳಸಬಹುದು ಅಂತ ಹೇಳ್ತಾರೆ.

0: ಅಂದ್ರೆ ಹಾಲನ್ನ ಬೇಕಾದ್ರೆ ಫ್ರೀಜರ್ ಅಲ್ಲಿ ಇಟ್ಟರೆ ಸುಮಾರು ತಿಂಗಳುಗಳ ಕಾಲ ಇಡಬಹುದಂತೆ, ಅಂದ್ರೆ ಒಂದು ಎರಡು ಮೂರು ತಿಂಗಳ ತನಕ ಇಡಬಹುದು.
1: ಎದೆ ಹಾಲಿನ ಬ್ಯಾಂಕ್ ಅಂತಾನೆ ಮಾಡ್ಬಿಟ್ಟು ಈ ಕೆಲವೊಂದು ತಾಯಂದಿರಿಗೆ ಹಾಲು ಇರೋದಿಲ್ಲ ಮಕ್ಕಳಿಗೆ ಸಾಕಾಗುವಷ್ಟು, ಕೆಲವೊಂದು ತಾಯಂದಿರಿಗೆ ಹೆಚ್ಚು ಹಾಲಿದ್ದಂತ ಟೈಮ್ ಅಲ್ಲಿ ಅವ್ರು ಅದನ್ನ ಅಲ್ಲಿ ಸಂಗ್ರಹ ಮಾಡ್ಬಿಟ್ಟು ಕೆಲವರು ಉಚಿತವಾಗಿ ಕೂಡ ಕೊಡ್ತಾ ಇದಾರೆ, ಮತ್ತೆ ಅದಕ್ಕೆ ಪ್ರೋಸೆಸ್ ಏನನ್ನೆಲ್ಲ ತಲಗಲತ್ತೆ ಅದನ್ನ ಕೂಡ ಮಾಡ್ಬಿಟ್ಟು ಬಹಳಷ್ಟು ಮಕ್ಕಳಿಗೆ ಅದನ್ನ ಕೊಡ್ತಾ ಇದಾರಲ್ಲ. ಅದು
0: ಕರೆಕ್ಟ್. ಈಗ ಈ ಬ್ಲಡ್ ಬ್ಯಾಂಕ್ ಅಂತ ಹೇಳ್ತೀವಿ ನಾವು,
1: ಅದೇ ತರ
0: ಮಿಲ್ಕ್ ಬ್ಯಾಂಕ್,
1: ಮಿಲ್ಕ್ ಬ್ಯಾಂಕ್
0: ಅದು ರಾಜ್ಯದ ಬೇರೆ ಬೇರೆ ಕಡೆ ಈ ರೀತಿಯಾದಂತಹ ಒಂದು ಸ್ಕೀಮ್ ಮೂಲಕವಾಗಿ ಬ್ಲಡ್ ಬ್ಯಾಂಕ್ ನಡೆಸುವ ರೀತಿ ಇದನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತ ಅನ್ನೋದು ಬಹಳ ಒಂಥರ ಸಂತೋಷದ ವಿಚಾರ.
1: ಮೊದಲೆಲ್ಲ ಹೌದಾ ಅಂತಿದ್ವಿ, ಇವಾಗ ನಮ್ಮಲ್ಲೇ ಅದೆಲ್ಲ ನಡೀತಾ ಇರೋದ್ರಿಂದ ಅದೊಂದು ಒಳ್ಳೆ ಬೆಳವಣಿಗೆ ಅಲ್ವಾ.
0: ಈಗ ಅಂದ್ರೆ ಜಾಸ್ತಿ ಹಾಲು ಬಂದಿದೆ ಅಂತಂದ್ರೆ ಹಾಲನ್ನು ಉಣಿಸ್ತೀವಿ, ನಿಜ. ಕೆಲವು ಸಲ ತಾಯಿ ಹಾಲು ಅಷ್ಟಾಗಿ ಬರ್ತಿರಲ್ಲ, ಬೇರೆ ತಾಯಿ ಕೂಡ ಹಾಲು ಉಣಿಸಬಹುದು ಅಂತ ಹೇಳಿ ಅದನ್ನ ಮಾಡಿದ್ದಾರೆ.
1: ಅಯ್ಯೋ, ಇವಾಗ ನಾವೆಲ್ಲ ಎಷ್ಟು ಸಲ ನೋಡಿಲ್ಲ ಪೇಪರ್ಗಳಲ್ಲಿ ಟಿವಿನಲ್ಲಿ ಏನಾಗುತ್ತೆ ಹೇಳಿ, ಯಾವ್ದೋ ಒಂದು ಹೆಣ್ಮಗು ಪರೀಕ್ಷೆಗೆ ಬಂದಿರ್ತಾಳೆ, ಪರೀಕ್ಷೆ ಬರೀತಾರಂತ ಟೈಮಲ್ಲಿ ಆ ಮಗು ಅಳ್ತಾ ಇರುತ್ತೆ, ಇನ್ಯಾವ್ದೋ ತಾಯಿ ಹಾಲು ಕೊಟ್ಟು ಸಮಾಧಾನಿ ನಿದ್ದೆ ಮಾಡಿರುವಂತ ಎಷ್ಟು ಉದಾಹರಣೆಗಳಿದೆ ನಮ್ಮ ಹತ್ರ.
0: ನಾವು ಬೇರೆ ಆಹಾರದ ಬಗ್ಗೆ ಅಂದಾಗ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಇಲ್ಲಿ ತಿನ್ನಬಾರ್ದು ಅಂತ ಹೇಳ್ತೀವಿ, ಆದ್ರೆ ತಾಯಿ ಹಾಲಿಗೆ ಏನ್ ಸಮಾನ, ಎಲ್ಲರೂ ಕೂಡ ತಾಯಿ ಹಾಲು ಉಣಿಸಬಹುದು. ಅಂದ್ರೆ ಆ ಹಾಲು ಇದ್ದಂತಹ ತಾಯಿ ಇನ್ನೊಂದು ಮಗುವಿಗೆ ಹಾಲು ಉಣಿಸಬಹುದು. ಅಂದ್ರೆ ಈಗ ಪ್ರಾಣಿಗಳು ಬೇರೆ ಬೇರೆ ಮನುಷ್ಯ ಬಿಟ್ಟು ಅದು ಹುಟ್ಟಿದ ಕೂಡನೆ ಒಂದ್ ತಾಸು ಎರಡು ತಾಸಲ್ಲಿ ನಿಂತು ಬಿಡ್ತವೆ, ಮನುಷ್ಯ ಮಾತ್ರ ನಾಲ್ಕಾರು ತಿಂಗಳ ಬೇಕು. ಎಷ್ಟು ಸಮಯ ಬೇಕು ಅಂದ್ರೆ ಮನುಷ್ಯನಿಗಿದ್ದಂತಹ ಒಂದು ಆಯುಷ್ಯ ದೀರ್ಘ, ಹಾಗಾಗಿ ಆರಂಭದಲ್ಲಿ ಒಂದು ನಾಲ್ಕು ತಿಂಗಳ ಮೂರು ತಿಂಗಳ
1: ಅದರಲ್ಲೂ ಆರು ತಿಂಗಳಂತೂ ತಾಯಿ ಹಾಲಲ್ದೆ ಬೇರೆ ಏನನ್ನೂ ಕೊಡಬೇಡಿ,
0: ಕೊಡಬಾರ್ದು ಅಂತ.
1: ತಾಯಿ ಹಾಲನ್ ಮಾತ್ರ ಕೊಡಬೇಕು ಅಂತ ಹೇಳಿ ಡಾಕ್ಟರ್ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ,
0: ಯಾಕಂದ್ರೆ ಅದರಲ್ಲಿ ಎಲ್ಲ ಶಕ್ತಿ ಪೋಷಕಾಂಶಗಳು ಎಲ್ಲವೂ ಕೂಡ ಅದರಲ್ಲಿ ಇರ್ತವೆ.
1: ಹೌದು.
0: ಅಂದ್ರೆ ಇನ್ನೊಂದ್ ಏನ್ ಗೊತ್ತಾ, ತಾಯಿಗೆ ಕ್ಯಾನ್ಸರ್ ಬರದೇ ಇರೋದಕ್ಕೂ ಕೂಡ ಇದು ಕಾರಣ ಆಗುತ್ತೆ.
1: ಅಷ್ಟೆಲ್ಲ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಎಷ್ಟೆಲ್ಲ ಪ್ರಯೋಜನಗಳು ತಾಯಿ ಹಾಲು ಮಗುಗೆ ತಾಯಿ ಹಾಲು ಕುಡಿಸೋದ್ರಿಂದ. ನೀವು ಅಂದಂಗೆ ಬೇರೆ ಬೇರೆ ಕಾಯಿಲೆಗಳು, ಬರೀ ಕ್ಯಾನ್ಸರ್ ಮಾತ್ರ ಅಲ್ಲ, ತಾಯಿ ಆರೋಗ್ಯ ಚೆನ್ನಾಗಿರುತ್ತೆ, ತಾಯಿ ಮಗುವಿನ ಬಾಂಧವ್ಯ ಚೆನ್ನಾಗಿರುತ್ತೆ, ಮತ್ತೆ ಮಗುವಿಗೆ ಯಾವುದೇ ರೀತಿಯ ಸೋಂಕುಗಳು
0: ಬರಲ್ಲ,
1: ಇನ್ಫೆಕ್ಷನ್ಸ್,
0: ಹಲವಾರು ರೋಗಗಳ ವಿರುದ್ಧ ಹೋರಾಡಲು ಈ ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತೆ.
1: ಮುಖ್ಯವಾಗಿ ನಮಗ್ ಬೇಕಾಗಿರೋದೇ ಅದಲ್ವಾ?
0: ಹೌದು. ಈ ಎಲ್ಲಾ ಅಂಶಗಳು ನಮ್ಗೆ ಗೊತ್ತಿರುವಾಗ ತಾಯಿಯಂದರು ಹಾಲು ಉಣಿಸ್ಲಿಕ್ಕೆ ಹಿಂಜರಿಕೆ ಮಾಡಲೇಬಾರದು. ಯಾಕಂದ್ರೆ ನಾವು ಕೆಲವೊಬ್ಬರಿಗೆ ಇದು ಒಂದು ಪಾಯಿಂಟ್ ಬರುತ್ತೆ,
1: ಅಥವಾ ಕೆಲಸದಿಂದ ದೂರ ಹೋಗೋದು ಬರೋದು ಇರುತ್ತೆ ಅಂತ
0: ಅನಿವಾರ್ಯತೆ ಇದೆ ನಮಗೆ ಅಂತ ಕೆಲವೊಬ್ಬರು ಕಾರಣ ಕೊಡ್ತಾರೆ. ಆದ್ರೆ ತಾಯಿಗೆ ಒಂದು ಮನಸ್ಸು ಹೇಗಿರುತ್ತೆ, ಜನ್ಮ ಕೊಡುವಷ್ಟು ಎಷ್ಟು ದೊಡ್ಡ ಮನಸ್ಸು ಇರುತ್ತೋ ಅದೇ ರೀತಿ ಆ ಮಗುವಿನ ಪಾಲನೆ ಪೋಷಣೆಯಲ್ಲಿ ಕೂಡ ದೊಡ್ಡ ಮನಸ್ಸಿದೆ. ಮತ್ತು ಎರಡು ವರ್ಷದವರೆಗೆ ಆ ಮಗುವಿಗೆ ಅದು ಪಿ ಯು ಸಿ ಮುಗಿಯೋ ತನಕ ಮಗುವಿಗೂ ಕೂಡ ರಜೆ ಇರುವಂತಹ ಸೌಲಭ್ಯ ಇದೆ. ಯಾಕೆ ಅಂದ್ರೆ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು, ಅವರು ಚೆನ್ನಾಗಿ ಬೆಳಿಬೇಕು, ಮಾನಸಿಕವಾಗಿ ಸದೃಢರಾಗಬೇಕು, ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಆರಂಭದಿಂದಂತೂ ಗಮನ ಕೊಡ್ಲೇಬೇಕು. ಈಗ ನೀವು 18 ವರ್ಷ ತನಕ ಗಮನ ಕೊಡ್ತಿರಂದ್ಮೇಲೆ ಆರಂಭದಲ್ಲಿ ಗಮನ ಕೊಡ್ಲೇಬೇಕಲ್ಲ. ಅಲ್ಲಿ ಏನು ಗಮನ ಕೊಡೋದಪ್ಪ, ತಾಯಿ ಹಾಲು ಉಣಿಸೋದಷ್ಟೇ ತಾನೇ, ಅದೊಂದೇ ಮೇನ್ ಮುಖ್ಯವಾದದ್ದು. ಆ ಒಂದು ಭಾವನೆ, ಆ ಒಂದು ಅಪ್ತತೆ, ಆ ಒಂದು ಬೆಚ್ಚನೆಯ ವಾತಾವರಣವನ್ನ ಅಕಸ್ಮಾತ್ ತಾಯಿ ಮಗುವಿಗೆ ಕೊಟ್ಟಿದ್ದಾಗಿದ್ರೆ ಆ ಮಗು ಮುಂದೆ ಕೂಡ ತಾಯಿ ಬಗೆಗಿನ ಒಂದು ವಿಶೇಷ ಪ್ರೀತಿಯನ್ನು ಇಟ್ಕೊಳ್ತದೆ.
1: ನಿಜ. ಅದ್ರ ಜೊತೆಗೆ ನಾವು ಅವಾಗ್ಲೇ ಮಾತಾಡ್ದಂಗೆ ದೇಹದ ಅಂದ್ರೆ ಆ ಪುಟಾಣಿ ಮಗುವಿನ ದೇಹದ ಒಳಗಿರುವಂತಹ ಹೃದಯ, ಕಿಡ್ನಿ ಇವೆಲ್ಲ ತುಂಬಾ ಸೂಕ್ಷ್ಮಾಣು ಜೀವಿಗಳಿಂದ ಸುತ್ತುವರೆದಿರುತ್ತೆ. ಅದಕ್ಕೋಸ್ಕರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಬೇಕು ಅಂದ್ರೆ ತಾಯಿ ಹಾಲು ಕೊಡ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಆರು ತಿಂಗಳ ನಂತರ ನೀವು ಒಂದ್ ಸ್ವಲ್ಪ ಸ್ವಲ್ಪ ಏನಾದ್ರೂ ಸೇರಿಸ್ಕೊಂಡು ಕೊಡಿ,
0: ಕೊಡ್ಬೇಕಂತ ಹೇಳ್ತಾರೆ. ಇನ್ನೊಂದೇನು ಗೊತ್ತಾ ಚಂದು, ಈಗ ಡಾಕ್ಟರ್ ಹತ್ರ ಹೋದ್ರೆ ಬೇರೆ ಬೇರೆ ಹೊರಗಿನ ಕೆಲವು ಪದಾರ್ಥಗಳನ್ನ ಬಳಸ್ತಾ ಇದ್ರೆ ಅವ್ರು ಹೇಳ್ತಾರೆ, ನೋಡಿ ಹಂಗ್ ಬಳಸಬಾರ್ದು, ಅಸ್ತಮಾ ಇತ್ಯಾದಿಗಳು ರೋಗಗಳು ಬರ್ತವೆ ಮಕ್ಕಳಿಗೆ, ಹಾಗಾಗಿ ತಾಯಿ ಹಾಲೇ ಅಂತಿಮ, ನೀವು ಅದನ್ನೆಲ್ಲ ಬೇರೆ ಹೊರಗಡೆ ಪದಾರ್ಥಗಳನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಎಷ್ಟೋ ಸಲ ಅನ್ಸುತ್ತೆ ನಮ್ಗೆ, ಕೆಲವು ಮಕ್ಕಳುಗಳು ಒಂಥರ ಸ್ವಲ್ಪ ಉಸಿರಾಟ ಗುರು ಗುರು ಗುರು ಅಂತಿರ್ತವೆ, ಅವು ಹೊರಗಡೆ ಬಾಟಲ್ ಹಾಲನ್ನ ಕುಡಿತಿರ್ತವೆ.
1: ನಾವ್ ಎಷ್ಟೊಂದ್ ಸಲ ನೋಡಿರ್ತೀವಿ ಮಕ್ಕಳು ಬೇರೆ ಬೇರೆ ರೀತಿಯ ಬೆಳವಣಿಗೆ ಹೊಂದಿರಲ್ಲ ಅವ್ರಿಗೆ, ಏನೋ ಒಂದ್ಸಲ ಹೊಟ್ಟೆ ದಪ್ಪ ಆಗಿರಬಹುದು ಅಥವಾ ಡಲ್ ಆಗಿರುತ್ತೆ ಕೆಲವೊಂದ್ ಮಕ್ಕಳು, ಓಹೋ ಈ ಮಕ್ಕಳಿಗೆ ಹಾಲಿನ ಕೊರತೆ ಆಗಿದೆ
0: ಆಗಿದೆ ಅಂತ ಹೇಳ್ಬಹುದು,
1: ಗೊತ್ತಾಗತ್ತೆ.
0: ಇವಾಗ ಇಷ್ಟೆಲ್ಲ ನಾವು ಬೆಳೆದಿದ್ದೀವಿ ಅಂತಂದ್ರೆ ಇನ್ನೂ ಕೂಡ ತಾಯಿ ಹಾಲು ಶ್ರೇಷ್ಠ ಅಂತ ಹೇಳೋ ಕಾಲ ಇನ್ನೂ ಉಳಿದಿದೆಯಲ್ಲ ಅಂತ.
1: ನಾವು ಇಷ್ಟು ಹೇಳೋದು ಮಗುವಿಗೆ ತಾಯಿ ಹಾಲನ್ನಲ್ದೆ ಬೇರೆ ಏನನ್ನು
0: ಕೊಡಬಾರ್ದು, ಅದೇ ಪೋಷಕಾಂಶಗಳಾಗಿರ್ಬೋದು, ಸಾರಜನಕ, ಕಾರ್ಬೋಹೈಡ್ರೇಟ್ಸ್ ಏನೇನು ಇದೆ, ಯಾವ ಕಪ್ಪ ಹೊರಗಡೆ ಕತೆ ಹೇಳ್ತೀರಾ ನೀವು, ಹಾಲು ಒಂದು ಕೊಟ್ಬಿಟ್ರೆ ಆಯ್ತಲ್ಲ ಎಲ್ಲ ಮುಗೀತು ಅಂತಂದೇಳಿ. ಮತ್ತೆ ಈ

0: ಬಗ್ಗೆ ತಪ್ಪು ಕಲ್ಪನೆಗಳನ್ನ ನಾವು ಹೋಗಲಾಡಿಸಬೇಕಾಗತ್ತೆ. ಆಮೇಲೆ ಹೊಸದಾಗಿ ತಾಯಂದಿರಿಗೆ ಕೆಲವು ಅರಿವನ್ನು ನೀಡಬೇಕಾಗತ್ತೆ. ಭಯ ಇರುತ್ತೆ.
1: ಏನಾಗುತ್ತೆ, ಗರ್ಭಿಣಿಯರಿದ್ದಾಗಲೇ ಅವರು ಡಾಕ್ಟರ್ ಹತ್ರ ಹೋಗ್ತಾ ಇರಬೇಕಾದ್ರೇನೆ ಒಂದಷ್ಟು ವಿಷಯಗಳನ್ನ ಡಾಕ್ಟರ್ ತಿಳಿಸ್ತಾರೆ. ಹೆರಿಗೆ ಆದ್ಮೇಲೆ ಮಗುಗೆ ಹೇಗೆ ಹಾಲು ಕುಡಿಸ್ಬೇಕು, ಯಾವಾಗ ಯಾಕೆ ಕುಡಿಸ್ಬೇಕು ಅನ್ನೋ ಒಂದಷ್ಟು ವಿಷಯಗಳನ್ನಂತ ಅವರು ಹೇಳ್ತಾರೆ. ಜೊತೆಗೆ ತಾಯಿಗೆ ಸಾಕಷ್ಟು ಹಾಲು ಬರ್ಬೇಕಂದ್ರೆ ತಾಯಿ ಕೂಡ ಆರೋಗ್ಯಯುತವಾದಂತ ತರಕಾರಿ ಆ ತರದ್ದು ಸೊಪ್ಪು ಇವನ್ನೆಲ್ಲವನ್ನು ಕೂಡ ಒಳಗೊಂಡಂತ ಒಂದಿಷ್ಟು ಆಹಾರವನ್ನು ಕೂಡ ತಗೊಳ್ಳೋದು
0: ಸೇವಿಸಬೇಕು. ಆಯ್ತಾ, ಇನ್ನೊಂದೇನು ಗೊತ್ತಾ, ತಾಯಿ ಹಾಲು ಉಣಿಸಿದ್ರೆ ಆಟೋಮೆಟಿಕ್ಲಿ ಅವಳ ಸೌಂದರ್ಯ ಅಥವಾ ತೂಕ ಅದು ಅಡ್ಜಸ್ಟ್ ಆಗುತ್ತೆ. ಅಂದ್ರೆ ನೀವು ಏನೇನೋ ಆಹಾರ ತಗೊಂಡು ಸರಿಪಡಿಸಬೇಕು ಆಗ್ಲಿ ಅಂತಿಲ್ಲ, ಎಕ್ಸರ್ಸೈಸ್ ಮಾಡ್ಬೇಕಂತಿಲ್ಲ, ಹಾಲು ಉಣಿಸಿದ್ರೆ ಸಾಕು, ತೂಕ ಅದು ಕ್ರಮಬದ್ಧವಾಗಿ ಇರುತ್ತೆ, ತೂಕ ಹೆಚ್ಚಾಗಲ್ಲ. ಕೆಲಸಲ ಕೆಲವರು ಬೆಳೀತಾರೆ,
1: ಋತು ಚಕ್ರ ಇರಬಹುದು, ಮುಟ್ಟಿನ ಸಮಸ್ಯೆಗಳು, ಆ ತರದ ಬಹಳಷ್ಟು ವಿಷಯಗಳನ್ನ ಆ ತರದ ಬಹಳಷ್ಟು ಸಮಸ್ಯೆಗಳಿಂದ ಮುಕ್ತಿ ಪಡ್ಕೊಳ್ಬೇಕಂದ್ರೆ ಎದೆ ಹಾಲು ಉಣಿಸೋದು ಕೂಡ ಒಂದು ಒಳ್ಳೆಯ.
0: ಈಗ ಈ ಗರ್ಭಾಶಯದ ಆ ಒಂದು ಆರೋಗ್ಯಕರ ಗರ್ಭಾಶಯಕ್ಕೆ ಕೂಡ ಮಾಡುತ್ತೆ.
1: ಡೆಲಿವರಿ ಆಗೋ ಟೈಮ್ ಅಲ್ಲಿ ಏನು ಎಕ್ಸ್ಪ್ಯಾಂಡ್ ಆಗಿರುತ್ತಲ್ವಾ,
0: ಸರಿಯಾಗ್ಬಿಡುತ್ತೆ.
1: ಸರಿಯಾದ ಸ್ಥಿತಿಗೆ ಬರೋದಕ್ಕೆ ಕೂಡ ಹಾಲು ಉಣಿಸೋದು
0: ಗಾತ್ರ ಸರಿಯಾದ ಗಾತ್ರಕ್ಕೆ ಬರಬೇಕು ಅಂತಂದ್ರೆ ಹಾಲು ಉಣಿಸಲೇಬೇಕು. ಒಂದು ಎಷ್ಟು ಒಂಥರ ಈಗ ಭಯ ಉಡಿಸಿ ಹೇಳ್ಬೇಕಾಗತ್ತೆ ಕೆಲಸಲ, ನೋಡಿ ಕ್ಯಾನ್ಸರ್ ಬರುತ್ತೆ ನಿಮ್ಗೆ, ನಿಮ್ಗೆ ಗರ್ಭಾಶಯ ರೋಗ ಏನೋ ಬರಬಹುದು, ಆಮೇಲೆ ನಿಮ್ಮ ಆರೋಗ್ಯ ಹೆಚ್ಚು ಕಡಿಮೆ ಆಗ್ಬಹುದು, ನೀವು ಮತ್ತೆ ದಪ್ಪ ಆಗ್ಬಿಡಬಹುದು ಅಂತ ಹೇಳಿ ನೀವು ಸರಿಯಾಗಿ ಕರೆಕ್ಟ್ ತೂಕಬದ್ಧವಾಗಿ ಇರ್ಬೇಕಂದ್ರೆ ಹಾಲು ಉಣಿಸ್ಬೇಕು ಅಂತ ಹೇಳಿ ಮಗುಗೆ ಕ್ರಮಬದ್ಧವಾಗಿ ಆದಷ್ಟು ಸ್ವಲ್ಪ ಎಬಿಸಿ ಎಬಿಸಿ ಎಬಿಸಿ ಹಾಲು ಕೊಡಬೇಕಾಗತ್ತೆ. ಅವಾಗ ತಾಯಿಯ ಆ ಒಂದು ಹಾಲಿನ ಭಾರ ಕೂಡ ಕಮ್ಮಿ ಆಗುತ್ತೆ, ಮಗುವಿನ ಹೊಟ್ಟೆ ಕೂಡ ತುಂಬುತ್ತೆ, ಮತ್ತೆ ಅದು ಪಚನ ಆಗುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ,
1: ಅಲ್ಲ ಅದ್ರಲ್ಲಿ ಡೌಟ್ ಇಲ್ಲ, ಜೀರ್ಣ ಆಗೋದ್ರೊಳಗಡೆ ಯಾವ ಅನುಮಾನನೂ ಇಲ್ಲ.
0: ಯಾವಾಗ ಪಚನ ಆಗತ್ತೆ ಗೊತ್ತಾ, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನೀವು ಅವಾಗ ಹೇಳಿದ್ರಲ್ಲ ಒಳ್ಳೆ ಆಹಾರ ತಿನ್ಬೇಕು ಅಂತ ಹೇಳಿ. ಆಮೇಲೆ ಯಾವುದೇ ದುಶ್ಚಟಗಳು ಇರಬಾರದು, ಕೆಲವೊಬ್ಬರಿಗೆ ಏನೇನೋ ಕೆಲವು ಹವ್ಯಾಸಗಳಿರುತ್ತೆ ಅದನ್ನೆಲ್ಲ ಬಿಡಬೇಕು. ವಿಶೇಷವಾಗಿ ಈಗ ದುಶ್ಚಟ ಅಂತಂದಾಗ ತಾಯಿ ಟೀ ಕಾಫಿ ಸಹಿತ ಕುಡಿಬಾರದು. ಅಂದ್ರೆ ನಾವು ಹೇಳ್ತೀವಿ ಅದು ಮದ್ಯಪಾನ ಧೂಮಪಾನ ಅಂತ ದೊಡ್ಡ ವಿಷಯ ಆಯ್ತದ, ಅದನ್ನಂತೂ ಮುಟ್ಲೇಬಾರ್ದು. ಟೀ ಕಾಫಿಯನ್ನ ವರ್ಜನೆ ಮಾಡಿದ್ರೆ ಆ ಮಗುವಿಗೆ ಯಾವುದೇ ಸಮಸ್ಯೆ ಇರಲ್ಲ. ಈಗ ನಾವ್ ಏನ್ ತಿಂದಿರ್ತೀವಿ ಆ ಮಗು ಹಂಗೆ ಒದ್ದಾಡ್ತಾ ಇರ್ತದೆ, ಏನಮ್ಮ ತಿಂದೆ ನೀನು, ನೋಡು ಮಗು ಹಿಂಗ್ ಒದ್ದಾಡ್ತಾ ಇದೆ ಅಂತ ಹೇಳ್ತಾರೆ.
1: ಎಷ್ಟೊಂದ್ಸಲ ಕೇಳಿಸ್ಕೊಂಡಿರ್ತೀವಿ ನಾವು, ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಒಳ್ಳೆ ಭಾವನೆಯನ್ನ ಇಟ್ಕೊಂಡು ಮಗುಗೆ ಹಾಲು ಕುಡಿಸೋದು ಇನ್ನೂ ಒಳ್ಳೇದು ಅಂತ.
0: ಹೌದೌದು. ಆಮೇಲೆ ಇನ್ನೊಂದು ವಿಷಯ ಇದೆ, ಸಾಮಾನ್ಯವಾಗಿ ತಾಯಂದ್ರು ಹಿಂಗ್ ಮಲಗ್ಬಿಟ್ಟೆ ಹಾಲು ಕೊಡ್ತಿರ್ತಾರೆ, ಅಲ್ಲೇ ಮಲಗಿರ್ತಾರ, ಮಗು ಮಲಗಿರ್ತದ,
1: ಏನೋ ಆಪರೇಷನ್ ಆಗಿರುತ್ತೆ,
0: ಆಪರೇಷನ್ ಆಗದೆ ಹೋದ್ರು ಮಲಗಿದ್ಯಲ್ಲ ಮಗಳು ಮಲಗಲಿ ಬಿಡು ಮತ್ತೆ ಅಂತ. ಆದ್ರೆ ಹಾಲು ಮಾಡಿದ್ಮೇಲೆ ಎತ್ತಿ ಅದನ್ನ ಹೆಗಲಿಗೆ ಹಾಕೋಬೇಕಂತೆ,
1: ಬೆನ್ನ ನೇವರಿಸಿ ತೇಗ್ಬೇಕು ಒಳಗಡೆ
0: ಹೋಗಿರೋ. ಆದ್ರೆ ಈ ತರ ತಪ್ಪು ಮಾಡಬಾರದು.
1: ಗೊತ್ತಿರೋ ವಿಷಯ ಅಂದ್ರೆ ಹೊಸದಾಗಿ ಡೆಲಿವರಿ ಆಗಿರೋ ಯಾರೋ ಒಬ್ಳು ಹೆಣ್ಮಗಳು ಇರ್ತಾಳಲ್ಲ, ಅವಳಿಗೆ ಗೊತ್ತಾಗ್ಬೇಕಲ್ಲ.
0: ತಾಯಿ ಮಗುವಿನ ಬಾಂಧವ್ಯವನ್ನ ಸೃಷ್ಟಿ ಮಾಡತ್ತಂತನದಾಗಿರ್ಬೋದು, ಎಲ್ಲವೂ ಕೂಡ ತಾಯಿಯಿಂದ ಮೃದುವಾದಂತಹ ಭಾವನೆ ಅದು ಹಸ್ತಾಂತರ ಆಗ್ಬೇಕು, ರಕ್ಷಣೆ ಸಿಗಬೇಕು, ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಮಗು ತಾಯಿ ಹಾಲನ್ನೇ ಬಯಸ್ಬೇಕು. ಅದು ಕೂಡ ಪಾಪ ಅದಕ್ಕೆ ಏನ್ ಗೊತ್ತಿರಲ್ಲ, ನಾವು ಕೊಡ್ಬೇಕು ಕೊಡ್ಬೇಕು ಕೊಡ್ಬೇಕು ಅಂತಂದ್ರೆ ಏನು, ನಾವೆಲ್ಲರೂ ಉಳಿದವರು ಸುತ್ತಮುತ್ತಿದ್ದವರು ನೋಡಮ್ಮ ಹಾಲು ಉಣಿಸು, ಯಾವ ಬಾಳ್ತಾಯ್ತು ನೋಡು ಮಗುಗೆ ಕೊಟ್ಟಿಲ್ಲ ನೋಡು ಅಂತ ಅನ್ಬೇಕಾಗತ್ತೆ. ಇಷ್ಟು ವಿಚಾರಗಳನ್ನ ನಾವು
1: ಈಗ ಕರೆಕ್ಟ್ ನಿಜ ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಇರುತ್ತೆ ಮನಸ್ಸಿನಲ್ಲಿ, ನನ್ ಮಗು ತಾಯಿ ಹಾಲು ಕುಡದೆ ಬೆಳಿಬೇಕು, ಯಾರಿಗೂ ಇಷ್ಟ ಆಗಲ್ಲ ಹೊರಗಡೆಯಿಂದ ಆಹಾರನ ಕೊಡೋದಕ್ಕೆ. ಅನಿವಾರ್ಯ ಅಂದ್ರೆ ತುಂಬಾ ಅನಿವಾರ್ಯ ಕಾರಣಗಳಿಂದಾಗಿ ಆ ರೀತಿ ಮಾಡ್ತಾ ಇರಬಹುದು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಎದೆ ಹಾಲನ್ನೇ ಕುಡಿಸಿ ತಮ್ಮ ಮಕ್ಕಳು ಕನಿಷ್ಠ ಪಕ್ಷ 6 ತಿಂಗಳು, ಆಮೇಲೆ ನೀವು ಪೂರಕ ಆಹಾರ ಏನಾದ್ರೂ ಕೊಟ್ಕೊಳ್ಳಿ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಹೆಣ್ಮಕ್ಳು
0: ಮಾಡಬೇಕು, ಮತ್ತು ಪ್ರಬುದ್ಧ ಮಕ್ಕಳನ್ನ
1: ದೇಶಬೇಕು.
0: ಪ್ರಬುದ್ಧ ಅಂತಂದಾಗ ತಾಯಿ ಹಾಲು ಉಣಿಸಿದಾಗ ಅದ್ರ ಮೆದುಳು ಕೂಡ ಚುರುಕಾಗತ್ತೆ, ಅದಕ್ಕೆ ಪ್ರಬುದ್ಧ ಮಕ್ಕಳು ಇರ್ಬೇಕಾಗತ್ತೆ. ತಾಯಿ ಹಾಲೇ ಅಂತಿಮ ಮತ್ತು ಶ್ರೇಷ್ಠ ಮತ್ತು ಅಮೃತ ಸಮಾನ,
1: ಅದಕ್ಕೆ ಪರ್ಯಾಯ ಇಲ್ಲ
0: ಇಲ್ಲ ಇಲ್ಲ. ಕೇಳಿದ್ರಲ್ಲ ಸ್ತನ್ಯಪಾನದ ಮಹತ್ವ ಎಷ್ಟಿದೆ ಅಂತ ಈ ಸಂವಾದದಲ್ಲಿ ಮಾಹಿತಿ ಪಡೆದಿರಲ್ಲ. ಹೀಗೆ ಸಮಯ ಸಂದರ್ಭಾನುಸಾರ ಅನೇಕ ಮಾಹಿತಿಗಳನ್ನು ಪಡೆದು ಬಂಜೆತನವನ್ನು ಹೋಗಲಾಡಿಸಿಕೊಳ್ಳಬೇಕು. ಅಂತೆಯೇ ಹುಟ್ಟಿದ ಮಗುವಿಗೆ ಪಾಲನೆಯಲ್ಲಿ ತಾಯಿಯ ಹಾಲೇ ಶ್ರೇಷ್ಠ ಎಂಬ ವಿಷಯವನ್ನು ಅರಿತಿರಬೇಕಾಗತ್ತೆ. ಕಾರ್ಯಕ್ರಮ ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನಮಸ್ಕಾರ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ
2: ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ.

0: ಮಾಹಿತಿ ನೀಡುವವರು ಮಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಇವರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ.
1: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಪ್ರಗತಿಪಥ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಮಂಗಳೂರು ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶ್ರೀ ಹೊನ್ನಪ್ಪ ಗೌಡ ಅವರು.
2: ನನ್ನ ಹೆಸರು ಹೊನ್ನಪ್ಪ ಗೌಡ ಅಂತ, ಜಂಟಿ ಕೃಷಿ ನಿರ್ದೇಶಕರು ಮಂಗಳೂರು. ಈಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಮೊದಲು ಇತ್ತು, ಈಗ ಅದು ಹೆಸರು ಚೇಂಜ್ ಆಗಿದೆ. ಅಂದರೆ ಏನು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಮಪಾಲು ಇರೋದರಿಂದ ಈಗ ಅದನ್ನು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಆಗಿದೆ ಈಗ. ಅಂದರೆ ಪ್ರೀಮಿಯಂ ಇರಬಹುದು ಅಥವಾ ಕ್ಲೇಮ್ ಇರಬಹುದು, ಎರಡೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲಿರೋದ್ರಿಂದ ಅಂದರೆ 50% ಕೇಂದ್ರ ಸರ್ಕಾರದ 50%, ರಾಜ್ಯ ಸರ್ಕಾರದ 50% ಪಾಲಿರೋದ್ರಿಂದ ಅದನ್ನು ಈ ರೀತಿಯಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಈಗ ಅದನ್ನು ಮರು ನಾಮಕರಣ ಆಗಿರುತ್ತೆ.
1: ಸರ್, ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಸರ್ ಇದರ ಪ್ರಮುಖವಾದಂಥ ಉದ್ದೇಶಗಳು ಏನು ಅಂತೇಳಿ?
2: ಇದರ ಮುಖ್ಯ ಉದ್ದೇಶ ಅಂದರೆ ಈಗ ನಮ್ಮ ಅತಿವೃಷ್ಟಿ ಇರಬಹುದು ಅಥವಾ ಅನಾವೃಷ್ಟಿ, ಈ ಎರಡು ಸಂದರ್ಭದಲ್ಲಿ ಏನಾದರೂ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ರೈತರಿಗೆ ನೆರವಿಗೆ ಬರುವ ಸಂಬಂಧ ಈ ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ.
1: ಸರ್, ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಇದರಿಂದ ರೈತರಿಗಾಗುವಂತ ಅನುಕೂಲಗಳು ಏನೆಲ್ಲ ಅಂತೇಳಿ?
2: ವಿಮಾ ಯೋಜನೆಯಲ್ಲಿ ವಿಮಾ ಘಟಕ ಅಂತ ಇರತ್ತೆ. ವಿಮಾ ಘಟಕ ನಮ್ಮಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಗ್ರಾಮ ಪಂಚಾಯಿತಿ ಅಂದ್ರೆ ಒಂದು ಗ್ರಾಮ ಪಂಚಾಯಿತಿಯನ್ನು ಒಂದು ವಿಮಾ ಘಟಕ ಅಂತ ಮಾಡಿದ್ದಾರೆ. ಇದರಲ್ಲಿ 4 ಲಾಭಗಳಿದ್ದಾವೆ. ಅಂದರೆ 2 ವಿಮಾ ಘಟಕಕ್ಕೆ ಸಂಬಂಧಪಟ್ಟಿರುವಂಥ ಲಾಭ ಸಿಗತ್ತೆ, ಇನ್ನೆರಡು ಅಂಶಗಳು ಅಂದರೆ ಇಂಡಿವಿಜುವಲ್ ಅಂದರೆ ಪ್ರತಿಯೊಬ್ಬ ಎಲ್ಲಿ ಬೆಳೆ ಹಾನಿಯಾಗಿರುತ್ತೆ ಅಲ್ಲಿ ಪ್ರತಿಯೊಂದು ರೈತರಿಗೂ ಅದರ ಒಂದು ಸೌಲಭ್ಯ ಸಿಗತ್ತೆ. ಈಗ ನಾನು ಹೇಳಿದೆ ವಿಮಾ ಘಟಕದಲ್ಲಿ ಯಾವ ರೀತಿ ಆಗತ್ತಂದರೆ, ಈಗ ಒಂದು ವೇಳೆ ಈಗ ನಮ್ಮ ಜಿಲ್ಲೆಯಲ್ಲೇ ತಗೊಂಡ್ರೆ ಈ ವರ್ಷ ಮಳೆ ತುಂಬ ಲೇಟಾಗಿ ಬಂದಿದೆ ಅಂದರೆ ಒಂದು ವಿಮಾ ಘಟಕದಲ್ಲಿ 75%ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಸೋಯಿಂಗ್ ಆಗದೆ ಇದ್ದಾಗ ಅಂದ್ರೆ ಅನ್ಸೋನ್ ಅಂತ ಹೇಳ್ತೀವಿ, ಆವಾಗ ಏನಾಗತ್ತೆ ಅಂದ್ರೆ ಯಾರು ಏನು ಈ ವಿಮಾ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ ಅವರಿಗೆ ವಿಮಾ ಮೊತ್ತದ 25%ರಷ್ಟು ನೇರವಾಗಿ ರೈತರ ಅಕೌಂಟಿಗೆ ಹೋಗತ್ತೆ. ಅಲ್ಲಿಗೆ ನೆಕ್ಸ್ಟ್ ಆ ವಿಮಾ ಏನು ಪಾಲಿಸಿ ಇದೆ ಅದು ಅಲ್ಲಿಗೆ ಕ್ಲೋಸ್ ಆಗತ್ತೆ. ಅಂದ್ರೆ ಇದು ಅನ್ಸೋನ್ಡ್ ಅಂತ ಹೇಳ್ತೀವಿ, ಅಂದ್ರೆ ಸೋಯಿಂಗ್ ಆಗದೆ ಇದ್ದ ಸಂದರ್ಭದಲ್ಲಿ. ಇನ್ನೊಂದು ಏನಂದ್ರೆ ವಿಮಾ ಘಟಕಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಬೆಳೆ ಹಾನಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಮಧ್ಯಂತರದಲ್ಲಿ ಏನಾದರೂ ಇದು ಮಳೆ ಜಾಸ್ತಿ ಆಯಿತು ಅಥವಾ ಮಳೆನೇ ಬಂದಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಏನು ಇಳುವರಿ ಅಂದಾಜು ಇಳುವರಿಯ 50%ಕ್ಕಿಂತ ಕಡಿಮೆ ಇದ್ದ ಸಂದರ್ಭದಲ್ಲಿ ಅಲ್ಲೂ ಕೂಡ ಸಹ ಏನು ಅಂದಾಜು ಏನು ಲಾಸ್ ನಾವೇ ನಷ್ಟ ಅಂತ ಏನು ಹೇಳ್ತೀವಿ ಅದರ 25%ರಷ್ಟು ಅವ್ರ ರೈತರಿಗೆ ನೇರವಾಗಿ ಅವರ ಅಕೌಂಟಿಗೆ ಹೋಗುತ್ತೆ. ಮತ್ತು ಉಳಿದ ಏನು ಅವ್ರದ್ದು ನಷ್ಟ ಇದೆ ಅದು ನಮ್ಮಲ್ಲಿ ಬೆಳೆ ಕಟಾವು ಪ್ರಯೋಗ ಅಂತ ಮಾಡ್ತೀವಿ, ಅದರ ಬೇಸಸ್ ಮೇಲೆ ಉಳಿದ ಅಮೌಂಟು ರೈತರ ಅಕೌಂಟಿಗೆ ಹೋಗುತ್ತೆ. ಒಂದು ವೇಳೆ ರೈತರಿಗೆ ಜಾಸ್ತಿ ಪರಿಹಾರ ಬಂತು ಅಂದರೆ ಆವಾಗ ವಿಮಾ ಕಂಪ್ನಿಯವರು ಆ 25%ಅನ್ನು ಮೈನಸ್ ಮಾಡಿ ಉಳಿದನ್ನು ಅವರ ಅಕೌಂಟಿಗೆ ಹಾಕ್ತಾರೆ. ಒಂದು ವೇಳೆ ವಿಮಾ ಕಂಪ್ನಿಯವರು ಕೊಟ್ಟಿರುವಂಥ ಪರಿಹಾರ ಜಾಸ್ತಿ ಆಗಿದ್ದರೆ ಆಗ ರೈತರು ಅವರ ವಿಮಾ ಕಂಪ್ನಿಗೆ ಅದನ್ನು ಜಮಾ ಮಾಡಬೇಕಾಗತ್ತೆ. ಇದು ಎರಡು ವಿಮಾ ಘಟಕಕ್ಕೆ ಅಂದರೆ ಆ ವಿಮಾ ಘಟಕದಲ್ಲಿ ಎಷ್ಟು ಜನ ರೈತರು ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ ಎಲ್ಲ ರೈತರಿಗೂ ಅದು ಪರಿಹಾರ ಸಿಗತ್ತೆ. ಅಂದರೆ ಇಲ್ಲಿ ಇಂಡಿವಿಜುವಲ್ ಬರಲ್ಲ, ಅಂದರೆ ವೈಯಕ್ತಿಕ ವಿಮೆ ಬರಲ್ಲ. ಇನ್ನು ವೈಯಕ್ತಿಕ ವಿಮೆಯಲ್ಲಿ ಎರಡು ಸಂದರ್ಭದಲ್ಲಿ ವೈಯಕ್ತಿಕ ವಿಮೆ ಸಿಗತ್ತೆ. ಒಂದು ಈಗ ಅತಿಯಾದ ಮಳೆ ಇರಬಹುದು, ಅತಿವೃಷ್ಟಿ ಇರಬಹುದು, ಭೂಕುಸಿತ ಇರಬಹುದು, ಬಿರುಗಾಳಿ, ಇಂಥ ಸಂದರ್ಭದಲ್ಲಿ ಏನಾದರೂ ಬೆಳೆ ಹಾನಿಯಾಗಿದ್ದರೆ ಆವಾಗ ವೈಯಕ್ತಿಕವಾಗಿ ರೈತರಿಗೆ ಅಂದರೆ ನಾವು ಏನು ಪರಿಶೀಲನೆ ಮಾಡಿ ನಮ್ಮ ಇಲಾಖೆ ಇರಬಹುದು ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಏನು ಇರ್ತಾರೆ ಅದು ಜಾಯಿಂಟ್ ಸರ್ವೆ ಮಾಡಿ ಅವರಿಗೆ ನಾವು ವೈಯಕ್ತಿಕವಾಗಿ ವಿಮೆಯನ್ನು ಕೊಡಬಹುದು. ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತ ಹೇಳ್ತೀವಿ, ಅಂದರೆ ಕಟಾವು ಆದ ನಂತರ ಜಮೀನಿನಲ್ಲೇ ಏನು ಅದನ್ನು ಒಕ್ಕಲು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಆವಾಗೂ ಸಹ ವೈಯಕ್ತಿಕವಾಗಿ ಯಾರ್ಯಾರ್ದ್ರ ರೈತರದು ಇದಾಗಿದೆ ಅವರಿಗೆ ವೈಯಕ್ತಿಕವಾಗಿ ಪರಿಶೀಲನೆ ಮಾಡಿ ವಿಮಾ ಮೊತ್ತವನ್ನು ನಾವು ಸಂಬಂಧಪಟ್ಟ ರೈತರಿಗೆ ಜಮೆ ಮಾಡ್ತೀವಿ. ಇದು ಮುಖ್ಯವಾಗಿ 4 ಅಂಶಗಳು ಈ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆಯಲ್ಲಿ ಒಳಗೊಂಡಿರುತ್ತದೆ.
1: ಸರ್, ಈಗ ತಾವು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಈ ಒಂದು ವಿಮಾ ವಿಚಾರ ಬಗ್ಗೆ ಹೇಳಿದೆ, ಹಾಗಾದರೆ ಒಬ್ಬ ರೈತ

0: ಇದನ್ನು ನೋಂದಾಯಿಸಿಕೊಳ್ಳುವಂತಹ ಪ್ರಕ್ರಿಯೆಗಳು ಹೇಗೆ, ಅಂದ್ರೆ ಯಾವ ರೀತಿಯ ನೋಂದಾವಣೆಯ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತ ಕರಿತೀವಿ, ಮತ್ತು ಹೇಗೆ ಕಂತುಗಳನ್ನು ಕಟ್ಟಬೇಕಾಗ್ತದೆ ಅಂತ ಹೇಳಿ.
1: ಈಗ ಎಲ್ಲಿ ನೋಂದಣಿ ಮಾಡಬೇಕಂದ್ರೆ ನಮ್ಮಲ್ಲಿ ಎರಡು ಟೈಪ್ ಇದೆ, ಒಂದು ಸಾಲ ಪಡೆದ ರೈತರು, ಇನ್ನು ಸಾಲ ಪಡೆಯದ ರೈತರು ಅಂತ. ಈಗ ಏನು ಸಾಲ ಪಡ್ಕೊಂಡಿರ್ತಾರೋ ಅವರು ಆ ಸಂಬಂಧ ಯಾವ ಬ್ಯಾಂಕಿಂದ ಅಥವಾ

0: ವೈಯಕ್ತಿಕವಾಗಿ ಯಾರ್ಯಾರದ್ರ ರೈತರದು ಇದಾಗಿದೆ ಅವರಿಗೆ ವೈಯಕ್ತಿಕವಾಗಿ ಪರಿಶೀಲನೆ ಮಾಡಿ ವಿಮಾ ಮೊತ್ತವನ್ನ ನಾವು ಸಂಬಂಧಪಟ್ಟ ರೈತರಿಗೆ ಜಮೆ ಮಾಡ್ತೀವಿ. ಇದು ಮುಖ್ಯವಾಗಿ ನಾಲ್ಕು ಅಂಶಗಳು ಈ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆಯಲ್ಲಿ ಒಳಗೊಂಡಿರುತ್ತದೆ.
1: ಸರ್, ಈಗ ತಾವು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಈ ಒಂದು ವಿಮಾ ವಿಚಾರ ಬಗ್ಗೆ ಹೇಳಿದೆ. ಹಾಗಾದ್ರೆ ಒಬ್ಬ ರೈತ ಇದನ್ನು ನೋಂದಾಯಿಸಿಕೊಳ್ಳುವಂತಹ ಪ್ರಕ್ರಿಯೆಗಳು ಹೇಗೆ, ಅಂದ್ರೆ ಯಾವ ರೀತಿಯ ನೋಂದಾವಣೆಯ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತ ಕರಿತೀವಿ, ಮತ್ತು ಹೇಗೆ ಕಂತುಗಳನ್ನು ಕಟ್ಟಬೇಕಾಗ್ತದೆ ಅಂತೇಳಿ.
0: ಈಗ ಎಲ್ಲಿ ನೋಂದಣಿ ಮಾಡಬೇಕಂದ್ರೆ ನಮ್ಮಲ್ಲಿ ಎರಡು ಟೈಪ್ ಇದೆ. ಒಂದು ಸಾಲ ಪಡೆದ ರೈತರು, ಇನ್ನು ಸಾಲ ಪಡೆಯದ ರೈತರು ಅಂತ. ಈಗ ಏನು ಸಾಲ ಪಡ್ಕೊಂಡಿರ್ತಾರೋ ಅವರು ಆ ಸಂಬಂಧ ಯಾವ ಬ್ಯಾಂಕಿಂದ ಅಥವಾ ಸೊಸೈಟಿ ಅಥವಾ ಸಹಕಾರಿ ಸಂಘಗಳಿಂದ ಸಾಲ ಪಡ್ಕೊಂಡಿರ್ತಾರೋ ಅಲ್ಲಿ ಅದನ್ನು ಕಟ್ಟಾಗತ್ತೆ. ಅವ್ರದ್ದು ಏನು ವಿಮಾ ಕಂತೇನಿದೆ ಅದು ಅಲ್ಲಿ ಕಟ್ಟಾಗತ್ತೆ. ಇನ್ನು ಯಾರು ಸಾಲ ಪಡೆಯದೇ ರೈತರು ಇರ್ಬೋದು, ಅವರು ಎಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಇರ್ಬೋದು ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತೀವಿ, ಸಾರ್ವಜನಿಕ ಇದು ಕಾಮನ್ ಸರ್ವಿಸ್ ಸೆಂಟರ್ ಸೇವಾ ಕೇಂದ್ರ, ಅಲ್ಲಿ ಅದನ್ನು ಅವರು ವಿಮಾ ಕಂತನ್ನು ಪೇ ಮಾಡ್ಬೋದು. ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಎಕರೆಗೆ ವಿಮಾ ಕಂತು 611.91 ರುಪೀಸ್ ಅಂತಿದೆ. 612 ರುಪೀಸ್ ಆಗತ್ತೆ ಒಂದು ಎಕರೆಗೆ. ಇದು ರೈತರ ಷೇರು, ಅಂದರೆ 2% ಮಾತ್ರ ಕಟ್ಟಬೇಕಾಗತ್ತೆ ಭತ್ತಕ್ಕೆ. ಇನ್ನು ಟೋಟಲ್ ವಿಮಾ ಪ್ರೀಮಿಯಂ ಮೊತ್ತ ಇರುವಂಥದ್ದು 4.01%. ಆ 4.01%ಅಲ್ಲಿ 2% ರೈತರು ಕಟ್ಟಬೇಕು, 1.01% ಕೇಂದ್ರ ಸರ್ಕಾರದ ಪಾಲು, 1.01% ರಾಜ್ಯ ಸರ್ಕಾರದ ಪಾಲು. ಅಂದರೆ ಸುಮಾರು 309 ರೂಪಾಯಿಯಷ್ಟು ಕೇಂದ್ರದಿರತ್ತೆ, 309 ರೂಪಾಯಿಯಷ್ಟು ರಾಜ್ಯದಿರತ್ತೆ. ಇದು ಏನು ಸಹಾಯಧನ ರೈತರಿಗೆ ಸಿಗುವಂಥದ್ದು, ರೈತರು ಕಟ್ಟುವಂಥದ್ದು 611 ರೂಪಾಯಿ ಮಾತ್ರ.
1: ಸರ್, ಈಗ ಈ ಒಂದು ಕಂತುಗಳ ನೋಂದಾವಣಿಗಳಿರ್ಬೋದು ಅಥವಾ ಪ್ರೀಮಿಯಂ ದರಗಳ ಬಗ್ಗೆ ತಾವು ಹೇಳಿದ್ರಿ, ಈಗ ಯಾವೆಲ್ಲ ಬೆಳೆಗಳಿಗೆ ಈ ವ್ಯಾಪ್ತಿಗೆ ಒಳಪಡ್ತದೆ, ಅಂದ್ರೆ ವಾಣಿಜ್ಯ ಮತ್ತು ಅಥವಾ ತೋಟಗಾರಿಕೆ ಯಾವೆಲ್ಲ ಬೆಳೆಗಳಿಗೆ ಈ ವಿಮಾ ಪಾಲಿಸಿಗಳು ಇದೆ ಅಂತೇಳಿ?
0: ಇಲ್ಲಿ ಎರಡು ಬರುತ್ತೆ. ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ, ಇದು ಕೃಷಿ ಬೆಳೆಗಳಿಗೆ ಮಾತ್ರ ಬರುತ್ತೆ. ತೋಟಗಾರಿಕೆ ಬೆಳೆಗಳಿಗೆ ಏನು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ, ಅದು ಅವರ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಡುತ್ತೆ. ನಮ್ಮ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಕೃಷಿ ಬೆಳೆಗೆ ಸಂಬಂಧಪಟ್ಟಂತೆ ಭತ್ತಕ್ಕೆ ಮಾತ್ರ ತಾವು ಇಲ್ಲಿ ನೋಂದಣಿ ಮಾಡ್ಕೊಳ್ಬಹುದು. ಉಳಿದದ್ದು ಬೇರೆ ನಿಮ್ದು ಕಾಳುಮೆಣಸು ಅಡಿಕೆದ್ದು ಅದು ತೋಟಗಾರಿಕೆ ಇಲಾಖೆಗೆ ಬರುತ್ತೆ, ಅದು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಅಂತ ಇರುತ್ತೆ.
1: ಸರ್, ಈಗ ಬೆಳೆ ವಿಮೆಗಳನ್ನು ಮಾಡಿಸಿಕೊಳ್ಬೇಕಾದ್ರೆ ಪ್ರಮುಖವಾದಂತಹ ದಾಖಲೆಗಳು ಯಾವ್ದೆಲ್ಲ?
0: ದಾಖಲೆ ಅಂದ್ರೆ ಮುಖ್ಯವಾಗಿರ್ಬೋದು ಪಹಣಿ ಪತ್ರ, ನಾವೊಂದು RTC ಅಂತ ಹೇಳ್ತೀವಿ, ಬ್ಯಾಂಕ್ ಅಕೌಂಟ್ ಬುಕ್ ಪಾಸ್ಬುಕ್ ಬೇಕಾಗತ್ತೆ, ಆಧಾರ್ ಕಾರ್ಡ್ ಬೇಕಾಗತ್ತೆ, ಬೆಳೆ ದೃಢೀಕರಣ. ಇದು ಬೆಳೆ ದೃಢೀಕರಣ ಕಂದಾಯ ಇಲಾಖೆಯಲ್ಲಿ ಸಿಗತ್ತೆ, ಅದನ್ನು ಅವರು ಪಡ್ಕೊಂಡು ಈ ಒಂದು ಇದಕ್ಕೆ ಕ್ರಾಪ್ ಇನ್ಶೂರೆನ್ಸ್ಗೆ ಎನ್ರೋಲ್ ಮಾಡ್ಕೊಳ್ಬಹುದು.
1: ಸರ್, ಕರ್ನಾಟಕ ರೈತ ಸುರಕ್ಷಾ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದರ ಅನುಷ್ಠಾನಗಳಿರ್ಬಹುದು ಅಥವಾ ಇದರ ಒಂದು ಸಾಧಕಗಳು ಹೇಗಿದೆ ಅಂತೇಳಿ?
0: ಈಗ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಇರುವಂತದ್ದು ಪ್ರಮುಖ ಬೆಳೆ ಅಂದ್ರೆ ಭತ್ತ. ಬೆಳೆ ವಿಮೆ ಇರುವಂತದ್ದು ಸಹ ಮಳೆಯಾಶ್ರಿತ ಭತ್ತಕ್ಕೆ ಮಾತ್ರ ರೈತರು ಬೆಳೆ ವಿಮೆನ ಮಾಡಿಸ್ಕೊಳ್ಬಹುದು. ಮತ್ತು ಇಲ್ಲಿ ಏನಾಗಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭತ್ತ ಬೆಳೆ ತುಂಬಾ ಕಡಿಮೆ ಇದೆ, ನಮಗೆ ಇರುವಂತದ್ದು ಸುಮಾರು 10,000 ಹೆಕ್ಟರ್ ಮಾತ್ರ. ಇದು ಮುಖ್ಯವಾಗಿ ಮಂಗಳೂರು, ಮುಲ್ಕಿ, ಈ ಮೂಡುಬಿದ್ರೆ, ಬಂಟ್ವಾಳ, ಬೆಳತಂಗಡಿ ಈ ತಾಲೂಕಿನಲ್ಲಿ ಜಾಸ್ತಿ ಭತ್ತ ಇರುವುದರಿಂದ ಭತ್ತಕ್ಕೆ ಸ್ವಲ್ಪ ಇನ್ಶೂರೆನ್ಸ್ ರೈತರ ಆಸಕ್ತಿ ತುಂಬಾ ಕಡಿಮೆ. ಮತ್ತೆ ಇಲ್ಲಿ ಏನಿದೆ ಅಂದ್ರೆ ಈಗ ಬೆಳೆ ಸಾಲ ಪಡೆದ ರೈತರು ಸಹ ಬೆಳೆ ಸಾಲವನ್ನು ಅವರು ಭತ್ತಕ್ಕಿಂತ ಅಡಿಕೆಗೆ ಜಾಸ್ತಿಯನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಡಿಕೆಗೆ 1 ಎಕರೆಗೆ 150,000 ಕೃಷಿ ಸಾಲ ಸಿಗತ್ತೆ, ಭತ್ತಕ್ಕೆ 1 ಎಕರೆಗೆ 30,000 ಸಿಗತ್ತೆ. ಹಾಗಾಗಿ ಇಲ್ಲಿನ ರೈತರು ಏನಿದ್ದಾರೆ ಅಂದ್ರೆ ಅಡಿಕೆಗೆ ಜಾಸ್ತಿ ಒಲವನ್ನು ತೋರಿಸಿರೋದ್ರಿಂದ ಅಡಿಕೆಗೆ ಜಾಸ್ತಿ ಬೆಳೆ ವಿಮೆ ಎನ್ರೋಲ್ಮೆಂಟ್ ಆಗತ್ತೆ. ಮತ್ತು ಪರಿಹಾರನೂ ಸಹ ನಾವು ಭತ್ತಕ್ಕೆ ಕಂಪೇರ್ ಮಾಡಿದ್ರೆ ಅಡಿಕೆಗೆ ಹೆಚ್ಚು ಪರಿಹಾರ ಬರ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಭತ್ತಕ್ಕೆ ಸ್ವಲ್ಪ ಆಸಕ್ತಿ ಕಡಿಮೆ ಇದೆ.
2: ಇದುವರೆಗೆ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಇವರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದ ಜಿಡಿಪಿ ಪ್ರಗತಿ ದರ ಶೇಕಡಾ 6.7% ಏರಿಕೆ. ಹಣದುಬ್ಬರ ಇಳಿಕೆ, ಆರ್ಬಿಐ ಅಂದಾಜು, ರೆಪೋ ದರ ಯಥಾಸ್ಥಿತಿ. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರಿದ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷ. ಜಮ್ಮು ಕಾಶ್ಮೀರದಲ್ಲಿ ವೃದ್ಧಿಸಿದ ಅಭಿವೃದ್ಧಿ ಮತ್ತು ಹೂಡಿಕೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಇಶಾರಾಣಿ ತಾನ್ವಿ ಮತ್ತು ಶ್ರೇಯಾಂಶಿಗೆ ಮುನ್ನಡೆ. ವಾರ್ತೆಗಳ ವಿವರ. ಜಾಗತಿಕ ಸವಾಲುಗಳು ಮತ್ತು ಅನಿಶ್ಚಿತತೆಗಳ ನಡುವೆಯೂ ಭಾರತದ ಆರ್ಥಿಕತೆಯು ದೃಢವಾದ ದೇಶೀಯ ಬೇಡಿಕೆಯ ಬಲದಿದ್ದ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಬೃಹತ್ ಆರ್ಥಿಕತೆಯಾಗಿ ಮುನ್ನಡೆಯುತ್ತಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ಪ್ರಸಕ್ತ ಹಣಕಾಸು ವರ್ಷದ ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ ದೇಶದ ಆರ್ಥಿಕತೆಯು ನಿರೀಕ್ಷೆಗಿಂತ ಉತ್ತಮ ಪ್ರದರ್ಶನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಹಣಕಾಸು ನೀತಿ ಸಮಿತಿಯ ತೀರ್ಮಾನಗಳನ್ನು ಪ್ರಕಟಿಸಿದ ಗವರ್ನರ್ 2026-27 ಹಣಕಾಸು ವರ್ಷದ ನೈಜ ಜಿಡಿಪಿ ಪ್ರಗತಿ ಅಂದಾಜನ್ನು ಶೇಕಡಾ 6.7% ಹೆಚ್ಚಿಸಲಾಗಿದೆ ಎಂದು ಪ್ರಕಟಿಸಿದರು. ಪ್ರಮುಖ ಬಡ್ಡಿದರವಾದ ರೆಪೋ ದರವನ್ನು ಶೇಕಡಾ 5.25%ರಲ್ಲಿಯೇ ಯಥಾಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲು ಆರ್ಬಿಐ ತೀರ್ಮಾನಿಸಿದ್ದು ತನ್ನ ತಟಸ್ಥ ನೀತಿಯನ್ನು ಮುಂದುವರಿಸಿದೆ. ಪಶ್ಚಿಮ ಏಷ್ಯಾದ ಸಂಘರ್ಷವು ಪ್ರಮುಖ ವ್ಯಾಪಾರ ಮಾರ್ಗಗಳ ಮೇಲೆ ಪರಿಣಾಮ ಬೀರುತ್ತಿದ್ದು ಜಾಗತಿಕ ಆರ್ಥಿಕತೆಗೆ ಸವಾಲಾಗಿ ಪರಿಣಮಿಸಿದೆ. ಆದರೂ ಚಿಲ್ಲರೆ ಹಣದುಬ್ಬರದ ಅಂದಾಜನ್ನು ಶೇಕಡಾ 5.1%ರಿಂದ ಶೇಕಡಾ 5%ಕ್ಕೆ ಇಳಿಕೆ ಮಾಡಲಾಗಿದೆ. ದೃಢವಾದ ರಫ್ತು ವಹಿವಾಟು, ಸ್ಥಿರ ಹೂಡಿಕೆ ಚಟುವಟಿಕೆಗಳು ಹಾಗೂ ಪೂರೈಕೆ ಸರಪಳಿಯ ಸುಧಾರಣೆಯು ದೇಶದ ಆರ್ಥಿಕ ಬುನಾದಿಯನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ಆರ್ಬಿಐ ವಿಶ್ವಾಸ ವ್ಯಕ್ತಪಡಿಸಿದೆ. ವಿರೋಧ ಪಕ್ಷಗಳ ಸಂಸದರ ತೀವ್ರ ಗದ್ದಲ ಹಾಗೂ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ವಾರದ ಸತತ 3ನೇ ದಿನವೂ ಪ್ರಶ್ನೋತ್ತರ ವೇಳೆಯಲ್ಲಿ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದವು. ಸಭೆಯ ಘನತೆಯನ್ನು ಕಾಯ್ದುಕೊಳ್ಳುವಂತೆ ಹಾಗೂ ಸದನದಲ್ಲಿ ಭಿತ್ತಿಪತ್ರಗಳನ್ನು ಪ್ರದರ್ಶಿಸದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸದನದಲ್ಲಿ ವಿನಂತಿಸಿಕೊಂಡರು. ನಂತರವೂ ಗದ್ದಲ ಶಮನಗೊಳ್ಳದಿದ್ದಾಗ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮ ಹಾಗೂ ರಾಮಮಂದಿರ ದೇಣಿಗೆ ಕಳವು ಆರೋಪಕ್ಕೆ ಸಂಬಂಧಿಸಿದಂತೆ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸತತ ಅಡೆತಡೆಗಳು ಎದುರಾಗುತ್ತಿವೆ. ರಾಜ್ಯಸಭೆಯಲ್ಲೂ ವಿರೋಧ ಪಕ್ಷಗಳ ಸಂಸದರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಬೆಳಿಗ್ಗೆ 11 ಗಂಟೆಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ವಿಪಕ್ಷಗಳ ಗದ್ದಲದ ನಡುವೆಯೇ ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡರು. ಕಲಾಪದ ವೇಳೆ ಜಮ್ಮು ಮತ್ತು ಕಾಶ್ಮೀರದ ಬಿಜೆಪಿ ಸಂಸದ ಸತ್ಪಾಲ್ ಶರ್ಮಾ ಮಾತನಾಡಿ, ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷಗಳು ಪೂರೈಸಿರುವುದನ್ನು ಸ್ಮರಿಸಿದರು. ಇಂದು ಜಮ್ಮು ಮತ್ತು ಕಾಶ್ಮೀರದ ಇತಿಹಾಸದಲ್ಲಿ ಮಾತ್ರವಲ್ಲದೆ ಇಡೀ ದೇಶದ ಇತಿಹಾಸದಲ್ಲೇ ಐತಿಹಾಸಿಕ ದಿನವಾಗಿದೆ. ಈ ನಿರ್ಧಾರವು ಜಮ್ಮು ಮತ್ತು ಕಾಶ್ಮೀರವನ್ನು ಅಭಿವೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಹಾದಿಯಲ್ಲಿ ನಡೆಸಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಹರಿಯಾಣದ ಬಿಜೆಪಿ ಸಂಸದ ಸಂಜಯ್ ಭಾಟಿಯಾ ಮಾತನಾಡಿ, ಭಾರತದ ಪ್ರಥಮ ಹಾಗೂ ಏಷ್ಯಾದ ಮೊದಲ ಮತ್ತು ವಿಶ್ವದಲ್ಲೇ ಅತ್ಯಂತ ಉದ್ದದ ಹೈಡ್ರೋಜನ್ ರೈಲನ್ನು ಹರಿಯಾಣಕ್ಕೆ ನೀಡಿದ್ದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ವಿರೋಧ ಪಕ್ಷಗಳ ಗದ್ದಲದ ನಡುವೆ ಮೊದಲಿಗೆ 12 ಗಂಟೆಗೆ, ನಂತರ 2 ಗಂಟೆಗೆ ಸದನದ ಕಲಾಪವನ್ನು ಮುಂದೂಡಲಾಯಿತು. ಜುಲೈ 20ರಂದು ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ನಡೆದ ಪೊಲೀಸ್ ಕ್ರಮ ಹಾಗೂ ಅಯೋಧ್ಯೆ ರಾಮಮಂದಿರದ ದೇಣಿಗೆ ಅಕ್ರಮ ಆರೋಪಗಳನ್ನು ಖಂಡಿಸಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ವಿಪಕ್ಷ ಸಂಸದರು ಇಂದು ಸಂಸತ್ ಆವರಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಪ್ರಸಕ್ತ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ

0: ಸಂಸದರೊಂದಿಗಿನ ಸಂಪರ್ಕ ವೃದ್ಧಿಸುವ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಅಧಿಕೃತ ನಿವಾಸದಲ್ಲಿ ಭಾರತೀಯ ಜನತಾ ಪಕ್ಷದ 37 ಸಂಸದರೊಂದಿಗೆ ಉಪಹಾರ ಕೂಟ ಹಾಗೂ ಸೌಹಾರ್ದಯುತ ಸಭೆ ನಡೆಸಿದರು. ಸಂಸತ್ ಅಧಿವೇಶನಗಳ ಸಂದರ್ಭದಲ್ಲಿ ಪಕ್ಷದ ಸಂಸದರ ವಿವಿಧ ಗುಂಪುಗಳೊಂದಿಗೆ ಮಾತುಕತೆ ನಡೆಸಿ ಸರ್ಕಾರದ ಆಡಳಿತ ಸಂಸದೀಯ ವಿಷಯಗಳು ಹಾಗೂ ಸಂಸದರ ಕ್ಷೇತ್ರಗಳ ಸ್ಥಿತಿಗತಿಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳುವ ತಮ್ಮ ನಿರಂತರ ಅಭ್ಯಾಸದ ಭಾಗವಾಗಿ ಪ್ರಧಾನಿಯವರು ಈ ಸಭೆ ಆಯೋಜಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುತ್ತಿದ್ದ ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷಗಳು ಪೂರೈಸಿವೆ. 2019 ಇದೇ ದಿನದಂದು ಭಾರತದ ಸಂಸತ್ತು ಈ ಐತಿಹಾಸಿಕ ತೀರ್ಮಾನವನ್ನು ಕೈಗೊಳ್ಳುವ ಮೂಲಕ ಅಂದಿನ ಜಮ್ಮು ಕಾಶ್ಮೀರ ರಾಜ್ಯಕ್ಕಿದ್ದ ವಿಶೇಷ ನಿಬಂಧನೆಗಳನ್ನು ಹಿಂಪಡೆದಿತ್ತು. ಸಂವಿಧಾನದ 370ನೇ ವಿಧಿಯ ನಿಬಂಧನೆಗಳ ಅಡಿಯಲ್ಲಿ ಭಾರತದಲ್ಲೇ ಪ್ರತ್ಯೇಕ ಸಂವಿಧಾನವನ್ನು ಹೊಂದಿದ್ದ ಏಕೈಕ ರಾಜ್ಯ ಜಮ್ಮು ಮತ್ತು ಕಾಶ್ಮೀರವಾಗಿತ್ತು. ರಾಜ್ಯಕ್ಕೆ ಪ್ರತ್ಯೇಕ ಸ್ವಾಯತ್ತತೆಯನ್ನು ನೀಡಿದ್ದ ಈ ಕಾಯ್ದೆಯನ್ನು ರದ್ದುಗೊಳಿಸಿದ ನಂತರ ದೇಶದ ಎಲ್ಲಾ ಕೇಂದ್ರ ಕಾಯ್ದೆಗಳು ಹಾಗೂ ಸರ್ಕಾರದ ಕಲ್ಯಾಣ ಯೋಜನೆಗಳು ಜಮ್ಮು ಕಾಶ್ಮೀರದಲ್ಲಿಯೂ ಯಥಾವತ್ತಾಗಿ ಜಾರಿಗೆ ಬಂದಿವೆ. ಈ ನಿರ್ಧಾರವು ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಬೃಹತ್ ಪ್ರಮಾಣದ ಹೂಡಿಕೆಗಳನ್ನು ಆಕರ್ಷಿಸಲು ಹಾದಿ ಮಾಡಿಕೊಟ್ಟಿದ್ದು ಆರ್ಥಿಕ ಅಭಿವೃದ್ಧಿಯ ಸಾಮರ್ಥ್ಯವನ್ನು ಗಣನೀಯವಾಗಿ ವೃದ್ಧಿಸಿದೆ. ಹೆಚ್ಚುತ್ತಿರುವ ಹೂಡಿಕೆಗಳಿಂದಾಗಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದ್ದು ಸಾಮಾಜಿಕ ಹಾಗೂ ಆರ್ಥಿಕ ಮೂಲಸೌಕರ್ಯಗಳು ಮತ್ತಷ್ಟು ಬಲಗೊಳ್ಳುತ್ತಿವೆ. ಸಂವಿಧಾನದ 370ನೇ ವಿಧಿ ರದ್ದುಗೊಂಡು 7 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಈ 7 ವರ್ಷಗಳಲ್ಲಿ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನ ಜನರ ಜೀವನದಲ್ಲಿ ವ್ಯಾಪಕ ಬದಲಾವಣೆಗಳು ಕಂಡುಬಂದಿವೆ ಎಂದು ತಿಳಿಸಿದ್ದಾರೆ. ಎರಡೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳು ವಿಸ್ತರಣೆಯಾಗಿದ್ದು ಶಿಕ್ಷಣ ಆರೋಗ್ಯ ಉದ್ಯಮಶೀಲತೆ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಗಣನೀಯವಾಗಿ ವೃದ್ಧಿಸಿವೆ ಎಂದು ಉಲ್ಲೇಖಿಸಿದ್ದಾರೆ. ದಶಕಗಳಿಂದ ಮೂಲಭೂತ ಸಾಂವಿಧಾನಿಕ ಹಕ್ಕುಗಳಿಂದ ವಂಚಿತರಾಗಿದ್ದ ಮಹಿಳೆಯರು ಶೋಷಿತ ಸಮುದಾಯಗಳು ಹಾಗೂ ಹಿಂದುಳಿದ ವರ್ಗಗಳು ಸಂವಿಧಾನದ ಸಂಪೂರ್ಣ ಜಾರಿಯೊಂದಿಗೆ ಇಂದು ಸಶಕ್ತಗೊಂಡಿದ್ದಾರೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕರ್ನಾಟಕದ ಯಾದಗಿರಿಯ ಬಡಿಯಾಳ ಕೈಗಾರಿಕಾ ಪ್ರದೇಶದ ಔಷಧ ತಯಾರಿಕಾ ಘಟಕದಲ್ಲಿ ಇಂದು ಮುಂಜಾನೆ ಸಂಭವಿಸಿದ ವಿಷಕಾರಿ ರಾಸಾಯನಿಕ ಅನಿಲ ಸೋರಿಕೆಯಿಂದಾಗಿ 3 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ತೀವ್ರ ಅಸ್ವಸ್ಥಗೊಂಡಿರುವ ಮತ್ತಿಬ್ಬರು ಕಾರ್ಮಿಕರನ್ನು ಚಿಕಿತ್ಸೆಗಾಗಿ ರಾಯಚೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತ ಕಾರ್ಮಿಕರನ್ನು ಮಧ್ಯಪ್ರದೇಶ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಮೂಲದವರೆಂದು ಗುರುತಿಸಲಾಗಿದೆ. ಘಟಕದ ಪೈಪ್ಲೈನ್ನಲ್ಲಿ ಉಂಟಾದ ಸಲ್ಫರ್ ಆಕ್ಸೈಡ್ ಅನಿಲ ಸೋರಿಕೆಯನ್ನು ಉಸಿರಾಡಿದ್ದೇ ಈ ಸಾವುಗಳಿಗೆ ಕಾರಣ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡವೆ ತಿಳಿಸಿದ್ದಾರೆ. ದಕ್ಷಿಣ ಕೊರಿಯಾದ ಆಸನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಇಶಾರಾಣಿ ಬರುವ ತನ್ವಿ ಶರ್ಮಾ ಮತ್ತು ಶ್ರೇಯಾಂಶಿ ವಾಲಿಶೆಟ್ಟಿ ಅವರು ಮಹಿಳಾ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. 32ರ ಘಟ್ಟದ ಪಂದ್ಯದಲ್ಲಿ ಭಾರತದ ಇಶಾರಾಣಿ ಬರುವ ದಕ್ಷಿಣ ಕೊರಿಯಾದ ಲಿಸೋಹಿ ವಿರುದ್ದ 21-18, 15-21, 21-7 ಸೆಟ್ಗಳ ಅಂತರದಲ್ಲಿ ಗೆದ್ದು ಶುಭಾರಂಭ ಮಾಡಿದರು. ಇನ್ನೊಂದೆಡೆ ತಾನ್ವಿ ಶರ್ಮಾ ಚೀನಾದ ಆಂಚಿ ಯುವಾನ್ ಅವರನ್ನು 21-16, 21-15 ನೇರ ಸೆಟ್ಗಳಲ್ಲಿ ಮಣಿಸಿದರೆ ಶ್ರೇಯಾಂಶಿ ವಾಲಿಶೆಟ್ಟಿ ಚೀನಾ ತೈಪೇಯ ಯುಪೋ ಪೈ ವಿರುದ್ದ 21-15, 21-14 ಅಂತರದಲ್ಲಿ ಜಯಗಳಿಸಿದರು. ಇಂದು ನಡೆಯಲಿರುವ ಇತರ ಪಂದ್ಯಗಳಲ್ಲಿ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಮಾಲ್ವಿಕಾ ಬಾನ್ಸೋಡ್ ಹಾಗೂ ಆಕರ್ಷಿ ಕಶ್ಯಪ್ ಕಣಕ್ಕಿಳಿಯಲಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಮಾಜಿ ವಿಶ್ವ ಅಗ್ರಶ್ರೇಯಾಂಕಿತ ಆಟಗಾರ ಕಿಡಂಬಿ ಶ್ರೀಕಾಂತ್ ಕಿರಣ್ ಜಾರ್ಜ್ ರೌಂಡ್

ಜನಕ್ ಚೌಹಾಣ್, ಸನೀತ್ ದಯಾನಂದ್ ಮತ್ತು ತರುಣ್ ಮನ್ನೇಪಲ್ಲಿ ಇಂದು ಸ್ಪರ್ಧೆಗಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಜಿಡಿಪಿ ಪ್ರಗತಿ ದರ ಶೇಕಡ 6.7 ಏರಿಕೆ. ಹಣದುಬ್ಬರ ಇಳಿಕೆ, ಆರ್ಬಿಐ ಅಂದಾಜು. ರೆಪೋ ದರ ಯಥಾಸ್ಥಿತಿ. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರಿದ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸಂವಿಧಾನದ 320ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷ. ಜಮ್ಮು ಕಾಶ್ಮೀರದಲ್ಲಿ ವೃದ್ಧಿಸಿದ ಅಭಿವೃದ್ಧಿ ಮತ್ತು ಹೂಡಿಕೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಐಷಾರಾಣಿ ತಾನ್ವಿ ಮತ್ತು ಶ್ರೇಯಾಂಶಿಗೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಎಫ್ಎಂ 103.1 ಮೆಗಾಹರ್ಟ್ಸ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನಿರೀಕ್ಷಿಸಿ
6: ಜೀವನ ಸಾಕ್ಷಾತ್ಕಾರ.
7: ಬಾಳ ಬಂಧನದ ಪಯಣದಲ್ಲಿ ಬೆಸೆದ ಬಾಂಧವ್ಯದ ಒಡಲಿನಲ್ಲಿ ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
8: ಪ್ರೀತಿನೇ ಆದ್ಯಾಗ ತಂದ ಆಸ್ತಿ ನಮ್ಮ ಬಾಳ್ವೆಗೆ.
7: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
9: ಈ ಬಂಧನ ಜನ್ಮ ಜನ್ಮದ ಅನುಬಂಧನ.
7: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ.
0: ಈಗ ಕೇಳಿ ರಂಧಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು.

ಇದುವರೆಗೂ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 MHz. ಈಗ ಸಮಯ 1:31:35. ನಿಧಾನ ಸುದ್ದಿ. ಮೂರ್ನಾಡು ಬಾಡಗ ಗ್ರಾಮತ್ರ ಕಂಬೀರಂಡ ಪೌತಿ ದೇವಯ್ಯ ಅಯ್ಯಂಗಡ ಮೋವೋ ಪ್ರಕಾಶ್ ಅಪ್ಪಣ್ಣ ಅಯ್ಯಂಗ ಇಂದು ಪೊಲಕ ಮರಣಪಟ್ಟಿತು. 67 ಬೈತ್ರ ಕಂಬೀರಂಡ ಪ್ರಕಾಶ್ ಅಪ್ಪಣ್ಣ ಅಯ್ಯಂಡ ಅಕೇರಿ ಕಾರ್ಬಾರು ಇಂದು 24 ಗಂಟೆಗೆ ಪೊನ್ನಂಪೇಟೆ ಕೊಡುವ ಸಮಾಜ ಕ್ಯಾಕೊಳತ್ತು ನಡ್ಪ. ಮೂಲತಃ ಮಾದಾಪುರ 31 ಗ್ರಾಮತ್ರ ಚಿಕ್ಕಂಡ ಮಿಟ್ಟು ಸೋಮಯ್ಯ ಅಯ್ಯಂಗ ಇಂದು ಪೊಲಕ ಮರಣಪಟ್ಟಿತು. 64 ಬೈತ್ರ ಮಾಜಿ ಪಟ್ಟಳಕಾರ ಚಿಕ್ಕಂಡ ಮಿಟ್ಟು ಸೋಮಯ್ಯ ಅಯ್ಯಂಗಡ ಚಾವುಕೂಟೋ ಕುಶಾಲನಗರ ಹತ್ರ ಗಂಧದ ಕೋಟಲುಳ್ಳ ಅಯ್ಯಂಡ ಸ್ವಂತ ಮನೆಯಲ್ಲಿ ದಪನ ಕಾರ್ಯ ಇಂದು 24 ಗಂಟೆಗೆ ಕುಶಾಲನಗರ ಕೊಡೋ ಸಮಾಜ ಕ್ಯಾಕೊಳತ್ತು ನಡಪ. ನಿಧನ ಸುದ್ದಿ ಕೇಳಿದ್ರಿ.

ಈಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಕೇಳಿದ್ರೆ ಭಾರತ ಸರ್ಕಾರ ಆಗಸ್ಟ್ 5, 2019 ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂವಿಧಾನದ ಆರ್ಟಿಕಲ್ 370 ಅಡಿ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿತು. ಅಲ್ಲದೆ ಆ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮರುಹೊಂದಿಕೆ ಮಾಡಲಾಯಿತು. ಡಿಸೆಂಬರ್ 2023 ಭಾರತದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈ ರದ್ದತಿಯನ್ನು ಕಾನೂನುಬದ್ಧವೆಂದು ಎತ್ತಿ ಹೇಳಿತು. ಆರ್ಟಿಕಲ್ 370 ಜಮ್ಮು ಮತ್ತು ಕಾಶ್ಮೀರಕ್ಕೆ ಸ್ವಾಯತ್ತತೆಯನ್ನು ನೀಡಿದ್ದು ರಾಜ್ಯಕ್ಕೆ ತನ್ನದೇ ಆದ ಪ್ರತ್ಯೇಕ ಸಂವಿಧಾನವಿತ್ತು. ಹೊರಗಿನವರಿಗೆ ಭೂಮಿಯನ್ನು ಖರೀದಿಸಲು ನಿರ್ಬಂಧ ಹಾಗೂ ಇನ್ನಿತರ ಹಲವು ನಿರ್ಬಂಧಗಳು ಇದ್ದವು. ವಿಶೇಷ ಸ್ಥಾನಮಾನ ಸಂಪೂರ್ಣ ರದ್ದಾದ ನಂತರ, ಅಂದರೆ ಆಗಸ್ಟ್ 5, 2019 ನಂತರ, ಇಡೀ ದೇಶದ ಸಂವಿಧಾನ ಅಲ್ಲಿನ ಪ್ರದೇಶಕ್ಕೂ ಅನ್ವಯಿಸಿತು. ಇದರಿಂದಾಗಿ ಎರಡು ಹೊಸ ಕೇಂದ್ರಾಡಳಿತ ಪ್ರದೇಶಗಳು ರಚನೆಯಾದವು.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ FM 103.1 MHz. ಕೇಳುಗರೆ, ಪ್ರತಿ ವರ್ಷ ಆಗಸ್ಟ್ 1 ರಿಂದ 7 ರವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗುತ್ತೆ. ನವಜಾತ ಶಿಶುಗಳಿಗೆ ಕನಿಷ್ಠ 6 ತಿಂಗಳ ಕಾಲ ಕೇವಲ ತಾಯಿಯ ಎದೆ ಹಾಲನ್ನು ಮಾತ್ರ ನೀಡುವುದರ ಮಹತ್ವ ಮತ್ತು ಅದರ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ವಿಶ್ವ ಆರೋಗ್ಯ ಸಂಸ್ಥೆ WHO ಮತ್ತು ಯುನೆಸೆಫ್ ಸಹಯೋಗದೊಂದಿಗೆ 1991 ಇದನ್ನು ಜಾರಿಗೆ ತರಲಾಯಿತು. ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಅಗತ್ಯ ಪೋಷಕಾಂಶಗಳನ್ನು ತಾಯಿಯ ಎದೆ ಹಾಲು ಮಗುವಿಗೆ ಒದಗಿಸುತ್ತೆ ಮತ್ತು ನ್ಯುಮೋನಿಯಾ ಸೇರಿದಂತೆ ಅನೇಕ ಮಾರಣಾಂತಿಕ ಕಾಯಿಲೆಗಳಿಂದ ರಕ್ಷಣೆ ಮಾಡುತ್ತೆ. ಸ್ತನ ಮತ್ತು ಅಂಡಾಶಯದ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಿ ಹೆರಿಗೆಯ ನಂತರದ ರಕ್ತಸ್ರಾವವನ್ನು ತಡೆಗಟ್ಟುತ್ತೆ ಮತ್ತು ತಾಯಿಯ ಮಾನಸಿಕ

ಹಾಗೂ ದೈಹಿಕ ಆರೋಗ್ಯಕ್ಕೆ ಇದು ಸಹಕಾರಿ. ಹಾಗಾಗಿ ಸ್ತನ್ಯಪಾನ ಸಪ್ತಾಹದ ಈ ಸಂದರ್ಭದಲ್ಲಿ ತಾಯಂದಿರು ಮಗುವಿಗೆ ಅಂದರೆ ನವಜಾತ ಶಿಶುಗಳಿಗೆ ಕನಿಷ್ಠ 6 ತಿಂಗಳುಗಳ ಕಾಲ ತಾಯಿಯ ಎದೆ ಹಾಲನ್ನು ಮಾತ್ರ ಕೊಡಬೇಕು, ಉಳಿದ ಯಾವುದೇ ಆಹಾರವನ್ನು ಕೊಡಬಾರದು ಮಗುವಿಗೆ ಎನ್ನಲಾಗಿದೆ.

ಪ್ರಚಲಿತ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಕೇಳುಗರೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯು ಅತ್ಯಂತ ಮಹತ್ವದ ಮತ್ತು ನಿರ್ಣಾಯಕ ಘಟ್ಟವಾಗಿದೆ. ಇದನ್ನು ಆಗಸ್ಟ್ ಕ್ರಾಂತಿ ಎಂದು ಕರೆಯಲಾಗುತ್ತೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 1942 ಆಗಸ್ಟ್ 8 ಮುಂಬೈನಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನದಲ್ಲಿ ಈ ಐತಿಹಾಸಿಕ ನಿರ್ಣಯವನ್ನು ಅಂಗೀಕರಿಸಿತು. ಭಾರತಕ್ಕೆ ಸ್ವಾಯತ್ತತೆ ನೀಡುವ ಕುರಿತು ಚರ್ಚಿಸಲು ಬಂದ ಸರ್ ಸ್ಕ್ಯಾಫರ್ಡ್ ಕ್ರಿಪ್ಸ್ ಅವರ ಪ್ರಸ್ತಾವನೆಗಳು ಭಾರತೀಯರಿಗೆ ನಿರಾಶೆಯನ್ನುಂಟು ಮಾಡಿದವು. ಬ್ರಿಟಿಷರು ಭಾರತೀಯರ ಒಪ್ಪಿಗೆ ಇಲ್ಲದೆ ಭಾರತವನ್ನು 2

ಮಹಾಯುದ್ಧಕ್ಕೆ ಒಳಪಡಿಸಿದ್ದರು. ಇದರಿಂದ ದೇಶದಲ್ಲಿ ತೀವ್ರ ಆರ್ಥಿಕ ಬಿಕ್ಕಟ್ಟು ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಉಂಟಾಯಿತು. ಇದರಿಂದಾಗಿ ಬ್ರಿಟಿಷರ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ನೀಡುವುದಿಲ್ಲ ಎಂಬ ಅವರಿಗೆ ಸ್ಪಷ್ಟವೇ ಆಯಿತು. ಈ ಚಳುವಳಿಯಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನು ಗಾಂಧೀಜಿಯವರು ಜನರಿಗೆ ಕೊಡ್ತಾರೆ. ಈ ಪ್ರಸಿದ್ಧ ಮಂತ್ರವನ್ನು ಬೋಧಿಸ್ತಾ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಿ ಇಲ್ಲವೇ ಅದಕ್ಕಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡಿ ಎಂಬುದು ಇದರ ಆಶಯವಾಗಿತ್ತು. ಆರಂಭದಲ್ಲಿ ಇದು ಅಹಿಂಸಾತ್ಮಕ ಪ್ರತಿಭಟನೆಯಾಗಿದ್ದರೂ ಕೂಡ ಬ್ರಿಟಿಷ್ ಸರ್ಕಾರದ ದಮನಕಾರಿ ನೀತಿಯಿಂದಾಗಿ ದೇಶಾದ್ಯಂತ ತೀವ್ರ ಸ್ವರೂಪದ ಹಿಂಸಾಚಾರಕ್ಕೆ ತಿರುಗಿತು. ಸರ್ಕಾರವು ಗಾಂಧೀಜಿಯವರನ್ನು ಸೇರಿದಂತೆ ಪ್ರಮುಖ ನಾಯಕರನ್ನು ಬಂಧಿಸಿ ಜೈಲಿಗಟ್ಟಿತು. ನಾಯಕರಿಲ್ಲದಿದ್ದಾಗಲೂ ದೇಶದ ಯುವಕರು, ರೈತರು, ಕಾರ್ಮಿಕರು ಮತ್ತು ಮಹಿಳೆಯರು ಸ್ವಯಂ ಪ್ರೇರಿತರಾಗಿ ಬೀದಿಗಿಳಿದು ಹೋರಾಟ ಮಾಡಿದರು. ಅನೇಕ ಕಡೆಗಳಲ್ಲಿ ಬ್ರಿಟಿಷ್ ಆಡಳಿತವನ್ನು ಕಿತ್ತೊಗೆದು ತಾತ್ಕಾಲಿಕ ಸ್ವತಂತ್ರ ಸರ್ಕಾರಗಳನ್ನು ಸ್ಥಾಪಿಸಲಾಯಿತು. ಈ ಚಳುವಳಿಯು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನು ಅಲ್ಲಾಡಿಸಿತು. ಬ್ರಿಟಿಷರು ಭಾರತೀಯರನ್ನು ದೀರ್ಘಕಾಲ ಆಳುವುದು ಅಸಾಧ್ಯ ಎಂದು ಮನಗಂಡರು. ತಕ್ಷಣಕ್ಕೆ ಈ ಚಳುವಳಿಯನ್ನು ಬ್ರಿಟಿಷರು ಕ್ರೂರವಾಗಿ ಹತ್ತಿಕ್ಕಿದರು. ಇದು ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಕಿಚ್ಚನ್ನು ಮತ್ತು ಸ್ವಾತಂತ್ರ್ಯದ ಆಕಾಂಕ್ಷೆಯನ್ನು ಇಮ್ಮಡಿಗೊಳಿಸಿತು. ಕ್ವಿಟ್ ಇಂಡಿಯಾ ಚಳುವಳಿಯು ಭಾರತ ಸ್ವಾತಂತ್ರ್ಯ ಹೋರಾಟದ ಅಂತಿಮ ಮತ್ತು ಪ್ರಬಲ ಅಸ್ತ್ರವಾಗಿ ಕೆಲಸ ಮಾಡಿತು. ಪ್ರತಿಯೊಬ್ಬ ಭಾರತೀಯನಲ್ಲೂ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸಿದ ಈ ಚಳುವಳಿಯ ಫಲವಾಗಿ ಕೇವಲ 5 ವರ್ಷಗಳ ನಂತರ, ಅಂದರೆ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿತು.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಕೇಳಿದ್ರೆ ಕ್ಯಾಚ್ ದ ರೈನ್ ಎಂಬುದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ರಾಷ್ಟ್ರೀಯ ಜಲ ಮಿಷನ್ನಡಿ ಆರಂಭಿಸಲಾದ ಜನಪ್ರಿಯ ಜಲ ಸಂರಕ್ಷಣಾ ಅಭಿಯಾನವಾಗಿದೆ. ಇದರ ಮುಖ್ಯ ಧ್ಯೇಯವಾಕ್ಯ ಮಳೆ ಬಿದ್ದಾಗಲೆಲ್ಲ ನೀರನ್ನು ಹಿಡಿದಿಟ್ಟುಕೊಳ್ಳಿ, ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್ ಎಂಬುದಾಗಿದೆ. ಮಳೆಯ ನೀರು ವ್ಯರ್ಥವಾಗದಂತೆ ಮೇಲ್ಛಾವಣಿಗಳಲ್ಲಿ ಹಾಗೂ ಇಂಗುಗುಂಡಿಗಳ ಮೂಲಕ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸೋದು, ಬತ್ತಿ ಹೋಗುತ್ತಿರುವ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಕ್ರಮಗಳನ್ನು ಕೈಗೊಳ್ಳೋದು, ಹಳೆಯ ಕೆರೆ ಬಾವಿಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಪುನಶ್ಚೇತನಗೊಳಿಸುವುದು, ಆ ಹಳೆಯ ಕೆರೆ ಮತ್ತು ಬಾವಿಗಳಿಗೆ ನೀರನ್ನು ಪೂರೈಕೆ ಮಾಡೋದು, ಅಂದರೆ ಮಳೆ ನೀರನ್ನು ಪೂರೈಕೆ ಮಾಡೋದು. ಇದನ್ನು ಕೇವಲ ಸರ್ಕಾರಿ ಯೋಜನೆ ಆಗಿರದೆ ಜನಸಾಮಾನ್ಯರ ಭಾಗವಹಿಸುವಿಕೆಯಿಂದ ಜನ ಆಂದೋಲನವನ್ನಾಗಿ ಮಾಡುವುದು ಇದರ ಮುಖ್ಯ ಗುರಿಯಾಗಿದೆ.

ಕೆಲವರೆ ಇಂದು ಮಧ್ಯಾಹ್ನ 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ ಪ್ರಸಾರವಾಗುತ್ತೆ. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ, 4 ಗಂಟೆಗೆ ಸಂಜೆ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 4:15 ಯುವವಾಣಿಯಲ್ಲಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. 4:00 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 5 ಗಂಟೆಗೆ ಸೇನಾ ಸ್ಮರಣೆಯಲ್ಲಿ ಸೋಮವಾರಪೇಟೆ ತಾಲೂಕು ಆಲೂರು ಸಿದ್ದಾಪುರದ ಪರ್ಲಕೋಟಿ ಆರ್ ಮೋಹನ್ ಅವರ ಸೇನಾ ಅನುಭವವನ್ನು ಕೇಳಲಿದ್ದೀರಿ. ಹಾಗೆಯೇ ಇಂದು ಸಂಜೆ 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರ ಆಗುತ್ತೆ. ಕರೆ ಮಾಡಿ ದೂರವಾಣಿ ಸಂಖ್ಯೆ 08272228558. ಇಂದು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರ ಆಗುತ್ತೆ. ಕೃಷಿ ಸಿರಿಯಲ್ಲಿ ಭಾಗವಹಿಸಲು ರೈತ ಬಾಂಧವರು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಯಾದ 08272228558. ಈಗ ಸಮಯ 2:00. ಇನ್ನು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ ಇದೀಗ.

0: ಪಕ್ಷ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆ ಹಲವು ಶಾಸಕರಿಂದ ಬಹಿರಂಗ ಅಸಮಾಧಾನ. ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ. ರೈತರಿಗೆ ಸರ್ಕಾರ ಶೀಘ್ರವೇ ಬರ ಪರಿಹಾರ ಘೋಷಿಸುವಂತೆ ಬಿಜೆಪಿ ಆಗ್ರಹ. ಅತ್ಯಾಧುನಿಕ ಧ್ವನಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿರುವ ಜಾಗತಿಕ ಕೃತಕ ಬುದ್ದಿಮತ್ತೆ ಸಂಸ್ಥೆ ಇಲೆವೆನ್ ಲ್ಯಾಬ್ಸ್ ತಂಡದೊಂದಿಗೆ ಗೃಹ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಸಭೆ ನಡೆಸಿದರು. ಸಭೆಯಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಸ್ವಯಂಚಾಲಿತ ಧ್ವನಿ ರೂಪಾಂತರ ತಂತ್ರಜ್ಞಾನ, ಬಹುಭಾಷಾ ಧ್ವನಿ ಸೇವೆಗಳು ಹಾಗೂ ಸಂವಾದಾತ್ಮಕ ಕೃತಕ ಬುದ್ದಿಮತ್ತೆ ವ್ಯವಸ್ಥೆಗಳ ಮೂಲಕ ರಾಜ್ಯದಲ್ಲಿ ನಾಗರಿಕ ಸೇವೆಗಳ ವಿತರಣೆಯನ್ನು ಇನ್ನಷ್ಟು ಸುಲಭ, ವೇಗದ ಹಾಗೂ ಪರಿಣಾಮಕಾರಿಯಾಗಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಸರ್ಕಾರದ ವಿವಿಧ ಸೇವೆಗಳನ್ನು ಸಾರ್ವಜನಿಕರಿಗೆ ಸುಲಭವಾಗಿ ತಲುಪಿಸುವುದು, ಸರ್ಕಾರದೊಂದಿಗೆ ನಾಗರಿಕರ ಸಂವಹನವನ್ನು ಮತ್ತಷ್ಟು ಸರಳಗೊಳಿಸುವುದು ಹಾಗೂ ಆಡಳಿತಾತ್ಮಕ ಪ್ರಕ್ರಿಯೆಗಳಲ್ಲಿರುವ ವಿಳಂಬ ಮತ್ತು ತಾಂತ್ರಿಕ ಅಡೆತಡೆಗಳನ್ನು ನಿವಾರಿಸುವಲ್ಲಿ ಈ ತಂತ್ರಜ್ಞಾನಗಳ ಬಳಕೆಯ ಸಾಧ್ಯತೆಗಳನ್ನು ಸಭೆಯಲ್ಲಿ ಪರಿಶೀಲನೆ ನಡೆಸಲಾಯಿತು. ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ನಾಗರಿಕ ಕೇಂದ್ರಿತ, ತಂತ್ರಜ್ಞಾನ ಆಧಾರಿತ ಹಾಗೂ ಪಾರದರ್ಶಕ ಆಡಳಿತ ವ್ಯವಸ್ಥೆಗಳನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ ಆಧಾರಿತ ಧ್ವನಿ ತಂತ್ರಜ್ಞಾನಗಳು ಸರ್ಕಾರಿ ಸೇವೆಗಳನ್ನು ಜನಸ್ನೇಹಿಯಾಗಿಸುವುದರ ಜೊತೆಗೆ ವಿವಿಧ ಭಾಷೆಗಳನ್ನು ಮಾತನಾಡುವ ನಾಗರಿಕರಿಗೂ ಸೇವೆಗಳನ್ನು ಸುಲಭವಾಗಿ ತಲುಪಿಸುವ ಸಾಮರ್ಥ್ಯ ಹೊಂದಿವೆ. ಈ ನಿಟ್ಟಿನಲ್ಲಿ ಇಂತಹ ನವೋದ್ಯಮಗಳನ್ನು ಆಡಳಿತ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳುವ ಅವಕಾಶಗಳನ್ನು ಪರಿಶೀಲಿಸಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ಸಂಪುಟದ ಸಚಿವರು ಇಂದು ತಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ತೆರಳಿ ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ತಾಲೂಕಿನಲ್ಲಿ ಮಳೆ ಅಭಾವ ಎದುರಾಗಿದ್ದು ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ತಾಲೂಕಿನ ಆನೆಸಿಂದ್ರಿ ಗ್ರಾಮದ ವ್ಯಾಪ್ತಿಯಲ್ಲಿ ಜಮೀನಿಗೆ ಭೇಟಿ ನೀಡಿ ಬೆಳೆ ಹಾಗೂ ಕೃಷಿ ಭೂಮಿ ಪರಿಶೀಲಿಸಿ ಮಾತನಾಡಿದ ಅವರು, ಹಿರಿಯೂರು ತಾಲೂಕಿನಲ್ಲಿ ಈವರೆಗೆ ಕೇವಲ ಶೇಕಡ 11% ಮಾತ್ರ ಬಿತ್ತನೆಯಾಗಿದ್ದು ಜಿಲ್ಲೆಯಾದ್ಯಂತ ಶೇಕಡ 80%ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆಯೇ ಆಗಿಲ್ಲ ಎಂದು ಹೇಳಿದ್ದಾರೆ. ಬಿತ್ತನೆ ಮಾಡಿದ ರೈತರಿಗೂ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಶೇಕಡ 25%ರಷ್ಟು ಬಿತ್ತನೆ ವೈಫಲ್ಯ ನಷ್ಟ ಪರಿಹಾರ ಸಿಗಲಿದೆ. ಬೆಳೆ ನಷ್ಟ ಅನುಭವಿಸಿದ ರೈತರಿಗೂ ವಿಮೆ ಮೂಲಕ ನೆರವು ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಕೈಗೊಂಡ ಜಾಗೃತಿ ಅಭಿಯಾನದಿಂದಾಗಿ ಸುಮಾರು 2,30,000 ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡಿದ್ದಾರೆ. ಕುಡಿಯುವ ನೀರಿನ ಅಭಾವವಿರುವ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರಸಂದ್ರ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರಿಂದ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಜೂನ್ ಜುಲೈನಲ್ಲಿ ಕಡಿಮೆ ಮಳೆಯಾಗಿದೆ. ಇದೇ 15ರೊಳಗೆ ಮಳೆ ಬರದಿದ್ದಲ್ಲಿ ಸಾಧ್ಯವಾದಷ್ಟು ಕಡಿಮೆ ಅವಧಿ ರಾಗಿ ಬೆಳೆ ಆಯ್ಕೆ ಮಾಡಿಕೊಳ್ಳಲು ರೈತರಿಗೆ ಸಲಹೆ ನೀಡಿದರು. ಪ್ರಸ್ತುತ ಸನ್ನಿವೇಶದಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಆಗದಂತೆ ನೋಡಿಕೊಳ್ಳಿ ಎಂದು ಪಶುಸಂಗೋಪನೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಸಚಿವ ಶಿವರಾಜ ಎಸ್ ತಂಗಡಗಿ ಕೊಪ್ಪಳ ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಸ್ಥಿತಿಯ ಅವಲೋಕನ ನಡೆಸಿದರು. ಗಂಗಾವತಿ ತಾಲೂಕಿನ ವೆಂಕಟಗಿರಿ ಹೋಬಳಿಯ ವ್ಯಾಪ್ತಿಯ ಬಂಡ್ರಾಳ ಗ್ರಾಮಕ್ಕೆ ತೆರಳಿ ಬೆಳೆಹಾನಿ ಹಾಗೂ ಬರ ವೀಕ್ಷಣೆ ನಡೆಸಿದರು. ಬಳಿಕ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇಂದು ನಾಳೆ ನಾಡಿದ್ದು ವಿವಿಧೆಡೆ ಸಂಚರಿಸಿ ಮುಂಗಾರು ಋತುವಿನ ಎಲ್ಲಾ ಬೆಳೆಗಳ ಪರಿಸ್ಥಿತಿ ಅವಲೋಕಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: ಯಾವ ರೈತರಿಗೂ ಅನ್ಯಾಯ ಆಗಲ್ಲ, ಯಾವ ತಾಲೂಕಿಗೂ ಅನ್ಯಾಯ ಆಗಲ್ಲ. ನಮ್ಮ ಜಿಲ್ಲೆಯಾಗಿರುವಂತಹ ಎಲ್ಲಾ ರೈತರಿಗೆ ಅನುಕೂಲ ಆಗುವಂತ ದೃಷ್ಟಿಕೋನ ಬಗ್ಗೆ ಮತ್ತೆ ಮೊದಲನೇ ಕ್ಯಾಬಿನೆಟ್ ಇದ್ರ ಬಗ್ಗೆ ಸವಿಸ್ತಾರವಾದಂತ ಚರ್ಚೆಗಳು ಆಗಿದಾದ್ಮೇಲೆ ಇವತ್ತು ಮುಖ್ಯಮಂತ್ರಿಗಳು ನಮ್ಗೆ ಬಹಳ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಎಲ್ಲಾ ಮಂತ್ರಿಗಳು ಅವ್ರವ್ರ ಜಿಲ್ಲೆಗೆ ನೀವು ಭೇಟಿ ಕೊಡಬೇಕು, ಅಲ್ಲಿ ಫೀಲ್ಡ್ ವರ್ಕ್ ಮಾಡಬೇಕು, ಆಮೇಲೆ ಸಭೆ ಮಾಡಬೇಕು. ಅದನ್ನ ಮಾಡಿ ವರದಿಯನ್ನು ಒಪ್ಪಿಸಿ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಬರ್ರಿ, ಕಂದಾಯ ಇಲಾಖೆ ಸಚಿವರಿಗೆ ವರದಿಯನ್ನು ಒಪ್ಪಿಸಬೇಕು. ಅದಾದ್ಮೇಲೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ಯಾರಿಗೂ ಅನ್ಯಾಯ ಆಗಲ್ಲ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾ

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ದಾವಣಗೆರೆ ಜಿಲ್ಲೆಯಾದ್ಯಂತ ಕಳೆದ ಎರಡು ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದ್ದು ಸಾಮಾನ್ಯ ಜನಜೀವನ ಬಾಧಿತಗೊಂಡಿದೆ. ಈ ಮಧ್ಯೆ ಗ್ರಾಮೀಣ ಭಾಗದಲ್ಲಿ ರಾಗಿ ಸೇರಿದಂತೆ ದ್ವಿದಳ ಧಾನ್ಯಗಳ ಬಿತ್ತನೆ ಕಾರ್ಯ ಮತ್ತಷ್ಟು ಚುರುಕು ಪಡೆದುಕೊಂಡಿದೆ. ಮುಂಗಾರು ಕೊರತೆಯಿಂದ ಸ್ಥಗಿತಗೊಂಡಿದ್ದ ಬಿತ್ತನೆ ಕಾರ್ಯ ಮತ್ತೆ ಚುರುಕು ಪಡೆದಿದ್ದು ಬಿತ್ತನೆ ಕ್ಷೇತ್ರದ ವಿಸ್ತೀರ್ಣ ಹೆಚ್ಚಾಗುತ್ತಿದೆ. ಜುಲೈ ಅಂತ್ಯದವರೆಗೆ ಜಿಲ್ಲೆಯಲ್ಲಿ ಶೇಕಡ 60 ಬಿತ್ತನೆ ಕಾರ್ಯ ಪೂರ್ಣಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ಬಳಿಕ ಅಸಮಾಧಾನ ಉಂಟಾಗಿದೆ. ಹಲವು ಶಾಸಕರು ಬಹಿರಂಗವಾಗಿ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಹಲವೆಡೆ ಪ್ರತಿಭಟನೆ ಬಂದ್ಗೆ ಕರೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ಎಸ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡದಿರುವುದನ್ನು ಖಂಡಿಸಿ ಎನ್ಎಸ್ ಸುಬ್ಬಾರೆಡ್ಡಿ ಬೆಂಬಲಿಗರು ಬಾಗೇಪಲ್ಲಿ, ಚೇಳೂರು ಮತ್ತು ಗುಡಿಬಂಡೆ ತಾಲೂಕುಗಳ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಟಿಬಿ ಕ್ರಾಸ್ ಬಳಿ ರಾಷ್ಟೀಯ ಹೆದ್ದಾರಿ 44 ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಎನ್ಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕ ಟಿಬಿ ಜಯಚಂದ್ರ ಹಂಗಾಮಿ ಸ್ಪೀಕರ್ ಹುದ್ದೆಯ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಉಂಟಾಗಿರುವ ಭಿನ್ನಮತ ಶೀಘ್ರವೇ ಶಮನಗೊಳ್ಳಲಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಿಂದ 140 ಮಂದಿ ಶಾಸಕರು ಆಯ್ಕೆಯಾಗಿದ್ದು ಅವರಲ್ಲಿ ಪಕ್ಷ ಕೇವಲ 30 ಮಂದಿಗೆ ಮಾತ್ರ ಸಚಿವ ಸ್ಥಾನ ನೀಡಿದೆ. ಉಳಿದಂತೆ ಸಚಿವ ಸ್ಥಾನ ಸಿಗದವರಿಗೆ ಇತರ ಹುದ್ದೆಗಳನ್ನು ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಸಮುದಾಯಕ್ಕೂ ಈ ಬಾರಿ ಪ್ರಾತಿನಿಧ್ಯ ನೀಡಲಾಗಿದ್ದು ಪೌರಕಾರ್ಮಿಕರ ಪುತ್ರನಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ಇತಿಹಾಸ ನಿರ್ಮಿಸಿದೆ ಎಂದು ಸಂಪುಟ ವಿಸ್ತರಣೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಎದುರಾಗಿದ್ದು ಸರ್ಕಾರ ಬರ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ನಿರ್ವಹಿಸಬೇಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ರೈತರಿಗೆ ಬೆಳೆ ವಿಮೆ ಕಟ್ಟಲು ಹಣವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ಹಣ ಕೇಳುವ ಮೊದಲು ರಾಜ್ಯ ಸರ್ಕಾರ ಬರ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ಗೆ ರೈತರ ಜಮೀನು ಸ್ವಾಧೀನಪಡಿಸಿಕೊಳ್ಳುವ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಾವೇರಿ ನದಿ ಕರ್ನಾಟಕದ ಹಕ್ಕಾಗಿದ್ದು ಮೇಕೆದಾಟು ಅಣೆಕಟ್ಟು ನಿರ್ಮಾಣವನ್ನು ಯಾವುದೇ ಕಾರಣಕ್ಕೂ ತಡೆಯಲು ತಮಿಳುನಾಡಿಗೆ ಸಾಧ್ಯವಿಲ್ಲ ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಹೆಚ್ಚುವರಿ ನೀರಿಗಾಗಿ ಮತ್ತೆ ಮೇಲ್ಮನವಿ ಸಲ್ಲಿಸಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ತಮಿಳುನಾಡಿನ ರಾಜಕೀಯ ಮುಖಂಡರು ನೀರಿನ ಸಮಸ್ಯೆಗಿಂತ ರಾಜಕೀಯ ಮಾಡುವುದರಲ್ಲೇ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ನ್ಯಾಯಮಂಡಳಿಯ ಆದೇಶವನ್ನು ಪಾಲಿಸಲು ಕರ್ನಾಟಕ ಸರ್ಕಾರ ಸಿದ್ದವಿದೆ. ಆದರೂ ಸುಪ್ರೀಂಕೋರ್ಟ್ಗೆ ತೆರಳಿ ಅನಗತ್ಯವಾಗಿ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ. ನ್ಯಾಯಾಲಯದಲ್ಲಿ ಅವರಿಗೆ ಸೂಕ್ತ ಉತ್ತರ ಸಿಗಲಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಗರಿಕ ಸೇವೆಗಳ ಸುಧಾರಣೆಗೆ ಕೃತಕ ಬುದ್ದಿಮತ್ತೆ ಆಧಾರಿತ ಧ್ವನಿ ತಂತ್ರಜ್ಞಾನಗಳ ಬಳಕೆಗೆ ಒತ್ತು, ಸಚಿವ ಪ್ರಿಯಾಂಕ್ ಖರ್ಗೆ. ಚಿತ್ರದುರ್ಗ, ಕೊಪ್ಪಳ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆ ಹಲವು ಶಾಸಕರಿಂದ ಬಹಿರಂಗ ಅಸಮಾಧಾನ, ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ. ರೈತರಿಗೆ ಸರ್ಕಾರ ಶೀಘ್ರವೇ ಬರ ಪರಿಹಾರ ಕೊಡಿಸುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ

0: ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಹಿಂದಿ ಪಾಠ ಹೇಳಿಕೊಡುತ್ತಾರೆ ನೇತು ಸೈನಿ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನೀತು ಸೇನಿ.
1: ನಮಸ್ತೆ ಮೇಡಮ್.
2: ನಮಸ್ತೆ, ಕೇಸೆ ಹೋ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
3: ಮೇ ಬಿ ಠೀಕ್ ಹೂ ಮೇಡಮ್.
2: ಠೀಕ್ ಹೇ. ಅಚ್ಛಾ ಯೇ ಬತಾವ್, ತುಮ್ ಲೋಗೋ ನೇ ಇತವಾರ್ ಕೋ ಕ್ಯಾ ಕಿಯಾ?
1: ಮೇಡಮ್ ನಾ ಮೀ
2: ಬೋಲೋ ಬೋಲೋ, ಹಿಂದಿ ಕನ್ನಡ ಜೋ ಬೋಲ್ನಾ ಹೈ ಬೋಲೋ.
1: ಬಜಾರ್ ಗಯೀ ಥಿ ಮೇಡಮ್.
2: ಐಸೆ ಕೋಶಿಶ್ ಕರ್ನಿ ಚಾಹಿಯೇ, ಠೀಕ್ ಹೈ? ಡರ್ನಾ ನಹೀ ಹೈ, ಜೋ ಆಪ್ಕೆ ಮುಂಹ್ ಮೇ ಆ ರಹಾ ಹೈ ಹಿಂದಿ ಶಬ್ದ ಬೋಲಿಯೇ.
1: ಸರಿ ಮೇಡಮ್.
3: ಮೇ ಕ್ರಿಕೆಟ್ ಖೇಲ್ ರಹಾ ಥಾ ಮೇಡಮ್.
2: ಠೀಕ್ ಹೈ, ತೋ ಅಬ್ ಆಜ್ ಏಕ್ ಕಾಮ್ ಕರ್ತೇ ಹೈ, ಐಸಾ ಸಮಝಿಯೆ ಕಿ ಆಪ್ ಬಜಾರ್ ಜಾ ರಹೇ ಹೋ, ಠೀಕ್ ಹೈ? ಔರ್ ದುಕಾನ್ ಸೇ ಆಪ್ಕೋ ರೋಜಮರ್ರಾ ಕಿ ಜೋ ಘರ್ ಮೇ ಲಗ್ತಿ ಹೈ ಚೀಜೇ ಉಸ್ಕಿ ಖರೀದಾರಿ ಕರ್ನಿ ಹೈ, ಜೈಸೆ ತೇಲ್ ಹೈ, ಸಾಬುನ್ ಹೈ, ಠೀಕ್ ಹೈ?
3: ಜೀ ಮೇಡಮ್.
2: ಠೀಕ್ ಹೈ, ತೋ ನಾಗ್ವೇನಿ ಬನ್ ಜಾಓ ಗ್ರಾಹಕ್.
1: ಗ್ರಾಹಕ್ ಅಂದ್ರೆ ಏನು ಮೇಡಮ್?
2: ಗ್ರಾಹಕ್ ಮತ್ಲಬ್ ಹೋತಾ ಹೈ ಖರೀದಾರ್.
1: ಹಾಂ, ಗಿರಾಕಿ.
2: ಹಾಂ, ಜೋ ಕಿ ಖರೀದನೆ ಜಾತಾ ಹೈ ದುಕಾನ್ ಮೇ, ಔರ್ ಆಪ್ ಮುತಜಾ ದುಕಾನ್ದಾರ್ ಬನಿಯೇ.
3: ಜೀ ಮೇಡಮ್.
2: ಠೀಕ್ ಹೈ, ತೋ ಚಲಿಯೇ ಅಪ್ನಾ ವಾರ್ತಾಲಾಪ್ ಶುರು ಕೀಜಿಯೇ.
1: ಸರಿ ಮೇಡಮ್. ಸಬೂನ್ ಹೈ?
2: ನೀ, ಸಬ್ಸೆ ಪಹಲಾ ಶಬ್ದ ಯೇ ಸಬೂನ್ ನಹೀ ಹೋತಾ ಹೈ, ಸಾಬುನ್, ಸ ಮೇ ಬಡಿಯಾ ಕಿ ಮಾತ್ರಾ.
1: ಸರಿ ಮೇಡಮ್. ಸಾಬೂನ್ ಹೈ?
3: ಹಾಂ ಹೈ ಮೇಡಮ್. ಕಿಸ್ಕಾ ದೂ?
2: ಕಿಸ್ಕಾ ದೂ ನಹೀ, ಕಿತ್ನೆ ದೂ. ಕಿಸ್ಕಾ ದೂ ಮತ್ಲಬ್ ಅಗರ್ ಆಪ್ ಪೂಚ್ ರಹೇ ಹೋ ಕಿ ಕಿಸ್ ಕಂಪನಿ ಕಾ ದೂ, ಠೀಕ್ ಹೈ, ತೋ ಆಪ್ ಪೂಚ್ ಸಕ್ತೆ ಹೋ. ಅಗರ್ ಆಪ್ಕೋ ಪೂಚ್ನಾ ಹೈ ಕಿ ಏಕ್ ದೂ, ದೋ ದೂ, ತೋ ಆಪ್ ಪೂಚಿಯೇ ಕಿತ್ನೆ ದೂ.
3: ಜೀ ಮೇಡಮ್. ಹಾಂ ಹೈ ಮೇಡಮ್, ಕಿತ್ನೆ ದೂ?
1: ದೋ ದೇ ದೋ. ಕಿತ್ನೋ ಕಾ ಹೈ?
2: ಕಿತ್ನೋ ಕಾ ಹೈ ನಹೀ, ಕಿತ್ನೆ ಕಾ ಹೈ.
1: ಕಿತ್ನೆ ಕಾ ಹೈ?
3: ಪಂದ್ರಾ ರುಪೇ ಕಾ ಏಕ್ ಹೈ, ಔರ್ ಕ್ಯಾ ದೂ ಮೇಡಮ್?
1: ಪಂದ್ರಾ ರುಪೇ ಅಂದ್ರೆ ಹದಿನೈದು ರೂಪಾಯಿ ಮೇಡಮ್.
2: ಹಾಂ.
1: ಚೀನಿ ಕ್ಯಾ ಭಾವ್ ಥಿ?
2: ಥೀ ಮತ್ಲಬ್ ಭೂತ್ಕಾಲ್ ಹೋ ಗಯಾ. ಥೀ ತಬ್ ಹಮ್ ಬೋಲ್ತೆ ಹೈ ಜಬ್ ವೋ ಕಾಮ್ ಆಲ್ರೆಡಿ ಖತಮ್ ಹೋ ಚುಕಾ ಹೋ.
1: ಸರಿ ಮೇಡಮ್.
2: ಠೀಕ್ ಹೈ, ಜೈಸೆ ಅಗರ್ ಆಪ್ನೆ ಕಲ್ ಖರೀದಾ ಹೋತಾ ಯಾ ಕಲ್ ಆಯಿ ಹೋತಿ ತೋ ಠೀಕ್ ಹೈ, ಪರ್ ಯೇ ಅಭಿ ಜೋ ಹೈ ಆಪ್ಕಾ ವರ್ತಮಾನ್ ಕಾಲ್ ಹೈ, ಆಪ್ ಯಹಾಂ ಪರ್ ಖಡೆ ಹೋ ಔರ್ ಪೂಚ್ ರಹೇ ಹೋ, ತೋ ಆಪ್ ಬೋಲೋಗೇ ಚೀನಿ ಕ್ಯಾ ಭಾವ್ ಹೈ.
1: ಚೀನಿ ಕ್ಯಾ ಭಾವ್ ಹೈ?
3: ಸಾಡಾ ಬಾರಾ ರುಪಾಯಿ ಕಿಲೋ.
2: ಸಾಡೆ ಬಾರಾ ರುಪಾಯಿ ಕಿಲೋ.
3: ಸಾಡೆ ಬಾರಾ ರುಪಾಯಿ ಕಿಲೋ.
1: ಔರ್ ಗೋದು?
2: ಗೋದು ನಹೀ, ಉಸ್ಕೋ ಹಿಂದಿ ಮೇ ಬೋಲ್ತೆ ಹೈ ಗೇಹೂ.
1: ಗೇಹೂ?
2: ಹಾಂ.
1: ಗೇಹೂ ಅಂದ್ರೆ ಗೋದಿ.
2: ಹಾಂ.
1: ಔರ್ ಗೇಹೂ?
3: ಗಿರಾ ರುಪಾಯಿ ಕಿಲೋ.
2: ಅಗರ್ ಆಪ್ಕಾ ಪೆನ್ ನೀಚೆ ಗಿರ್ ಜಾಯೆ, ಕಿತಾಬ್ ನೀಚೆ ಗಿರ್ ಜಾಯೆ, ಉಸ್ಕೋ ಬೋಲ್ತೆ ಹೈ ಗಿರ್ನಾ ಯಾ ಗಿರ್ ಗಯಾ, ತೋ ಆಪ್ ಯಹಾಂ ಬೋಲಿಯೇ ಗ್ಯಾರಾ ರುಪಾಯಿ ಕಿಲೋ.
3: ಜೀ ಮೇಡಮ್. ಗ್ಯಾರಾ ರುಪಾಯಿ ಕಿಲೋ.
1: ಗ್ಯಾರಾ ಅಂದ್ರೆ ಹನ್ನೊಂದು ರೂಪಾಯಿ.
2: ಅಚ್ಛಾ ಅಗ್ಲಿ ಕಕ್ಷಾ ಮೇ ಜಬ್ ಬಿ ಹಮ್ ಮಿಲೆಂಗೇ ತೋ ಆಪ್ ಯೇ ಕ್ರಮಾಂಕ ಲಿಖ್ ಕೆ ಲಾಯಿಯೇ, ಏಕ್ ದೋ ತೀನ್ ಚಾರ್ ಪಾಂಚ್ ಛೇ, ಠೀಕ್ ಹೈ? ಔರ್ ಆಪ್ ನಾಗ್ವೇನಿ ಉಸ್ಕೋ ಕನ್ನಡಾ ಮೇ ಉಸ್ಕಾ ಉಚ್ಚಾರಣ ಕೀಜಿಯೇಗಾ.
1: ಸರಿ ಮೇಡಮ್.
3: ಜೀ ಮೇಡಮ್.
2: ಹಾಂ, ಆಗೇ ಬೋಲಿಯೇ.
1: ಕಿತ್ನಾ ಸಾ ಗೇಹೂ ಹೈ?
2: ಕಿತ್ನಾ ಸಾ ಗೇಹೂ ಹೈ, ಪಾವ್ ಕಿಲೋ ಹೈ, ದೋ ಕಿಲೋ ಹೈ, ಐಸೇ ನಹೀ. ಅಗರ್ ಆಪ್ಕೋ ಪೂಚ್ನಾ ಹೈ ಕಹಾಂ ಕಾ ಹೈ,
1: ಹೌದು ಮೇಡಮ್,
2: ಕಿಸ್ ಕ್ಷೇತ್ರ ಕಾ ಹೈ, ಠೀಕ್ ಹೈ, ತೋ ಕೌನ್ ಸಾ ಗೇಹೂ ಹೈ?
1: ಕೌನ್ ಸಾ ಗೇಹೂ ಹೈ?
3: ಪಂಜಾಬ್
1: ಅಚ್ಚಿ ಕೀ ಹೈ ನಾ,
2: ಮತ್ಲಬ್ ಆಪ್ ಯೇ ಬೋಲ್ ರಹೇ ಹೋ ಕಿ ಯೇ ಅಚ್ಚಿ ಚೀಜ್ ಹೈ ಕಿ ನಹೀ ನಾ, ಆಪ್ ಬೋಲೋ ಅಚ್ಚಾ ಹೈ ನಾ.
1: ಅಚ್ಚಾ ಹೈ ನಾ?
3: ಹಾಂ, ಬಹುತ್ ಅಚ್ಚಾ ಹೈ ಮೇಡಮ್. ದೇಖಿಯೆ ಸೋನೂ ಜೈಸೆ ದೋನೋ ಹೈ.
2: ನಹೀ ನಹೀ, ಅಗರ್ ಆಪ್ಕೋ ಯೇ ಬೋಲ್ನಾ ಹೈ ಕಿ ಉಸ್ಕೆ ಜೋ ದಾನೆ ಹೈ ವೋ ಖಿಲೆ ಖಿಲೆ ಹೈ, ಅಚ್ಚೆ ಹೈ, ಚಮಕ್ದಾರ್ ಹೈ, ತೋ ಆಪ್ ಬೋಲಿಯೆ ದೇಖಿಯೆ ಸೋನೆ ಜೈಸೆ ದಾನೆ ಹೈ.
3: ದೇಖಿಯೆ ಸೋನೆ ಜೈಸೆ ದಾನೆ ಹೈ.
1: ಮೇಡಮ್, ಸೋನಾ ಅಂದ್ರೆ ಮಲಗುವುದಲ್ಲ ಮೇಡಮ್?
2: ನೀ, ಯೇ ವೋ ಸೋನಾ ನಹೀ ಹೈ, ಯೇ ದೂಸರಾ ಸೋನಾ ಹೈ ಜಿಸ್ಕೆ ಆಪ್ ಜೇವರಾತ್ ಬನಾತೆ ಹೋ, ಜೈಸೆ ಆಪ್ನೆ ಅಂಗೂಠಿ ಪಹನಿ ಹುಯಿ ಹೈ, ಚೇನ್ ಪಹನಿ ಹುಯಿ ಹೈ.
1: ಹಾಂ, ಬಂಗಾರ.
2: ಹಾಂ, ಠೀಕ್ ಹೈ, ತೋ ಯೇ ವೋ.

0: ಕೇಳುವರೆ ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಇನ್ನೇನು 4 ಗಂಟೆಯಾಗಲಿದೆ. ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮುಳಗದ್ದೆ.
1: ನಿರೀಕ್ಷಿಸಿ
2: ಸಾಕ್ಷಾತ್ಕಾರ
3: ಬಾಳ ಬಂಧನದ ಪಯಣದಲ್ಲಿ ಬೆಸಿದ ಬಾಂಧವ್ಯದ ಒಡಲಿನಲ್ಲಿ ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
4: ಪ್ರೀತಿನೇ ಆದ್ಯಾದು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
3: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
5: ಈ ಬಂಧನ ಜನುಮ ಜನುಮದ ಅನುಬಂಧನ.
3: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ
6: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
7: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
8: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು.

0: ಪಟ್ಟಣ.
1: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು ಚಿಣ್ಣರ ಲೋಕ. ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚಂದದ ತಿರಿಸು. 10 ಗಂಟೆಯಿಂದ 10:15 ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಿಗ್ಗೆ 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ 5:00 to 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ, ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ 9:05 ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಸುಧಾಕರ್ರೆ, ಸಮಯ ಈಗ 4:06:15 ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ ಡಾಕ್ಟರ್ ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯನ್ನು ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕೆಲವರೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
3: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
4: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.
3: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಭಾರತೀಯ ಸೇನೆಯು 2027 ಏಪ್ರಿಲ್ನಿಂದ ಆರಂಭಿಸಲಿರುವ ಟೆಕ್ನಿಕಲ್ ಕೋರ್ಸ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಈ ಕೋರ್ಸ್ಗೆ ಅವಿವಾಹಿತ ಇಂಜಿನಿಯರಿಂಗ್ ಪದವೀಧರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. ಶಾರ್ಟ್ ಸರ್ವಿಸ್ ಕಮಿಷನ್ನಲ್ಲಿ ಈ ಕೋರ್ಸ್ ನಡೆಯುತ್ತಿದ್ದು ಈ ವರ್ಷ 380 ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಿದೆ. ಇದರಲ್ಲಿ 30 ಹುದ್ದೆಗಳನ್ನು ಮಹಿಳೆಯರಿಗೆ ಮೀಸಲಿರಿಸಲಾಗಿದೆ. ಆನ್ಲೈನ್ ಮೂಲಕ ಆಗಸ್ಟ್ 7 ಒಳಗೆ ಅರ್ಜಿ ಸಲ್ಲಿಸಬೇಕು. ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಮತ್ತು ಎಂಎಸ್ಸಿ ಎಂಜಿನಿಯರಿಂಗ್ ವಿಭಾಗದ ಅಭ್ಯರ್ಥಿಗಳನ್ನು ಕೋರ್ಸ್ಗೆ ಆಯ್ಕೆ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಈ ವಿಷಯಗಳಲ್ಲಿ ಅಥವಾ ಇದಕ್ಕೆ ಪೂರಕ ವಿಷಯಗಳಲ್ಲಿ ಈಗಾಗಲೇ ಎಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿರಬೇಕು ಅಥವಾ ಅಂತಿಮ ಎಂಜಿನಿಯರಿಂಗ್ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 20 ಹಾಗೂ ಗರಿಷ್ಠ 27. ರಾಜ್ಯದ ಬೆಂಗಳೂರು ಸೇರಿದಂತೆ ಜಲಂಧರ್, ಪ್ರಯಾಗ್ರಾಜ್ ಮತ್ತು ಭೋಪಾಲ್ನಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 7 ಕೊನೆಯ ದಿನ. ಹೆಚ್ಚಿನ ವಿವರಗಳನ್ನು www.joinindianarmy.nic.in ಅನ್ನು ನೋಡಬಹುದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವ ವಸತಿ ಶಾಲೆಗಳು ಅಂದರೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾಗಾಂಧಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ, ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ವಿಷಯವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 13 ಅರ್ಜಿ ಸಲ್ಲಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುವುದು. ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ ಶಿಕ್ಷಕರು, ಡಿಪ್ಲೊಮಾ ಮತ್ತು ಪದವೀಧರ ಚಿತ್ರಕಲಾ ಶಿಕ್ಷಕರು ಸೇರಿ ಒಟ್ಟು 1,074 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಇವುಗಳಲ್ಲಿ ಉಳಿಕೆ ಮೂಲ ವೃಂದದ 767 ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 320 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಆಯಾ ವಿಭಾಗವಾರು ವಿಷಯಗಳಲ್ಲಿ ಪದವಿಯನ್ನು ಐಚ್ಛಿಕವಾಗಿ ಅಧ್ಯಯನ ಮಾಡಿರಬೇಕು. ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಭಾಗವಾರು ವಿಷಯಗಳನ್ನು ಪದವಿಯಲ್ಲಿ ಐಚ್ಛಿಕವಾಗಿ ಅಧ್ಯಯನ ಮಾಡಿ ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ಗಣಿತ ಶಿಕ್ಷಕರ ಹುದ್ದೆಗೆ ಪದವಿಯಲ್ಲಿ ಗಣಿತ ಅಥವಾ ಭೌತಶಾಸ್ತ್ರ ಐಚ್ಛಿಕ ಅಧ್ಯಯನ ಹಾಗೂ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಪದವಿ. ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಿಷಯಗಳಲ್ಲಿ ಪದವಿ ಪಡೆದು ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ದೈಹಿಕ ಶಿಕ್ಷಕರ ಹುದ್ದೆಗೆ ಪದವಿ ಜೊತೆಗೆ ಬಿಪಿಎಡ್ ಅಥವಾ ಚಿತ್ರಕಲಾ ಶಿಕ್ಷಕರ ಹುದ್ದೆಗಳಿಗೆ ಲಲಿತಕಲೆ, ದೃಶ್ಯಕಲೆಯಲ್ಲಿ ಡಿಪ್ಲೊಮಾ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಪರೀಕ್ಷೆ 2 ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿಟಿಇಟಿ ಇಲ್ಲಿ ಅರ್ಹತೆ ಹೊಂದಿರಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45, ಪ್ರವರ್ಗ 2A, 2B, 3A ಮತ್ತು 3B ವರ್ಗದ ಅಭ್ಯರ್ಥಿಗಳಿಗೆ 48, SC/ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 50. ಸಾಮಾನ್ಯ ಮತ್ತು ಒಬಿಸಿ ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. SC/ST ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನರಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಆಗಸ್ಟ್ 13 ಕೊನೆಯ ದಿನ. ಸಹಾಯವಾಣಿ ಸಂಖ್ಯೆ 0802346406. ವೆಬ್ಸೈಟ್ ವಿಳಾಸ ctonline.karnataka.gov.in.

ದಿಲ್ಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ನರ್ಸಿಂಗ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾನ್ಯ ಅರ್ಹತಾ ಪರೀಕ್ಷೆಯನ್ನು ನಡೆಸುತ್ತಿದೆ. ಯಾವುದೇ ರಾಜ್ಯದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 13 ಕೊನೆಯ ದಿನ. ಮೊದಲ ಹಂತದ ಪರೀಕ್ಷೆಯು ಸೆಪ್ಟೆಂಬರ್ 12 ಮತ್ತು ಮುಖ್ಯ ಪರೀಕ್ಷೆಯು ಸೆಪ್ಟೆಂಬರ್ 30 ನಡೆಯಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈ ಪರೀಕ್ಷೆಯ ಮೂಲಕ 2218 ಹುದ್ದೆಗಳನ್ನು ನೇಮಕಾತಿ ಮಾಡಲಾಗುವುದೆಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ನರ್ಸಿಂಗ್ನಲ್ಲಿ ಬಿಎಸ್ಸಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು. ಅಭ್ಯರ್ಥಿಗಳು ಭಾರತೀಯ ಅಥವಾ ರಾಜ್ಯದ ನರ್ಸಿಂಗ್ ಕೌನ್ಸಿಲ್ನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದಲೇ ನಿಗದಿತ ವಿದ್ಯಾರ್ಹತೆ ಪಡೆದಿರಬೇಕು. ಹಾಗೆ ಬಿಎಸ್ಸಿ ಪೋಸ್ಟ್ ಬೇಸಿಕ್ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಹತೆ ಇರುವವರು ಅರ್ಜಿ ಸಲ್ಲಿಸಲು ಅರ್ಹರು. ಇದರೊಂದಿಗೆ ಅಭ್ಯರ್ಥಿಗಳು ನರ್ಸ್ ಅಥವಾ ಮಿಡ್ವೈಫ್ ಆಗಿ ನರ್ಸಿಂಗ್ ಕೌನ್ಸಿಲ್ನಲ್ಲಿ ಹೆಸರು ನೋಂದಾಯಿಸಿಕೊಂಡಿರಬೇಕು. ಜೊತೆಗೆ ಜನರಲ್ ನರ್ಸಿಂಗ್ ಮಿಡ್ವೈಫರಿ ಡಿಪ್ಲೊಮಾ ಪೂರ್ಣಗೊಳಿಸಿದ್ದು ನರ್ಸ್ ಮತ್ತು ಮಿಡ್ವೈಫ್ ಆಗಿ ಕೆಲಸ ನೋಂದಣಿ ಮಾಡಿಕೊಂಡಿರುವ 2 ವರ್ಷಗಳ ಸೇವಾ ಅನುಭವ ಇರುವವರು ಕೂಡ ಈ ಪರೀಕ್ಷೆ ಬರೆಯಲು ಅರ್ಹರಾಗಿರುತ್ತಾರೆ. ಆದರೆ ಅಂತಹ ಅಭ್ಯರ್ಥಿಗಳು ಕನಿಷ್ಠ 50 ಹಾಸಿಗೆಗಳನ್ನು ಹೊಂದಿರುವ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿರಬೇಕು. 18 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಎಸ್ಸಿ ಎಸ್ಟಿ ಆರ್ಥಿಕ ದುರ್ಬಲ ವರ್ಗದವರಿಗೆ ಅರ್ಜಿ ಶುಲ್ಕ 2400 ರೂಪಾಯಿ, ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗದವರಿಗೆ ಅರ್ಜಿ ಶುಲ್ಕ 3000 ರೂಪಾಯಿ, ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 1800117898, ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.aimsexams.ac.in ಅನ್ನು ನೋಡಬಹುದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 2314 ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20 ಅವಕಾಶ ನೀಡಲಾಗಿದೆ. ಲಿಖಿತ ಪರೀಕ್ಷೆಯು ಸೆಪ್ಟೆಂಬರ್ 20 ನಡೆಯುವ ಸಾಧ್ಯತೆ ಇದೆ. ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ 33 ವರ್ಷ, ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಗರಿಷ್ಠ ವಯೋಮಿತಿ 35 ವರ್ಷ. ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-23-46-04-60 ಅಥವಾ CET ಆನ್ಲೈನ್ .com.kannada.gov.in ಅನ್ನು ನೋಡಬಹುದು.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು 750 ಗ್ರೂಪ್ ಸಿ ವೃಂದದ ಭೂಮಾಪಕರ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ 190 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ಉಳಿಕೆ ಮೂಲ ವೃಂದಕ್ಕೆ 560 ಹುದ್ದೆಗಳು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 7ರವರೆಗೆ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಪದವಿ ಅಥವಾ ಎಎಂಐಇ ಪದವಿ ಪಡೆದಿರಬೇಕು. ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್, ಕೃಷಿ ವಿಷಯಗಳಲ್ಲಿ ಬಿಎಸ್ಸಿ ಪದವಿ ಮುಗಿಸಿರಬೇಕು. ಎಂಜಿನಿಯರಿಂಗ್ನ ಯಾವುದೇ ವಿಭಾಗದ ಡಿಪ್ಲೊಮಾ ಪದವೀಧರರು ಅರ್ಜಿ ಸಲ್ಲಿಸಲು ಅರ್ಹರು. ಕನಿಷ್ಠ ವಯೋಮಿತಿ 18 ವರ್ಷ. ಸಾಮಾನ್ಯ ವರ್ಗದವರಿಗೆ ವಯೋಮಿತಿ 40 ವರ್ಷ. 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 43 ವರ್ಷ. ಎಸ್ಸಿ, ಎಸ್ಟಿ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು 750 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಅರ್ಜಿ ಸಲ್ಲಿಸಲು ಆಗಸ್ಟ್ 7 ಕೊನೆಯ ದಿನ. ಶುಲ್ಕ ಪಾವತಿಸಲು ಕೊನೆಯ

ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಐಬಿಪಿಎಸ್ ಕ್ಲರಿಕಲ್ ಕೇಡರ್ ಹುದ್ದೆಗಳ ನೇಮಕಾತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸುತ್ತಿದ್ದು, ಇದಕ್ಕಾಗಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಈ ಬಾರಿ ದೇಶದ 11 ಬ್ಯಾಂಕ್ಗಳು ಭಾಗವಹಿಸಲಿವೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆಗಸ್ಟ್ 21 ಕೊನೆಯ ದಿನ. ಈ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಪೂರ್ವಭಾವಿ ಪರೀಕ್ಷೆ, ಡಿಸೆಂಬರ್ನಲ್ಲಿ ಮುಖ್ಯ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಪ್ರಾದೇಶಿಕ ಭಾಷೆಗಳಲ್ಲೂ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದ್ದು, ಕರ್ನಾಟಕದವರಿಗೆ ಕನ್ನಡ ಮತ್ತು ಕೊಂಕಣಿ ಭಾಷೆಯಲ್ಲೂ ಪರೀಕ್ಷೆ ಬರೆಯಬಹುದು. ಸುಮಾರು 11,403 ಹುದ್ದೆಗಳ ನೇಮಕಾತಿಗಾಗಿ ಈ ಪರೀಕ್ಷೆ ನಡೆಯುತ್ತಿದ್ದು, ಕರ್ನಾಟಕದಲ್ಲಿ 1,414 ಹುದ್ದೆಗಳನ್ನು ಭರ್ತಿ ಮಾಡುವ ಸಾಧ್ಯತೆ ಇದೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಈ ಪರೀಕ್ಷೆ ಬರೆಯಬಹುದು. ಅಭ್ಯರ್ಥಿಯು ಕಂಪ್ಯೂಟರ್ ಜ್ಞಾನ ಹೊಂದಿರುವುದು ಕಡ್ಡಾಯ. ಕಂಪ್ಯೂಟರ್ ಕಲಿಕೆಯ ಬಗ್ಗೆ ದೃಢೀಕರಣ ಪತ್ರ ಕೂಡ ಸಲ್ಲಿಸಬೇಕಾಗುತ್ತದೆ. ರಾಜ್ಯದ ಅಧಿಕೃತ ಭಾಷೆಯಲ್ಲಿ ಮಾತನಾಡುವ ಬರೆಯುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಆಯಾ ರಾಜ್ಯದ ಭಾಷೆ ಗೊತ್ತಿರುವವರಿಗೆ ಆದ್ಯತೆ ನೀಡಲಾಗುವುದು. 20-28 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ನಿಯಮಾನುಸಾರ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಜಿಎಸ್ಟಿ ಸೇರಿ ಎಸ್ಸಿ ಎಸ್ಟಿ ವಿಶೇಷಚೇತನ ಮಾಜಿ ಸೈನಿಕ ಅಭ್ಯರ್ಥಿಗಳು ₹175, ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು ₹850 ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಳಗಾವಿ, ಬೆಂಗಳೂರು, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 21. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.ibps.in. ಕರ್ನಾಟಕ ಲೋಕಸೇವಾ ಆಯೋಗವು 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 319 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ 297 ಹುದ್ದೆಗಳು ಉಳಿಕೆ ಮೂಲ ವೃಂದಕ್ಕೂ, ಉಳಿದ 22 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದಕ್ಕೂ ಸೇರಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆಗಸ್ಟ್ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅಂತಿಮ ವರ್ಷದ ಪದವಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಕೂಡ ಪೂರ್ವಭಾವಿ ಪರೀಕ್ಷೆ ಬರೆಯಲು ಅರ್ಹರು. ಮುಖ್ಯ ಪರೀಕ್ಷೆಯ ಸಮಯಕ್ಕೆ ಪದವಿ ತೆರಿಗಡೆಯಾದ ದಾಖಲಾತಿಯನ್ನು ಒದಗಿಸಬೇಕಾಗುತ್ತದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 21 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ. ಮಾಜಿ ಸೈನಿಕರು ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ₹600, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ₹300, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹50, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0803050749 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ kpsc.kar.nic.in.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೇ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಕೇಳುವರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ,
3: ನೆನಪು ನಿನಾದ.
2: ನೆನಪು ನಿನಾದ.
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ.
1: ಎಲ್ಲಾ ಕೆಳಗರಿಗೂ ನೆನಪು ನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಆರದ ಗಾಯ ಚಿತ್ರದ ಗೀತೆ, ರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಸತ್ಯಂ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

0: ನೆನಪು ನಿನಾದ. ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ, ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
0: ನೆನಪು ನಿನಾದ.
2: ರವಿಚಂದ್ರ ಚಿತ್ರದ ಗೀತೆ, ರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

ರಂಗನಾಯಕಿ ಚಿತ್ರದ ಗೀತೆ ರಚನೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು.

ನೆನಪಿನ ಹಣದ ಕಾರ್ಯಕ್ರಮದ ಕೊನೆಯಲ್ಲಿ ಮಿಥುನ ಚಿತ್ರದ ಗೀತೆ ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
5: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸೆಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್ ಇನ್ ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
6: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
7: Mysore Sandal.
8: Nodu, ide nan favorite soap.
9: Mysore Sandal?
8: Confidence koduva ekaika sabunu. Mysore Sandal soap.
10: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
11: ಆಕಾಶವಾಣಿ ಮಡಿಕೇರಿ. ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ.

0: ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸೋಮರ್ಪೇಟೆ ತಾಲೂಕು ಆಲೂರು ಸಿದ್ದಾಪುರದ ಪರ್ಲಕೋಟಿ ಆರ್ ಮೋಹನ್ ಅವರು. ಇವರು ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಸೇನಾ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೋಹನ್ ಅವರೇ.
1: ನಮಸ್ಕಾರ.
0: ಮೊದಲಿಗೆ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ, ಅಂದರೆ ನಿಮ್ಮ ಊರು ಮತ್ತೆ ಏನು ಓದಿದ್ದೀರಿ ಇದ್ರ ಬಗ್ಗೆ ಹೇಳಿ.
1: ನಮ್ಮ ಊರು ಸುಮಾರ್ಪೇಟೆ ತಾಲೂಕು ಆಲೂರು ಸಿದ್ದಾಪುರ ಪಂಚಾಯತಿ ದೊಡ್ಡ ಕಣಗಾಲ್ ಗ್ರಾಮ. ನಮ್ಮದು ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ಸೋಮವಾರಪೇಟೆ ಆಲೂರು ಸಿದ್ದಾಪುರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ, ನಂತರ ಪ್ರೌಢ ಶಿಕ್ಷಣ ಗೋಣಿಮಾರೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಗಿಸಿದ್ದೇನೆ. ಅದರ ನಂತರ ನಾನು PUC ನ ಗೋಣಿಕೊಪ್ಪದ ಕಾವೇರಿ ಕಾಲೇಜಲ್ಲಿ ವಿಜ್ಞಾನ ವಿಭಾಗ ತಗೊಂಡು ಅಲ್ಲಿ ಮುಗಿಸಿದ್ದು.
0: ನೀವು ಸೇನೆಗೆ ಯಾವಾಗ ಸೇರಿದ್ರಿ?
1: ನಾನು 1988 February 18 ಅಲ್ಲಿ ಜಾಯಿನ್ ಆಗಿದ್ದು.
0: ಸೇನೆಯ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು ಹಾಗೂ ಎಲ್ಲಿ ನೀವು ಆಯ್ಕೆ ಆದ್ರಿ?
1: ಆ ಸಮಯದಲ್ಲಿ ನಮ್ಮ ಕುಶಾಲ್ ನಗರದ IBಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಒಂದು ಸೇನಾ ನೇಮಕಾತಿ ರ್ಯಾಲಿ ಇತ್ತು.
0: ಎಷ್ಟನೇ ಇಸ್ವಿಯಲ್ಲಿ?
1: 1987 ನೇಮಕಾತಿ ರ್ಯಾಲಿ ಇತ್ತು. ಅಲ್ಲಿಗೆ ನಾನು ಬಂದಿದ್ದೆ, ಹಾಗೆ ಅಲ್ಲಿ ಸೆಲೆಕ್ಟ್ ಆಗಿದ್ದು. ಆತರ ಆ ಟೈಮಲ್ಲಿ ನನ್ನ ಒಂದು ಟೆಂಪ್ರರಿಯಾಗಿ ಕಣ್ಣಿನ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೇಳಿ ಮೆಡಿಕಲ್ ಅನ್ಫಿಟ್ ಮಾಡಿದ್ರು ಒಂದು 6 ತಿಂಗಳವರೆಗೆ. ಅದರ ನಂತರ ನಾನು ಮೆಡಿಕಲ್ಗೆ ಅಂತೇಳಿ ನಮ್ಮ ಬೆಂಗಳೂರಲ್ಲಿರೋ ಏರ್ಫೋರ್ಸ್ ಕಮಾಂಡ್ ಹಾಸ್ಪಿಟಲ್ಗೆ ಹೋದಾಗ ನಮ್ಮ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಂತಾಯ್ತು. ಆಮೇಲೆ ಮೆಡಿಕಲ್ ತೊಂದರೆ ಅಂತ ಹೇಳಿದ್ರೆ ಎಡಗಣ್ಣಿಗೆ ಸ್ವಲ್ಪ ದೃಷ್ಟಿ ಓರ ಇದೆ ಅಂತ ಹೇಳಿದ್ರು. ಅದನ್ನ ಸ್ವಲ್ಪ ಎಕ್ಸಸೈಸ್ ಮಾಡಿ ಸರಿ ಮಾಡಿಕೊ ಬನ್ನಿ ಅಂತ ಹೇಳಿದ್ರು. ಅದ ನಂತರ ಕಮಾಂಡ್ ಹಾಸ್ಪಿಟ್ಲಿಗೆ ಹೋದಾಗ ನಮಗೆ ನಿಮಗೆ ಒಂದು ಸರ್ಟಿಫಿಕೇಟ್ ಬೇಕು ಐ ಸ್ಪೆಷಲಿಸ್ಟ್ ಡಾಕ್ಟರ್ ಅಂತ ಆಯ್ತು. ನಂತರ ಅಲ್ಲೇ ಬೆಂಗಳೂರಲ್ಲಿ ಶಿವಾಜಿನಗರ ಪ್ರೈವೇಟ್ ಕ್ಲಿನಿಕ್ ಹೋದಾಗ ಅವ್ರು ಹೇಳಿದ್ರು ನಿಮ್ಮ ಕಣ್ಣು ದೃಷ್ಟಿ ತುಂಬಾ ವಾರ ಇದೆ, ಆಪರೇಷನ್ ಮಾಡಬೇಕು, ಹಾಗೆ ಹೀಗೆ ಒಂದು ಆ ಟೈಮಲ್ಲಿ ಒಂದು 3,000 ರೂಪಾಯಿ ಖರ್ಚಾಗ್ತದೆಲ್ಲ ಹೇಳಿದ್ರು. ಅದ್ರ ನಂತರ ನಮ್ಮ ಒಬ್ಬ ಪರಿಚಯದವರು ಇದ್ರು, ಅವ್ರ ಜೊತೆಯಲ್ಲಿ ನಾನು ಗವರ್ಮೆಂಟ್ ಅಲ್ಲಿ ರಿಚ್ಮೆಂಟ್ ಸರ್ಕಲ್ ಅಲ್ಲಿ ಒಂದು ಮಿಂಟೋ ಐ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಹೋಗಿ ಡಾಕ್ಟರ್ ಎಲ್ಲ ಚೆಕ್ ಮಾಡಿದ್ರು, ಚೆಕ್ ಮಾಡಿ ಒಂದು 20 ರೂಪೀಸ್ ಕೊಟ್ಟು ಒಂದು ಸರ್ಟಿಫಿಕೇಟ್ ಕೊಟ್ಟರು ಅಲ್ಲಿಂದ. ಆ ಟೈಮಲ್ಲಿ ಅದನ್ನ ತಂದು ಬೆಂಗಳೂರು ಕಮಾಂಡ್ ಹಾಸ್ಪಿಟಲ್ ಡಾಕ್ಟರ್ ತೋರಿಸಿದಾಗ ಮೆಡಿಕಲ್ ಫಿಟ್ ಆಯ್ತು. ನಂತರ ಸೆಲೆಕ್ಷನ್ಗೆ ಇಂಥ ದಿನ ಬೆಂಗಳೂರಲ್ಲೇ ಇಂಥ ನಮ್ಮ ಫಿಸಿಕಲ್ ಟೆಸ್ಟ್ ಇದೆ ಅಲ್ಲಿ ಬರಬೇಕು ಅಂತ ಹೇಳಿದ್ರು. ನಂತರ ಫಿಸಿಕಲ್ ಟೆಸ್ಟ್ಗೆ ಅಂತ ಹೋದಾಗ ಬೆಂಗಳೂರಲ್ಲಿ ಮಯಾಮಾಲ್ ಪಕ್ಕದಲ್ಲಿ ಒಂದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಗ್ರೌಂಡ್ ಇದೆಯಲ್ಲ, ಅಲ್ಲಿ ನಮ್ಮ ಫಿಸಿಕಲ್ ಟೆಸ್ಟ್ ಎಲ್ಲ ನಡೆಯಿತು. ಒಂದು 150-200 ಜನ ಅಷ್ಟು ಮಕ್ಕಳಿದ್ರು. ರನ್ನಿಂಗ್ ಆಯ್ತು ಫಸ್ಟ್. ರನ್ನಿಂಗ್ ಅಲ್ಲಿ ನಾವು ಒಂದು 200 ಜನ ಮಕ್ಕಳಲ್ಲಿ ಒಂದು 5 ಜನ ಪೊಸಿಷನ್ ಅಲ್ಲಿ ಬಂದೆ.

0: ನಂತರ ನಮ್ಮ ಬಾಕಿದ್ದ ಮೆಡಿಕಲ್ ಟೆಸ್ಟ್ ಆಗಿ ಸೆಲೆಕ್ಷನ್ ಆಯಿತು.
1: ಸೇನೆಗೆ ಸೇರುವಾಗ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು? ಸೇನೆಗೆ ಸೇರಿದ ನಂತರ ಅಲ್ಲಿ ನೀಡುವಂತಹ ತರಬೇತಿ ಯಾವ ರೀತಿಯಲ್ಲಿರುತ್ತೆ?
0: ಸೇನೆಗೆ ಸೇರಿದ ನಂತರ ನಾವು ನನ್ನ ನಮ್ಮ ಜೊತೆ ಸೆಲೆಕ್ಷನ್ ಆದವರು ಒಂದು 21 ಜನ ಆಗಿದ್ರು. 21 ಜನರಲ್ಲಿ ಒಂದು 4 ಜನರನ್ನ ನಮ್ಮ ಕೋರಪ್ ಸಿಗ್ನಲ್ಸ್ ಗೆ ಕಳಿಸಿದ್ರು. ಬಾಕಿ ಇದ್ದ ನಮ್ಮ ಜೊತೆ ಇದ್ದವರನ್ನ ಮೆಡ್ರಾಸ್ ರೆಜಿಮೆಂಟ್ ಸೆಂಟರ್ ವೆಲಿಂಗ್ಟನ್ ಇದೆ ಅಲ್ಲಿ ಕಳಿಸಿದ್ರು. ಅದರ ನಂತರ ನಾವು ಇಲ್ಲಿಂದ ಬೆಂಗಳೂರಿಂದ ನಮ್ಮ ಕರ್ನಾಟಕ ಎಕ್ಸ್ಪ್ರೆಸ್ ಅಲ್ಲಿ ಹೋಗಿದ್ದು. ಟೈಮ್ ಅಲ್ಲಿ ನಮ್ಮದು ಫಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಟ್ರೈನ್ ಅಲ್ಲಿ ಹೋಗಿದ್ದು, ಯಾಕಂದ್ರೆ ನಮ್ಮ ಇಲ್ಲೆಲ್ಲ ಟ್ರೈನ್ ಜರ್ನಿ ಎಲ್ಲ ತುಂಬಾ ಅಪ್ರೂಪ್ ಅಲ್ಲ ಕೊಡಗಿನಲ್ಲಿ. ಹಾಗಾಗಿ ಟ್ರೈನ್ ಅಲ್ಲಿ ನಮ್ಮ ರಿಸರ್ವೇಶನ್ ಏನಿರಲಿಲ್ಲ, ಹಾಗೆ ಒಂದು ನಮ್ಮ ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಂಡು ಹೋಗಿದ್ವಿ. ನಮ್ಮ ಜೊತೆ ಒಂದು ಬೆಂಗಳೂರವರು ಒಂದು 2 ಜನ ಹುಡುಗರು, ನಂತರ ಇನ್ನೊಬ್ಬ ಕೇರಳದವರು ಇದ್ರು. ಹಾಗಾಗಿ ಟ್ರೈನ್ ಅಲ್ಲಿ ಹೋಗುವಾಗ ಅವರಿಗೆಲ್ಲ ಸ್ವಲ್ಪ ಬೆಂಗಳೂರು ಅಂತ ತಿಳಿದ ಮೇಲೆ ಅವರಿಗೆ ತಮಿಳು ಮತ್ತೆ ಇಂಗ್ಲಿಷ್ ಎಲ್ಲ ಗೊತ್ತಿರುತ್ತೆ, ಹಿಂದಿ ಅಲ್ಲ. ಹಾಗಾಗಿ ಟ್ರೈನ್ ಅಲ್ಲಿ ಏನ್ ತೊಂದರೆ ಆಗಿಲ್ಲ. ನಂತರ ಜಬಲ್ಪುರದಲ್ಲಿ ಇಳಿದು ಅಲ್ಲಿ ನಮ್ಮ ನಾಷ್ಟ ಎಲ್ಲ ಮುಗಿಸಿ ನಮ್ಮ ಟ್ರೈನಿಂಗ್ ಸೆಂಟರ್ಗೆ ಹೋಗಿದ್ವಿ. ಟ್ರೈನಿಂಗ್ ಸೆಂಟರ್ ಕೋರಪ್ ಸಿಗ್ನಲ್ಸ್ ಟ್ರೈನಿಂಗ್ ಸೆಂಟರ್ ಇದೆ ಜಬಲ್ಪುರದಲ್ಲಿ, ಒಂದಿದೆ ಇನ್ನೊಂದು ಗೋವಾದಲ್ಲಿದೆ. ನಮ್ದು ಜಬಲ್ಪುರದಕ್ಕೆ ಹೋಗಿದ್ವಿ ನಾವು.
1: ಅಲ್ಲಿ ಯಾವ ರೀತಿಯಲ್ಲಿ ತರಬೇತಿಯನ್ನ ನೀಡಿದ್ರ ಮೇಲೆ

0: ತಿಳಿದ ಮೇಲೆ ಅವರಿಗೆ ತಮಿಳು ಮತ್ತೆ ಇಂಗ್ಲಿಷ್ ಎಲ್ಲ ಗೊತ್ತಿರುತ್ತೆ, ಹಿಂದಿ ಎಲ್ಲ. ಹಾಗಾಗಿ ಟ್ರೈನ್ ಅಲ್ಲಿ ಏನ್ ತೊಂದರೆ ಆಗಿಲ್ಲ. ನಂತರ ಜಬಲ್ಪುರದಲ್ಲಿ ಇಳಿದು ಅಲ್ಲಿ ನಮ್ಮ ನಾಷ್ಟ ಎಲ್ಲ ಮುಗಿಸಿ ನಮ್ಮ ಟ್ರೈನಿಂಗ್ ಸೆಂಟರ್ ಹೋಗಿದ್ವಿ. ಟ್ರೈನಿಂಗ್ ಸೆಂಟರ್ ಕೋರಪ್ ಸಿಗ್ನಲ್ಸ್ ಟ್ರೈನಿಂಗ್ ಸೆಂಟರ್ ಇದೆ ಜಬಲ್ಪುರದಲ್ಲಿ, ಒಂದಿದೆ ಇನ್ನೊಂದು ಗೋವಾದಲ್ಲಿದೆ. ನಮ್ದು ಜಬಲ್ಪುರದಕ್ಕೆ ಹೋಗಿದ್ ನಾವು.
1: ಅಲ್ಲಿ ಯಾವ ರೀತಿಯಲ್ಲಿ ತರಬೇತಿಯನ್ನು ನೀಡಿದ್ರ ಮೇಲೆ?
0: ಅಂದ್ರೆ ಜಬಲ್ಪುರಕ್ಕೆ ಹೋದ ನಂತರ ಅಲ್ಲಿ ಒಂದು ಟ್ರೈನಿಂಗ್ ಕೊಡ್ಲಿಕ್ಕೆ ಒಂದು ಗ್ರೂಪ್ ಅಂತ ಆಗುತ್ತಲ್ಲ, ಆ ಗ್ರೂಪ್ ಹಾಗೂ ಫಾರ್ಮೇಶನ್ ಆಗುವವರೆಗೆ ನಾವಾಗಿ ನಮ್ಮ ಜಿಡಿ ವರ್ಕ್ ಮಾಡಿಕೊಂಡು ಅಲ್ಲಿ ಇದ್ದಿದ್ದು. ನಂತರ March 1st ಇಂದ ನಮ್ಮ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು. ಟ್ರೈನಿಂಗ್ ಸ್ಟಾರ್ಟ್ ಆದಾಗ ನಮ್ಗೆ ಅಂತ ಇಂಥ ಒಂದು ದೊಡ್ಡ ಕಷ್ಟ ಅಂತ ಸ್ಟಾರ್ಟಿಂಗ್ ಅಲ್ಲಿ ಅನ್ಸಲಿಲ್ಲ. ಯಾಕಂದ್ರೆ ನಾವೆಲ್ಲ ಮೊದಲು ನಮ್ಮ ಊರಿಂದ ಸರ್ಕಾರಿ ಪ್ರೌಢಶಾಲೆ ಗೋಣಿಮರ್ಗ್ ಹೋಗುವಾಗ ಒಂದು 6.5-7 kilometers ನಡ್ಕೊಂಡು ಹೋಗ್ತಾ ಇದ್ವಿ ಪ್ರತಿದಿನ. ಪ್ರತಿದಿನ ನಡ್ಕೊಂಡು ಹೋಗ್ತಾ ಇದ್ದಂದ್ರೆ ನಮ್ಮ ಫಿಸಿಕಲ್ ಫಿಟ್ ಎಲ್ಲ ಚೆನ್ನಾಗಿತ್ತು. ಆ ಮೊದಲ ಬೆಳಿಗ್ಗೆಯಿಂದ ಒಂದು 6 ಗಂಟೆ ನಮ್ಮ ಫಿಸಿಕಲ್ ಟ್ರೈನಿಂಗ್ ಅಂದ್ರೆ PT ಸ್ಟಾರ್ಟ್ ಆಗ್ತಾ ಇತ್ತು. ಸ್ಟಾರ್ಟ್ ಆಗ್ತಾ ಇರುವಾಗ ನಮ್ಗೆ ಅಂತ ತೊಂದರೆ ಏನಾಗ್ತಾ ಇರ್ಲಿಲ್ಲ ರನ್ನಿಂಗ್ ಅಲ್ಲೆಲ್ಲ. ಬೇರೆ ಮಕ್ಕಳಿಗೆಲ್ಲ ಒಂದು 1 kilometers ಓಡಿದಾಗ ತುಂಬಾ ಸುಸ್ತಲಾಗಿ ಆಗ್ತಾ ಇಲ್ಲ ಅಂತ ಕೂಗ್ತಾ ಇದ್ರು. ನಮ್ಗೆ ಹಾಗೇನಾಗ್ಲಿಲ್ಲ. 2 kilometers 2.5 kilometers ಹೋಗ್ತಾ ಇದ್ವು ಬೆಳಿಗ್ಗೆ. ಅಂತ ಟೈಮಲ್ಲಿ ನನಗೆ ಏನು ಅನ್ಸಲಿಲ್ಲ. ನಂತರ ನಮ್ಮ ಟ್ರೈನಿಂಗ್ PT ಮುಗಿದ ನಂತರ ನಮ್ಮ ನಾಷ್ಟ ಆಗ್ತಾ ಇತ್ತು. ನಾಷ್ಟ ಆದ ನಂತರ ನೆಕ್ಸ್ಟ್ ನಮ್ಮ ಬಾಕಿ ಉಳಿದಂತ ಪೀರಿಯಡ್ಸ್ ಗಳು ಅಂದ್ರೆ ಡ್ರಿಲ್ ಟ್ರೈನಿಂಗ್ ಇರ್ಬೋದು, ವೆಪನ್ಸ್ ಟ್ರೈನಿಂಗ್ ಇರ್ಬೋದು, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಟ್ರೈನಿಂಗ್ ಇರ್ಬೋದು, ಅದೆಲ್ಲ ಆಗ್ತಾ ಇತ್ತು. ಈಗ ಒಂದು 6 ತಿಂಗಳು ಟ್ರೈನಿಂಗ್ ಮುಗಿತು ನಡೆದು, ಕೊನೆಗೆ ನಮ್ಮ ಪಾಸ್ ಔಟ್ ಆಗಿ ನೆಕ್ಸ್ಟ್ ಅದಾದ ನಂತರ ನಮ್ಮದು ಒಂದು ಟೆಕ್ನಿಕಲ್ ಟ್ರೈನಿಂಗ್ ಅಂತ ಇರುತ್ತೆ. ನಮ್ಮ ಸಿಗ್ನಲ್ಸ್ ಅಂದ್ರೆ ಇದು ಒಂದು ಟೆಕ್ನಿಕಲ್ ಕೋರ್ ಇದು. ಟೆಕ್ನಿಕಲ್ ಅಂದ್ರೆ ನಮ್ಮ ಫುಲ್ ಆರ್ಮಿ ಏನೇನು ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಇದೆ, ಕಮ್ಯುನಿಕೇಶನ್ ಏನೇನಿದೆ, ಸ್ಯಾಟಲೈಟ್ ಅಂತ ಹಿಡಿದ್ರು ಪ್ರತಿಯೊಂದು ಟೆಲಿಫೋನ್ ಕಮ್ಯುನಿಕೇಶನ್ ವರೆಗೆ ನಮ್ಮ ಸಿಗ್ನಲ್ಸ್ ರೆಜಿಮೆಂಟ್ ಪ್ರೊವೈಡ್ ಮಾಡ್ತದೆ. ಪ್ರತಿಯೊಂದು ಇನ್ಫೆಂಟ್ರಿ ಆಗಲಿ, ಒಂದು ಬೇರೆ ನಮ್ಮ ಕೋರ್ ಯೂನಿಟ್ ಆಗಲಿ, ಆರ್ಮಡ, ಯಾವ ಪ್ರತಿಯೊಂದು ಯೂನಿಟ್ಗೆ ಕಮ್ಯುನಿಕೇಶನ್ ಕೊಡೋದು ನಮ್ಮ ಸಿಗ್ನಲ್ಸ್ ಕೆಲಸ. ಅದರ ಟ್ರೈನಿಂಗ್ ಫಸ್ಟ್ ನಮಗೆ ಒಂದು 9 ತಿಂಗಳಾಗ್ತದೆ ಅಲ್ಲಿ. ನನ್ನ ಟ್ರೈನಿಂಗ್ ಅಂದ್ರೆ ನಾನು ಕೋರಪ್ ಸಿಗ್ನಲ್ಸ್ ಲೈನ್ ಮ್ಯಾನ್. ಲೈನ್ ಮ್ಯಾನ್ ಅಂದ್ರೆ ನಮ್ಮ ಇದೇ ಟೆಲಿಫೋನ್, ಆಗೆಲ್ಲ ನಮ್ಮ ಲ್ಯಾಂಡ್ ಲೈನ್ ಟೆಲಿಫೋನ್ ತುಂಬಾ ಇತ್ತಲ್ಲ, ಯೂಸ್ ಮಾಡ್ತಾ ಇದ್ವಿ. ಈಗ ಮೊಬೈಲ್ ಅನ್ನು ಇರ್ಲಿಲ್ಲಲ್ಲ, ಪ್ರತಿಯೊಂದು ಆರ್ಮಿಯಲ್ಲಿ ಇದು ನಮ್ಮ ಲ್ಯಾಂಡ್ ಲೈನ್ ಟೆಲಿಫೋನ್ ಇದ್ದಿದ್ದು. ಅದರದ್ದೇ ಒಂದು ನಮ್ಮ ಆರ್ಮಿಡ್ ಕಮ್ಯುನಿಕೇಶನ್ ಗಾಗಿ ನಮ್ಮ ಹೊಸದಾಗಿ ನಾವು ಲೈನ್ ಮ್ಯಾನ್ ಅಂದ್ರೆ ನಮ್ಮ ಲೈನ್ ಪೋಲ್ ಕ್ಲೈಮ್ ಮಾಡೋದಾಗ್ಲಿ, WD ಕೇಬಲ್ ಇರುತ್ತೆ, JWD ಕೇಬಲ್ ಅಂತ ಹೇಳ್ತಾರೆ, ಜಪಾನ್ ವಾರ್ ಡಿಸೈನ್ ಕೇಬಲ್ ಅಂತ ಹೇಳ್ತಾರೆ. ಒಂದು ಚಿಕ್ಕ ವೈರ್ ಇರುತ್ತೆ, ಅದ್ರಲ್ಲಿ ಒಂದು 7 steel conductor, 4 steel conductor ಇರುತ್ತೆ, ನಂತರ ಅಲ್ಯೂಮಿನಿಯಂ ಕಂಡಕ್ಟರ್ ಇರುತ್ತೆ ಅಂತ ಒಂದು ಕೇಬಲ್ ಇರುತ್ತೆ. ನಂತರ ಇನ್ನೊಂದು ಕ್ಯಾರಿಯರ್ ಕಾರ್ಡ್ ಅಂತ ಇರುತ್ತೆ, ಅದೊಂದು 2 pair ಬರುತ್ತೆ ಕೇಬಲ್. ಅದು ಆ ಕೇಬಲ್ ಲೇಔಟ್ ಮಾಡೋದು, ಅದನ್ನ ಯಾವ ತರ ಲೇಔಟ್ ಮಾಡೋದು, ಯಾವ ತರ ಅದನ್ನ ನಮ್ಮ ಈ ಅಲ್ಲಿನ ಪರಿಸರಕ್ಕೆ ಹೊಂದ್ಕೊಂಡಾಗೆ ರೋಡ್ ಪಕ್ಕದಲ್ಲಿ ಹೋಗೋದು, ಆತರ ಟ್ರೈನಿಂಗ್ ಕೊಡ್ತಾ ಇದ್ರು. ಯಾವ ತರ ನಮ್ಮ ಕೇಬಲ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಕೇಬಲ್ ಹಾಕಿದ್ಮೇಲೆ ಎತ್ತರಕ್ಕೆ ಅದನ್ನ ಪುನಃ ಓವರ್ ಹೆಡ್ ಮಾಡ್ಬೇಕು, ಅದನ್ನ ಇಲ್ಲಾಂದ್ರೆ ಕೆಳಗಡೆ ತುಂಬಾ ಡ್ಯಾಮೇಜ್ ಆಗ್ತದೆ. ಈ ವೆಹಿಕಲ್ ಹೋಗುವಾಗ, ನಂತರ ಪ್ರಾಣಿಗಳು ಹೋಗುವಾಗ ಎಲ್ಲ ತುಂಡಾಗ್ತದೆ. ಅದನ್ನೆಲ್ಲ ಯಾವ ತರ ಪ್ರೊಟೆಕ್ಟ್ ಮಾಡ್ಬೇಕು, ಅದಕ್ಕೆ ಏನೇನು ಪ್ರಿಕಾಷನ್ ತಗೋಬೇಕು, ಆ ತರ ನಮಗೆ ಟ್ರೈನಿಂಗ್ ಶುರು ಟ್ರೈನಿಂಗ್ ಕೊಟ್ಟು ಅದೊಂದು 9 ತಿಂಗಳು ಟ್ರೈನಿಂಗ್ ಮಾಡಿದೆ ನಾವು. ಅಲ್ಲಿ ಟ್ರೈನಿಂಗ್ ಮಾಡಿ ಕೊನೆಗೆ ನಮ್ಮ ಟೆಸ್ಟ್ ಎಲ್ಲ ಮುಗಿದು ನಮ್ಮದು ಪಾಸ್ ಔಟ್ ಆಗಿ.
1: ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಿ?
0: ನಮ್ಮ ಮನೆಯಲ್ಲಿ ನಮ್ಮ ಇವಾಗ ನಮ್ಮ ತಂದೆ ಇಲ್ಲ, ತಂದೆ ತೀರು ಹೋಗಿದ್ದಾರೆ ಒಂದು 2016ರಲ್ಲಿ. ತಾಯಿ ಇದ್ದಾರೆ, ಮತ್ತೆ ಮೂರ್ ಜನ ತಮ್ಮಂದಿರಿದ್ದಾರೆ, ಶ್ರೀಮತಿಯವರಿದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ. ತಮ್ಮಂದಿರಿ ಸೋಮಾರ್ಪೇಟೆ ಆಲೂ ಸಿದ್ದಾಪುರ ಮೊರಾಜಿ ಸ್ಕೂಲಲ್ಲಿ ವರ್ಕ್ ಮಾಡ್ತಾನೆ, ಇನ್ನೊಬ್ಬ ಕೃಷಿ ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬ ಮಂಗಳೂರಲ್ಲಿ ಡ್ಯೂಟಿ ಮಾಡ್ತಾರೆ ಮಂಗಳೂರಲ್ಲಿ.
1: ಈಗ ಸೇನೆಗೆ ಹೋಗುವಂತ ಸಂದರ್ಭದಲ್ಲಿ ಮನೆಯವರಿಗೆ ಒಂದು ಆತಂಕ ಇದ್ದೇ ಇರ್ತದೆ, ಅಷ್ಟು ದೂರಕ್ಕೆ ಕಳಿಸ್ಬೇಕು ಅಂತ. ನಿಮ್ಮ ಮನೆಯಲ್ಲಿ ಆ ರೀತಿಯ ವಾತಾವರಣ ಹೇಗಿತ್ತು? ಮನೆಯವರ ಸಹಕಾರ ಹೇಗಿತ್ತು?
0: ಮನೆಯವರ ಸಹಕಾರ ಅಂದ್ರೆ ಏನ್ ತೊಂದರೆ ಇರ್ಲಿಲ್ಲ, ಏನು ಹೋಗೋದಾದ್ರೆ ಹೋಗು ಅಂತ ಹೇಳಿದ್ರು. ಹಾಗಾಗಿ ನಾನು ತುಂಬಾ ಟ್ರೈ ಮಾಡಿ ಹೋಗಿದ್ದೆ ಅಷ್ಟೇ. ಮತ್ತೆ ಇವಾಗ ನಮ್ಮ ಕೆಲವೊಬ್ಬ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಹೇಳ್ತಾರಲ್ಲ, ಹೊಟ್ಟೆ ಪಾಡಿಗೆ ಹೋಗ್ತಾರೆ ಹಾಗೆ ಹೀಗೆ ಅಂತ. ಹಾಗೆ ಏನಿರ್ಲಿಲ್ಲ, ನಮಗೆ ಹೊಟ್ಟೆ ಪಾಡಿಗೆ ಅಂತ ಏನು ಹೋಗಿರ್ಲಿಲ್ಲ. ಒಂದು ನಮಗೆ ಸೇನೆಗೆ ಹೋಗ್ಬೇಕು ಅಂತ ಒಂದು ಆಸೆ ಇತ್ತು, ಹಾಗಾಗಿ ಹೋಗಿದೆ ಅಷ್ಟೇ.
1: ತಂದೆ ತಾಯಿ ಏನ್ ವೃತ್ತಿ ಮಾಡ್ತಾ ಇದ್ರು?
0: ತಂದೆ ತಾಯಿ ನಮ್ಮದು ಕೃಷಿ ಅಷ್ಟೇ, ಮತ್ತೇನಿಲ್ಲ. ಕೃಷಿ ಅಂದ್ರೆ ಈ ಭತ್ತದ ಕೃಷಿ, ಮತ್ತೆ ಹೊಲ. ಅಲ್ಲಿ ನಮ್ಮ ತೋಟ ಅಲ್ಲಿ ಇರ್ಲಿಲ್ಲ, ತೋಟ ಎಲ್ಲ ಇವಾಗ್ಲೂ ಇಲ್ಲ, ಹೊಲ ಮತ್ತೆ ಗದ್ದೆ ಕೃಷಿ ಮಾಡ್ತೀವಿ.
1: ಮೋಹನ್ ಅವರೇ, ಸೇನೆ ಅಂತ ಹೇಳಿದಾಗ ನಮ್ಮ ಕಲ್ಪನೆಗೆ ಬರೋದು ಬರೀ ಯುದ್ಧ ಸಂಘರ್ಷ ಇಂಥವುಗಳೇ. ಇದಲ್ಲದೆ ಸೇನೆಯಲ್ಲಿ ಯಾವ ಯಾವ ರೀತಿಯ ಕೆಲಸ ಕಾರ್ಯಗಳಿರ್ತವೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
0: ಸೈನ್ಯಲ್ಲಿ ಅಂದ್ರೆ ಎಲ್ಲ ಅಂದ್ರೆ ಯುದ್ಧ ಅಂತ ಹೇಳ್ತಾರೆ. ಯುದ್ಧ ಅಂತ ಹೇಳಿದ್ರು ಎಲ್ಲರಿಗೆ ಅದು ಅದನ್ನ ಪಾರ್ಟಿಸಿಪೇಟ್ ಮಾಡುವಂತ ಒಂದು ಅವಕಾಶ ಸಿಗಲ್ಲ. ಯಾಕಂದ್ರೆ ಅದನ್ನ ಪಾರ್ಟಿಸಿಪೇಟ್ ಮಾಡೋರು ಇನ್ಫೆಂಟ್ರಿ ಬೆಟಾಲಿಯನ್ ಇರ್ತಾರೆ, ಅವರು ಫ್ರಂಟ್ ಲೈನ್ ಹೋಗ್ತಾರೆ. ಬಾಕಿ ಸುಮಾರು ಜನ ಎಲ್ಲ ಅವರಿಗೆ ಸಪೋರ್ಟ್ ಇರ್ತಾರೆ. ಈಗ ನಾ ಹೇಳಿದಾಗ ನಮ್ಮ ಸಿಗ್ನಲ್ಸ್ ನಮ್ಮ ಎಲ್ಲೆಲ್ಲೋ ಆರ್ಮಿ ಹೋಗ್ತದೆ, ಅವರಿಗೆ ಒಂದು ಕಮ್ಯುನಿಕೇಶನ್ ಪ್ರೊವೈಡ್ ಮಾಡೋ ನಮ್ ಕೆಲಸ ಇರುತ್ತೆ. ಅದೇ ತರ ಈ AC ಅಂತ ಹೇಳ್ತಾರೆ, ಆರ್ಮಿ ಸಪ್ಲೈ ಕೋರ್ ಅಂತ. ಅವರು ಪ್ರತಿಯೊಂದು ಐಟಮ್ಸ್ ನೆಲ್ಲ ನಮ್ಮ ರೇಷನ್ ಮತ್ತೆ ಏನೇನು ಐಟಮ್ ಇದೆ ಅದನ್ನ ಸಪ್ಲೈ ಮಾಡೋ ಅವ್ರ ಕೆಲಸ ಆಗುತ್ತೆ. ನಂತರ ಇನ್ನು ಆರ್ಡಿನೆನ್ಸ್ ಇರುತ್ತೆ. ಅವರು ಆರ್ಮಿ

0: ನಮ್ಮ ಈ ಡ್ರೆಸ್ಗಳಿರ್ತದೆ ಬೂಟು ಅಂತದನ್ನ ಸಪ್ಲೈ ಮಾಡ್ತಾರೆ. ಇಎಂಇ ಅಂತ ಇರ್ತದೆ, ನಮ್ಮ ವೆಹಿಕಲ್ಸ್ ನೆಲ್ಲ ಸರಿ ಮಾಡುವಂತದ್ದು. ಆತರ ಬೇರೆ ಬೇರೆ ವಿಭಾಗ ಇರುತ್ತೆ. ಅಂದ್ರೆ ಎಲ್ಲರೂ ಒಂದು ವಾರ ಅಂತ ಏನಾದರೂ ಆದ್ರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಸಪೋರ್ಟಿಂಗ್ ಇರ್ತಾರೆ ಇನ್ಫೆಂಟ್ರಿ ಬೆಟಾಲಿಯನ್ಗೆ. ಹಾಗೆ ನಾ ಸಪೋರ್ಟಿಂಗ್ ಅಲ್ಲಿ ಆರ್ಮಿಲಿ ಇದ್ದೀವಿ.
1: ನೀವು ಸೇನೆಗೆ ಸೇರೋದಕ್ಕೆ ಮುಖ್ಯ ಕಾರಣ ಏನು?
0: ಮುಖ್ಯವಾಗಿ ಕಾರಣ ಅಂದ್ರೆ ನಾವು ಇಲ್ಲಿ ನಮ್ಮ ಕೊಡಗಿನಲ್ಲಿ ಸಾಧಾರಣ ಆ ಟೈಮಲ್ಲಿ ಒಂದ್ ಮನೆಯಲ್ಲಿ ಒಂದ್ ಜನ ಎರಡು ಜನ ಅಲ್ಲಿ ಇದ್ದೇ ಇರ್ತಿದ್ರು ಆರ್ಮಿಗೆ, ಆರ್ಮಿಯಲ್ಲಿ ಇದ್ದೇ ಇರ್ತಿದ್ರು. ನಮಗೆ ಚಿಕ್ಕಂದಿರುವಾಗ ನಾನು ಹೋಗ್ಬೇಕು ಅಂತ ಆಯ್ತು. ಹೋಗ್ಬೇಕು ಅಂತ ಆದಾಗ ನಾವು ಒಂದು ಟ್ರೈ ಎಲ್ಲ ಸುಮಾರು ಜನ ಎಲ್ಲ ನಾನು ಸೆಲೆಕ್ಷನ್ ಹೋಗಿದ್ದೆ, ಆಗ್ಲಿಲ್ಲ ಆಗ್ಲಿಲ್ಲ ಅಂತ ರನ್ನಿಂಗ್ ಆಯ್ತು, ನನ್ನ ಫಿಸಿಕಲ್ ಆಗ್ಲಿ ಅಂತ ವಾಪಸ್ ಬರ್ತಾ ಇದ್ರು. ಹಾಗೆ ನಾನು ಒಂದಿನ ಟ್ರೈ ಮಾಡುವಂತ ಹೋಗಿದ್ದು, ಒಂದೇ ಫಸ್ಟ್ ಸರಿ ಹೋಗಿದ್ದು, ಹೋದ ಸರಿನ ಆಗಿದೆ ಅಷ್ಟೆ. ನನಗೆ ಸೇನೆಗೆ ಹೋಗ್ಬೇಕು ಅಂತ ಹೋಗಿದೆ ಅಷ್ಟೆ. ನಾನು ಮತ್ತೆ ಇನ್ನು ಮೊದ್ಲೇ ಹೇಳದಾಗೆ ನಮ್ಗೆ ಊಟಕ್ಕೆ ಅನ್ನ ಇಲ್ಲ, ಹಾಗೆಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಇದಾರಲ್ಲ ಒಬ್ಬೊಬ್ರು, ಆ ತರ ಇದರಲ್ಲೇನು ಹೋಗ್ಲಿಲ್ಲ. ನಾನು ಒಂದು ಹೋಗಬೇಕು ಅಂತ ಒಂದು ಆಸೆ ಇತ್ತು, ನಮ್ದೊಂದು ಒಂದು ದೃಢ ನಿಶ್ಚಯ ಇತ್ತು, ಹಾಗಾಗಿ ಹೋಗಿದೆ ಅಷ್ಟೆ.
1: ನೀವು ಸೇನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಯಾವ್ದಾದ್ರು ಯುದ್ಧದ ಸನ್ನಿವೇಶವನ್ನ ಎದುರಿಸಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
0: ಯುದ್ಧದ ಸನ್ನಿವೇಶ ನಾನು ಮೊದಲೇ ಹೇಳದಾಗೆ ನಮ್ದು ಸಪೋರ್ಟಿಂಗ್ ಆರ್ಮ್ಸ್ ಇದ್ದಿದ್ದು, ಹಾಗಾಗಿ ನಾವು ಡೈರೆಕ್ಟ್ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ. ಮೊದಲು ಅಂದ್ರೆ ನಾನು ಫಸ್ಟ್ ಟ್ರೈನಿಂಗ್ ಮುಗಿಸಿ ಹೋಗಿದ್ದೆ ಐಪಿಕೆಎಫ್ ಅಂತ, ಹೆಸರು ಕೇಳಿರ್ಬೋದು ನೀವು. ಶ್ರೀಲಂಕಾದಲ್ಲಿ ಭಾರತೀಯ ಶಾಂತಿ ಸೇನಾ ಪಡೆ ಅಂತಿತ್ತು ರಾಜೀವ್ ಗಾಂಧಿ ಟೈಮಲ್ಲಿ, 1987-88 ಅಲ್ಲೆಲ್ಲ ಅಲ್ಲಿ ಐಪಿಕೆಎಫ್ ಅಂತ ಇತ್ತಲ್ಲ, ಅಲ್ಲಿಗೆ ನಾನು ಟ್ರೈನಿಂಗ್ ಮುಗಿಸಿ ಹೋಗಿದ್ದೆ ಅಲ್ಲಿಗೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 1989 ಡಿಸೆಂಬರ್ಲಿ ಹೋಗಿದ್ನು ಅಲ್ಲಿಗೆ. ಸೆಪ್ಟೆಂಬರ್ ಅಕ್ಟೋಬರ್ ನಮ್ಮ ಟ್ರೈನಿಂಗ್ ಸೆಪ್ಟೆಂಬರ್ ಮುಗಿತ್ತೆ, ಒಂದು 15 ದಿನ ಒಂದು 20 ದಿನ ರಜೆ ಮುಗಿಸಿ, ರಜೆ ಮುಗಿಸಿ ನಾವು ಫಸ್ಟ್ ಮತ್ತೆ ಸ್ಟಾರ್ಟಿಂಗ್ ಹೋಗಿದ್ದು ನಮ್ಮ ಚೆನ್ನೈ ಒಂದು ಟ್ರಾನ್ಸ್ಲೇಟ್ ಕ್ಯಾಂಪ್ ಹೋಗ್ತೀವಿ. ಟ್ರಾನ್ಸ್ಲೇಟ್ ಕ್ಯಾಂಪ್ ಅಲ್ಲಿ ಒಂದು ಒಂದು ವಾರ ಇರ್ತೀವಿ. ಒಂದು ವಾರ ಇದ್ದಂತ ಟೈಮಲ್ಲಿ ಆ ಟೈಮಲ್ಲಿ ಶ್ರೀಲಂಕಾದಲ್ಲಿ ತುಂಬಾ ಕ್ಯಾಸುವಲ್ಟಿ ಆಗ್ತಾ ಇರುತ್ತೆ. ತುಂಬಾ ಕ್ಯಾಸುವಲ್ಟಿ ಅಂದ್ರೆ ಪ್ರತಿದಿನ ಅಲ್ಲಿಂದ ಗಾಯ ಆದವ್ರನ್ನ ತರ್ತಾ ಇದ್ರು ಚೆನ್ನೈ ಅಪೋಲೋ ಹಾಸ್ಪಿಟಲ್ಗೆ, ಪಕ್ಕ ಇನ್ನು ಬೇರೆ ಬೇರೆ ಹಾಸ್ಪಿಟಲ್ಗೆ, ಮತ್ತೆ ಆರ್ಮಿ ಹಾಸ್ಪಿಟಲ್ಗೆ. ಡೆಡ್ ಬಾಡೀಸ್ ಎಲ್ಲ ಬರ್ತಾ ಇತ್ತು. ನಾ ಟೈಮಲ್ಲಿ ಫಸ್ಟ್ ಚೆನ್ನೈ ಹೋಗಿ ಟ್ರಾನ್ಸ್ಲೇಟ್ ಕ್ಯಾಂಪ್ ಅಲ್ಲಿ ಇದ್ದೆ. ಟ್ರಾನ್ಸ್ಲೇಟ್ ಕ್ಯಾಂಪ್ ಅಲ್ಲಿ ಇದ್ದಾಗ ಬ್ಲಡ್ ಬೇಕು ಅಂತ ಆಯ್ತು. ಬ್ಲಡ್ ಬೇಕು ಬೇಕು ಅಂತ ಹೇಳಿದಾಗ ನಾವೊಂದು 5-6 ಜನ ಇದ್ದು ನಮ್ಮ ಸಿಗ್ನಲ್ಸ್ ನವರು, ಇವರೆಲ್ಲ ನಾವೆಲ್ಲ ಹೋಗಿ ಅಲ್ಲಿ ಚೆನ್ನೈ ಅಪೋಲೋ ಹಾಸ್ಪಿಟಲ್ ಬ್ಲಡ್ ಕೊಟ್ಟು ಬಂದಿದ್ವಿ. ನಂತರ ಅಲ್ಲಿಂದ ಟಿಪ್ಪು ಸುಲ್ತಾನ್ ಅಂತ ಒಂದು ಶಿಪ್ ಬರುತ್ತೆ, ಆ ಶಿಪ್ ಅಲ್ಲಿ ನಾವು ಶ್ರೀಲಂಕಾಗ ಹೋಗಿ ಶ್ರೀಲಂಕಾದ ಟ್ರಿಂಕೋಮಲೆಗೆ ಇಳಿದಿದ್ವಿ. ಫಸ್ಟ್ ಅಲ್ಲಿ ಹೋಗಿ ಒಂದು 3 ತಿಂಗಳು ಇದ್ದು ಅಷ್ಟೇ ಅಲ್ಲಿ ನಮ್ಮ ಯೂನಿಟ್ ನಲ್ಲಿ ಇದ್ದಿದ್ದು. ಯೂನಿಟ್ ಅಲ್ಲಿ ಇದ್ದಾಗ ಅಂದ್ರೆ ಶ್ರೀಲಂಕಾ ಅಂದ್ರೆ ಸಾಧಾರಣ ನಮ್ಮ ಈ ಕೊಡಗಿನ ತರ ಇರೋದು, ಅಂದ್ರೆ ಪಕ್ಕದಲ್ಲಿ ಸಮುದ್ರ ಇರುತ್ತೆ, ಸಮುದ್ರ ಪಕ್ಕದಲ್ಲೇ ನಾವಿದ್ದೀವಿ. ಸಮುದ್ರ ಇದ್ದಾಗ ನಾವಿದ್ದ ಏರಿಯಾದಲ್ಲಿ ಸ್ವಲ್ಪ ಅಂತ ಎಲ್ಟಿಟ್ಯೂಡ್ ದೊಡ್ಡ ಪ್ರಾಬ್ಲಮ್ ಇರಲಿಲ್ಲ ಟ್ರಿಂಕೋಮಲೆ ಅಂತ ಹೇಳೋ ಜಾಗದಲ್ಲಿ. ಆ ಟೈಮಲ್ಲಿ ಜಾಪಾನ್ ಏರಿಯಾದಲ್ಲಿ ತುಂಬಾ ಆಗ್ತಾ ಇದ್ದಿದ್ದು. ಅಲ್ಲಿ ಹೋಗಿ ಟ್ರೈನಿಂಗ್ ಅಲ್ಲಿ ಹೋಗಿ ನಾವು ಅವ್ರ ಜೊತೆ ನಮ್ಮನ್ನು ಡ್ಯೂಟಿ ನಾ ಹೇಳದಾಗೆ ಸಪೋರ್ಟಿಂಗ್, ನಾವು ಮೊದಲು ಮುಂದೆ ನಿಂತು ಯುದ್ಧ ಮಾಡ್ತಾ ಇರ್ಲಿಲ್ಲ, ಮುಂದೆ ಹೋಗೋದನ್ನ ಸಪೋರ್ಟ್ ಮಾಡ್ತಿದ್ವಿ ಅಷ್ಟೇ. ಹಾಗೂ ಹಾಗೆ ಒಂದು 3 ತಿಂಗಳಲ್ಲಿ ಇದ್ದೆ. ಅದ ನಂತರ ಪೂರಾ ಇಂಡಿಯನ್ ಆರ್ಮಿ ವಾಪಸ್ ಆಯ್ತು. ವಾಪಸ್ ಆದಾಗ ವಾಪಸ್ ಮತ್ತೆ ಅಲ್ಲಿಂದ ಅಕ್ಬರ್ ಅಂತ ಒಂದು ಶಿಪ್ ಬರುತ್ತೆ, ಆ ಶಿಪ್ ಅಲ್ಲಿ ಬಂದು ಪುನಃ ಚೆನ್ನೈಗೆ ಬಂದು, ಚೆನ್ನೈಯಿಂದ ನಮ್ಮ ಯೂನಿಟ್ ಇತ್ತು ಆವಾಗ ಮಧ್ಯಪ್ರದೇಶ ಸಾಗರದಲ್ಲಿ, ಸಾಗರಕ್ಕೆ ಹೋಗಿ ನಂತರ ಅಲ್ಲಿಂದ ರಿಪೋರ್ಟ್ ಮಾಡಿದ್ವಿ. ನಾವು ಶ್ರೀಲಂಕಾದಲ್ಲೇ ಹೆಮ್ಮೆ ಪಟ್ಟದಂದ್ರೆ ನಾವು ನಮ್ಮ ನಮ್ಮ ಒಂದು ಸೈನ್ಯದ ಭಾಗವಾಗಿ ನಾವು ಕೆಲಸ ಮಾಡ್ತಿದ್ವಿ, ಅದೇ ನಮಗೊಂದು ಖುಷಿ ಆಗಿತ್ತು ಅಷ್ಟೇ. ಅಂದ್ರೆ ನಾವು ಮೊದಲು ಮೊದಲು ಟ್ರೈನಿಂಗ್ ಮುಗಿಸಿ ಹೋಗಿದ್ದು ನಮ್ಗೆ ಏನ್ ಗೊತ್ತಿರ್ಲಿಲ್ಲ ಅಲ್ಲ, ಹಾಗಾಗಿ ಅವ್ರು ನಮ್ಮ ಸೀನಿಯರ್ಸ್ ಏನ್ ಹೇಳ್ತಾ ಇದ್ರು ಆ ಕೆಲಸ ಮಾಡ್ತಾ ಇದ್ವಿ ಅಲ್ಲಿ. 3 ತಿಂಗಳು ವಾಪಸ್ ಬಂದಲ್ಲ, ಅದರಿಂದ ಅಂತ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಏನ್ ಆಗ್ಲಿಲ್ಲ ನಮಗೆ.
1: ಬೇರೆ ಯಾವ ಯಾವ ಪ್ರದೇಶಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ರಿ?
0: ಅದರ ನಂತರ ನಮ್ಮ ಏನು ಕೌಂಟರ್ ಇನ್ಸರ್ಜೆನ್ಸಿ ಅಂತ ಹೇಳ್ತಾರಲ್ಲ, ನಮ್ಮ ಇಲ್ಲಿ ಸ್ವಲ್ಪ ಇಂಟರ್ನಲ್ ತೊಂದರೆ ಇರುತ್ತೆ, ಆ ಟೈಮಲ್ಲಿ ನಮ್ಮ ಒಳಗಿನ ಉಗ್ರವಾದಿಗಳೆಲ್ಲ ಇರ್ತಾರಲ್ಲ. ದಿಮಾಪುರದ ನಾಗಾಲ್ಯಾಂಡ್ ಅಲ್ಲಿ ಇದೆ, ನಾಗಾಲ್ಯಾಂಡ್ ಅಲ್ಲಿ ಇದ್ದಂತ ಅದರ ನಂತರ ಅಲ್ಲಿ ಒಂದು 4 ವರ್ಷ ಸರ್ವಿಸ್ ಮಾಡಿದೆ ನಾಗಾಲ್ಯಾಂಡ್ ನಲ್ಲಿ. ಅದಾದ ನಂತರ ನಾವು ಹಿಮಾಚಲ ಪ್ರದೇಶ ಯುವಲ್ ಕ್ಯಾಂಪ್ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಬಂದು ಅಲ್ಲಿಂದ ಅದಾದ ನಂತರ ಅಲ್ಲಿಂದಲೇ ಜಮ್ಮು ಕಾಶ್ಮೀರದ ರಜೌರಿಗೆ ಬಂದು, ರಜೌರಿಲಿ ಬಂದಾಗ ಅವಾಗ ನಮ್ಮ ಓಪಿ ಪರಾಕ್ರಮ್ ಅಂತ ಒಂದು ಹೆಸರು ಕೇಳಿರ್ಬೋದು, ನಮ್ಮ ಸಂಸದ ಮೇಲೆ ಅಟ್ಯಾಕ್ ಮಾಡಿರ್ತಾರಲ್ಲ ಉಗ್ರವಾದಿಗಳು, ಆ ಟೈಮಲ್ಲಿ ನಮ್ಮ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಆ ಟೈಮಲ್ಲಿ ಒಂದು ಓಪಿ ಪರಾಕ್ರಮ್ ಅಂತ, ಆಪರೇಷನ್ ಪರಾಕ್ರಮ್ ಅಂತ ಒಂದು ಡಿಕ್ಲೇರ್ ಮಾಡ್ತಾರೆ. ಆ ಟೈಮಲ್ಲಿ ನಾನು ಓಪಿ ಪರಾಕ್ರಮ ಟೈಮಲ್ಲಿ ರಾಜಸ್ಥಾನದಲ್ಲಿ ತನೋಟ್ ಅಂತ ಒಂದು ಜಾಗ ಇದೆ, ತನೋಟ್ ಮಾತಾ ಮಂದಿರ್ ಅಂತ ಜೈಸಲ್ಮೇರ್ ಡಿಸ್ಟಿಕ್ ಅಲ್ಲಿ ಬರುತ್ತೆ, ಅದು ಪಾಕಿಸ್ತಾನ ಬಾರ್ಡರ್ ಇಂದ ಒಂದು 20 ಕಿಲೋಮೀಟರ್ ಹಿಂದೆ ಇದೆ ಅಷ್ಟೇ. ಆ ಭಾಗದಲ್ಲಿ ನಾವು ಒಂದು 1 ವರ್ಷದವರೆಗೆ ಇದ್ದು ಅಲ್ಲಿ ಎಲ್ಲ ಹೇಳಿದಾಗ ನಾವು ಮುಂದೆ ಹೋಗ್ತಾ ಇರ್ಲಿಲ್ಲ, ಹಿಂದೆ ನಿಂತು ಸಪೋರ್ಟ್ ಮಾಡ್ತಿದ್ವಿ ಅಷ್ಟೇ ಆ ಏರಿಯಾದಲ್ಲಿ. ಅದೊಂದು ತುಂಬಾ ಹಿಸ್ಟಾರಿಕಲ್ ಪ್ಲೇಸ್ ತರ ಇದೆ, ತನೋಟ್ ಮಾತಾ ಮಂದಿರ್ ಅಂತ. ಅದು 1971 ವಾರಲ್ಲಿ ಪಾಕಿಸ್ತಾನದವರು ಆ ಮಂದಿರ ಇದ್ದ ಜಾಗಕ್ಕೆ, ಅಂದ್ರೆ ದೇವಸ್ಥಾನ ಇದ್ದ ಜಾಗಕ್ಕೆ ತುಂಬಾ ಬಾಂಬಾರಿ ದಾಳಿ ಎಲ್ಲ ಮಾಡ್ತಾರೆ. ಆದ್ರೆ ಆ ಟೈಮಲ್ಲಿ ಆ ಏರಿಯಾದಲ್ಲಿ ಇದ್ದಂತ ನಮ್ಮ ಇಂಡಿಯಾದ ಸೈನಿಕರಿಗೆ ಯಾವುದೇ ಒಂದು ತೊಂದರೆ ಆಗಲ್ಲಂತೆ, ತುಂಬಾ ಬಾಂಬ್ಸ್ ಎಲ್ಲ ಹಾಕಿರ್ತಾರೆ. ಆ ಬಾಂಬ್ ಒಂದೇ ಒಂದು ಸ್ಫೋಟ ಆಗದೆ ಹಾಗೆ ಕೊನೆಯವರೆಗೂ ಹಾಗೆ ಉಳ್ಕೊಂಡಿದೆ. ಅದನ್ನ ಇವಾಗಲೂ ತೆಗೆದು ಆ ದೇವಸ್ಥಾನದ ಗೋಡೆ ಮೇಲೆ ಶೋಕೇಸ್ ಮಾಡಿ ತುಂಬಾ ಬಾಂಬ್ಸ್ ಎಲ್ಲ ಇಟ್ಟಿದ್ದಾರೆ ಇವಾಗಲೂ ಸಹ. ಅದ್ರಲ್ಲಿ ಆ ಟೈಮಲ್ಲಿ ಪಾಕಿಸ್ತಾನದವರು ಕ್ರಾಸ್ ಫೈರಿಂಗ್

0: ಅಂತ ಹೇಳ್ತಾರೆ. ಅವರವರೇ ಅವರ ಫೈರಿಂಗ್ ಅಲ್ಲಿ ತುಂಬಾ ಜನ ತೀರ್ಕೊಳ್ತಾರೆ, ಆದ್ರೆ ಇಂಡಿಯಾದವ್ರಿಗೆ ಏನು ಆಗ್ಲಿಲ್ಲ ಅಂತ. ಅಂತ ಒಂದು ಜಾಗದಲ್ಲಿ ನಾವು ಒಂದು ವರ್ಷ ಇದ್ದೋ ಅದೇ ಜಾಗದಲ್ಲಿ. ತನೋಟ್ ಮಾತಾ ಮಂದಿರ ಅಂತ ತುಂಬಾ ಫೇಮಸ್ ಮಂದಿರ ಅದು.
1: ನೀವು ಇಲ್ಲಿಂದ ಹೋಗುವಾಗ ಇಲ್ಲಿಯ ಆಹಾರ ಪದ್ಧತಿಗೂ ಅಲ್ಲಿಯ ಆಹಾರ ಪದ್ಧತಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಇಲ್ಲಿಂದ
0: ಹೌದು,
1: ಹೋದಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೊಂದ್ಕೊಳ್ಳುವಂಥದ್ದು ಎಷ್ಟು ಕಷ್ಟ ಆಯಿತು ನಿಮಗೆ?
0: ನಮ್ಮ ಇಲ್ಲಿ ಆಹಾರ ಪದ್ಧತಿ ಅಂದ್ರೆ ಹೆಚ್ಚಾಗಿ ನಾವಿಲ್ಲಿ ಅಕ್ಕಿ ಅಂತ ಇಂಥದನ್ನ ಯೂಸ್ ಮಾಡೋದು. ಅಲ್ಲಿ ಹೋದಾಗ ಅಲ್ಲಿ ಅದು ಅಕ್ಕಿನ ಯೂಸ್ ಮಾಡ್ತಾ ಇದ್ರು, ಆದ್ರೆ ಬೆಳಿಗ್ಗೆ ನಮ್ಮ ನಾಷ್ಟ ಅಂತದೆಲ್ಲ ಪ್ರತಿಯೊಂದನ್ನು ಗೋಧಿ ಅಂತ, ಗೋಧಿಯಲ್ಲಿ ಗೋಧಿ ಚಪಾತಿ ಆಗಲಿ ಮತ್ತೆ ಪೂರಿ. ಪೂರಿ ಅಂತ ಜಾಸ್ತಿ ವಾರದಲ್ಲಿ 4-5 ದಿನ ಪೂರಿನೇ ಮಾಡ್ತಾ ಇದ್ದಿದ್ದು. ಅದು ಪೂರಿ ಅಂದ್ರೆ ಬೆಳಿಗ್ಗೆ 5:30 ಟೈಮ್ಗೆ ನಮ್ಗೆ ಟೀ ಕೊಡ್ತಾ ಇದ್ರು. ಟೀ ಆದ ಜೊತೆಗೆ ಒಂದೊಂದು ಪೂರಿ ಇರ್ತಾ ಇತ್ತು. ಆ ಪೂರಿ ತಿಂದ ನಂತರ ನಾವು ಪೀಠಿಗೆ ಹೋಗ್ತಾ ಇದ್ದಿದ್ದು. ನಂತರ ಬಂದ ಮೇಲೆ ಪುನಃ ಪೂರಿ ಆಗ್ತಾ ಇತ್ತು. ನಂತರ ಮಧ್ಯಾಹ್ನ ಮತ್ತೆ ಅನ್ನ ಅನ್ನ ಜೊತೆ ಚಪಾತಿ ಇರ್ತಿತ್ತು, ಅದು ಡ್ರೈ ಚಪಾತಿ ಇರ್ತಾ ಇತ್ತು. ಅದೇನು ತೊಂದರೆ ಆಗಲಿಲ್ಲ. ಒಂದು ಒಂದು ತಿಂಗಳಿಗೆ ನಾವೆಲ್ಲ ಅಲ್ಲಿನ ಆಹಾರಕ್ಕೆ ಸೆಟ್ ಆಗಿದೆ, ಏನು ತೊಂದರೆ ಆಗಲಿಲ್ಲ ಆಹಾರ ಪದ್ಧತಿಯಲ್ಲಿ.
1: ಇಲ್ಲಿಯ ಭಾಷೆಗೂ ಅಲ್ಲಿಯ ಭಾಷೆಗೂ ತುಂಬ ವ್ಯತ್ಯಾಸ ಇರ್ತದೆ.
0: ಹೌದು,
1: ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಭಾಷೆಗೆ ಹೊಂದಾಣಿಕೆ ಆಗುವಂಥದ್ದು ಎಷ್ಟು ಕಷ್ಟ ಆಯಿತು?
0: ಭಾಷೆಗೆ ಅಂದ್ರೆ ನಾನು ಸ್ಕೂಲಿಗೆ ಹೋಗುವಾಗ ಹಿಂದಿಲಿ ಸ್ವಲ್ಪ ಸ್ವಲ್ಪ ಕ್ಲೇವರ್ ಇದ್ದೆ, ಹಾಗಾಗಿ ಹಿಂದಿ ಭಾಷೆ ಅರ್ಥ ಆಗ್ತಿತ್ತು, ಮಾತಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಹಾಗೆ ನಮ್ ಜೊತೆ ಮತ್ತೆ ಒಂದೆರಡು ಮೊದ್ಲೇ ಹೇಳ್ದಾಗೆ ಬೆಂಗಳೂರು ಎರಡು ಮೂರು ಜನ ಇದ್ರು, ಹಾಗಾಗಿ ಅವ್ರ ಜೊತೆ ನಮ್ಗೆ ಗೊತ್ತಿಲ್ಲದೆ ಅವ್ರ ಜೊತೆ ಕೇಳಿ ತಿಳ್ಕೊಳ್ತಾ ಇದ್ದಿದ್ದು. ಹೀಗೆ ತಿಳ್ಕೊಂಡು ಒಂದು 2 ತಿಂಗಳಿಗೆಲ್ಲ ನಮ್ಮ ಹಿಂದಿ ಭಾಷೆ ಸುಮಾರು ಒಂದು 50% ಅಷ್ಟು ಕಲ್ತಾ ಇತ್ತು. ಒಂದು 3 ತಿಂಗಳಾಗುವ ಫುಲ್ ಹಿಂದಿ ಲ್ಯಾಂಗ್ವೇಜ್ ಮೇಲೆ ನಮ್ದು ಕಂಟ್ರೋಲ್ ಬಂತು, ಹಾಗಾಗಿ ನಮ್ಗೆಲ್ಲ ಏನು ತೊಂದರೆ ಆಗಲಿಲ್ಲ.
1: ನೀವು ಶಾಲಾ ಜೀವನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಈ ಸೇನೆಗೆ ಸಂಬಂಧಿಸಿದಂತಹ ತರಬೇತಿಯಲ್ಲಿ ಪಾಲ್ಗೊಂಡಿದ್ರ?
0: NCC ನಾನು ಗೋಣಿಕೊಪ್ಪಲ್ PUC ಹೋಗ್ತಾ ಇರುವಾಗ ಗೋಣಿಕೊಪ್ಪಲ್ ಕಾವೇರಿ ಕಾಲೇಜ್ನಲ್ಲಿ 2 ವರ್ಷ NCC ಮಾಡಿದ್ದೆ. NCC ಮಾಡಿ ಒಂದು ಆನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಅಟೆಂಡ್ ಮಾಡಿದ್ದೆ. ಆ ಟೈಮಲ್ಲಿ ಒಂದು BA ಸರ್ಟಿಫಿಕೇಟ್ ಎಕ್ಸಾಮ್ ಎಲ್ಲ ಬರದೆ, ಆದ್ರೆ ಏನ್ ಗೊತ್ತಿಲ್ಲ ಎಕ್ಸಾಮ್ ಪಾಸ್ ಆಗ್ಲಿಲ್ಲ.
1: ಆ NCC ತರಬೇತಿ ನಿಮಗೆ ಯಾವ ರೀತಿಯಲ್ಲಿ ಸೇನೆಯಲ್ಲಿ ಉಪಯೋಗಕ್ಕೆ ಬಂತು?
0: NCC ತರಬೇತಿಯಲ್ಲಿ ನಾವು ತರಬೇತಿ ತಕೊಂಡ ನಂತರ ಯಾವ ತರ NCC ಅಲ್ಲಿ NCC ಹೇಳ್ಕೊಡ್ತಾರೆ, ಪ್ರತಿಯೊಂದು ಡಿಸಿಪ್ಲಿನ್ ಹಿಡಿದ್ರು, ಪ್ರತಿಯೊಂದನ್ನು ಯಾವ ತರ ಮಾಡಬೇಕು ಅದನ್ನ ಇಲ್ಲಿ ಕಲ್ಸ್ಕೊಡ್ತಾ ಇದ್ರು. ಅದು ನಮಗೆ ಕೊನೆಗೆ ಯೂಸ್ ಆಯ್ತು. ಅಂದ್ರೆ ಈ ತರ ಟ್ರೈನಿಂಗ್ ಮಾಡಬೇಕು, ಈ ತರ ಬೆಳಿಗ್ಗೆ ರನ್ನಿಂಗ್ ಇರುತ್ತೆ, ಈ ತರ PET ಇರುತ್ತೆ, ಈ ತರ ವೆಪನ್ ಟ್ರೈನಿಂಗ್ ಇರುತ್ತೆ, ಪ್ರತಿಯೊಂದು ನಮಗೆ ಇಲ್ಲಿ ಒಂದು ಬೇಸಿಕ್ ಗೊತ್ತಾಗಿತ್ತು ಅಷ್ಟೇ.
1: ಇನ್ನು ನೀವು ಸೇನೆಗೆ ಸೇರಿದ ಮೇಲೆ ನಿಮ್ಮ ಜೀವನದಲ್ಲಿ ಆದಂತಹ ಬದಲಾವಣೆಗಳೇನು?
0: ಬದಲಾವಣೆ ಆಗ್ತಾ ಹೇಳಿದ್ರೆ, ಸೇನೆಯಲ್ಲಿ ಹೋದ್ಮೇಲೆ ಪ್ರತಿಯೊಂದು ಕೆಲಸನ ಒಂದು ಟೈಮಲ್ಲಿ ಮಾಡಬೇಕು, ಇಂಥ ಟೈಮಲ್ಲಿ ತಲುಪಬೇಕು, ಇಂಥ ಟೈಮಲ್ಲಿ ಈ ಕೆಲಸ ಮುಗಿಸ್ಬೇಕು ಅಂತ ಒಂದು ಸೇನೆಯಲ್ಲಿ ಇರುವಾಗ ನಮಗೆ ಗೊತ್ತಾಗಿತ್ತು. ಮೊದಲಂದ್ರೆ ನಮಗೆ ಈ ಕೆಲಸ ಓ ಈ ಕೆಲಸನ ಅಂದ್ರೆ ಈ ಮಾಡಿದ್ರೆ ಆಯ್ತು ಅಂತ ಒಂದು ಉದಾಸೀನ ಇರ್ತಿತ್ತು. ಸೇನೆ ಸೇರಿದ ನಂತರ ಓ ಈ ಕೆಲಸ ಇಂಥ ಟೈಮಲ್ಲಿ ಮಾಡಬೇಕು, ಇದರಲ್ಲಿ ಮಾಡಿ ಮುಗಿಸ್ಬೇಕು ಅಂತ ಒಂದು ಮನೋಭಾವ ಬಂದಿದೆ. ಯಾಕಂದ್ರೆ ಪ್ರತಿಯೊಂದು ನಾವೊಂದಲ್ಲಿ ಸಮಯಕ್ಕೆ ಸರಿಯಾಗಿ ಮಾಡ್ತಾ ಇದ್ದೋ.
1: ಸೇನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಡೆದಂಥ ಯಾವುದಾದ್ರು ದುರ್ಘಟನೆ ಅಥವಾ ನಿಮಗೆ ದುಃಖ ತಂದಂತಹ ಸಂಗತಿಗಳು ಯಾವುದಾದ್ರು ಇದೆಯಾ?
0: ಘಟನೆ ಅಂದ್ರೆ ನಮ್ಮ ನಾನು ಇಲ್ಲಿ ಜಮ್ಮು ಕಾಶ್ಮೀರದ ರಜೌರಿ ಏರಿಯಲ್ಲಿ ಇರದಂತ ಟೈಮಲ್ಲಿ ನಮ್ಮ ಜೊತೆಯಲ್ಲಿ ಇದ್ದವರು ಒಂದು 2 ಜನ ಕ್ರಾಸ್ ಫೈರಿಂಗ್ ಆಗಿ ತೀರ್ಕೊಳ್ತಾರೆ. ಕ್ರಾಸ್ ಫೈರಿಂಗ್ ಅಂದ್ರೆ ನಮ್ಮ ಆರ್ಮ್ಸ್ ಎಲ್ಲ ಲೋಡ್ ಆಗಿರ್ತಿತ್ತು. ಆ ಲೋಡ್ ಆಗಿದ್ದನ್ನ ಇನ್ನೊಬ್ಬ ಬಂದು ಒಬ್ಬ ಓಂ ಪ್ರಕಾಶ್ ಅದು ಹರಿಯಾಣದವನ್ ಇರ್ತಾನೆ. ಅವನ್ ಬಂದು ನೋಡ್ಬಿಟ್ಟು ನಾನು ನೋಡ್ಬೇಕು ಹೇಗಿದೆ ಲೋಡ್ ಇದೆ ಹಾಗೆ ತಿರ್ಗಿಸ್ ನೋಡ್ತಾ ಇರ್ತಾನೆ. ತಿರ್ಗಿಸ್ ನೋಡಿದಾಗ ಅವ್ನ ಕೈಯಿಂದ ತಕ್ಷಣ ಜಾರಿ ಹೋಗುತ್ತೆ ಆರ್ಮ್ಸ್ ಅದು, ಒಂದು SLR ಜೊತೆ ಸೆಲ್ಫ್ ಲೋಡಿಂಗ್ ರೈಫಲ್ ಅಂತ. ಅವನ ಕೈಯಿಂದ ಜಾರುತ್ತೆ, ಅವನ ಕೈಯಿಂದ ಜಾರಿ ಅದ್ರ ಟ್ರಿಗರ್ ಇದ್ದ ಜಾಕಿ ಇವನ ಕಾಲು ಹೋಗುತ್ತೆ. ಆ ಕಾಲಿಗೆ ಹೋದ ತಕ್ಷಣ ಅದು ಫೈರ್ ಆಗುತ್ತೆ. ಫೈರ್ ಆಗಿ ಇವನ ಕುತ್ತಿಗೆಗೆ ಬಂದು ನೋಡ್ತಿದ್ದಾಗೆ ಅವನು ಅಲ್ಲೇ ತೀರ್ಕೊಳ್ತಾನೆ. ಅದೊಂದು ನಮ್ಮ ಕಣ್ಣು ಮುಂದೆ ಕಂಡಂತದ್ದು. ಇನ್ನೊಂದ್ 2 ಜನ ಇದೇ ತರ ತಮ್ಮ ತಮ್ಮ ತಪ್ಪಿಂದ ತೀರ್ಕೊಳ್ತಾರೆ ಅಷ್ಟೇ. ಬೇಕೆ ನಮ್ಮ ಇದು ಉಗ್ರವಾದಿ ಜೊತೆ ಅವ್ರ ಜೊತೆ ಇನ್ನು ಹೋರಾಡಿ ಆ ತರ ಇಲ್ಲ, ತಮ್ಮ ತಮ್ಮ ತಪ್ಪಿಂದ ತಮ್ಮ ಕೈಯಿಂದನೇ ತೀರ್ಕೊಳ್ತಾರೆ ಒಂದ್ 2 ಜನ ಅಷ್ಟೇ ಇದು ನಮ್ಮ ಜೊತೆಯಲ್ಲಿದ್ದವರು.
1: ಸೇನೆಯಲ್ಲಿ ಬೆಳಿಗ್ಗೆ 7 ರಿಂದ ಹಿಡಿದು ಸಂಜೆ ಮಲಗೋವರೆಗೆ ಯಾವ್ಯಾವ ರೀತಿಯ ದಿನಚರಿಗಳಿರ್ತವೆ?
0: ಅದೇ ಬೆಳಿಗ್ಗೆ ನಾವು ಒಂದು 6 ಗಂಟೆ ನಾವು ಫಿಸಿಕಲ್ ಟ್ರೈನಿಂಗ್ ಅದು PT ಅಂತ ಮಾಡ್ತೀವಿ. ಫಿಸಿಕಲ್ ಟ್ರೈನಿಂಗ್ ಆದ ನಂತರ ಬಂದು ನಮ್ಮ ನಾಷ್ಟ ಎಲ್ಲ ಮುಗಿಸಿ, ನಾಷ್ಟ ಮುಗಿಸಿ ಆದ ನಂತರ ನಮ್ಮ ಏನಾದ್ರೂ ಏನೇನ ಡ್ಯೂಟಿ ಇರುತ್ತೆ. ನಾನು ಮೊದಲು ಹೇಳದಾಗೆ ನಂದು ಅಲೈನ್ಮೆಂಟ್ ಟ್ರೇಡ್ ಇತ್ತು, ನಮ್ಮ ಟ್ರೇಡ್ ಸಂಬಂಧಪಟ್ಟ ಏನಾದ್ರು ಕೆಲಸ ಇರ್ತಿತ್ತು. ಕೆಲಸ ಇದ್ದಾಗ ಅಂದ್ರೆ ನಮ್ಮ ಲೈನ್ಸ್ ಇರುತ್ತೆ, ಲೈನ್ಸ್ ಏನಾದ್ರು ಫಾಲ್ಟ್ ಇದ್ರೆ ಒಂದು 3 ಜನ 4 ಜನ ಈ ತರ ಹೋಗ್ತಾ ಇದ್ದು. ಮತ್ತೆ ಜೊತೆ ನಮಗೊಂದು ವೆಹಿಕಲ್ ಸಿಗ್ತಾ ಇದ್ದಾಗ ಒಂದು ಲೈನ್ ಪಾರ್ಟಿಯಿಂದ ಹೋಗ್ತಾ ಇದ್ದಿದ್ದು. ಆ ಒಂದು ಲೈನ್ ಪಾರ್ಟಿಯಿಂದ ಹೋದ್ರೆ ಅದಕ್ಕೆ ಎಲ್ಲಿ ಯಾವ ಏರಿಯಕ್ಕೆ ಹೋದ್ರು ಅದಕ್ಕೆ ಒಂದು ರೆಸ್ಟ್ರಿಕ್ಷನ್ ಅನ್ನೋದು ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಇದು ಫಸ್ಟ್ ಪ್ರಯೋರಿಟಿ ಆಗುವಂತ ಕೆಲಸ ಆದ್ರಿಂದ ಎಲ್ಲಿಗೆ ಬೇಕಾದ್ರೆ ನಾವು ಹೋಗ್ಬೋದಿತ್ತು. ಆ ಟೈಮಲ್ಲಿ ನಮ್ಮ ಚಿಕ್ಕಪುಟ್ಟ ಸಹ ನಮ್ಮ ಪರ್ಸನಲ್ ಕೆಲಸನೂ ಆಗ್ತಾ ಇತ್ತು, ಸರ್ಕಾರಿ ನಮ್ಮ ನಮ್ಮ ಟ್ರೇಡ್ ವರ್ಕ್ ಕೆಲಸನೂ ಆಗ್ತಾ ಇತ್ತು. ಇತ್ತಲ ಕೆಲಸ ಮುಗಿಸಿ ನಾವು ಮಧ್ಯಾಹ್ನ ಬರ್ತಾ ಇದ್ದೆ. ಮಧ್ಯಾಹ್ನ ಬಂದು ಊಟ ಮಾಡಿ ನಮ್ಮ ಕೆಲಸ ಆಗ್ಲಿಲ್ಲ ಅಂದ್ರೆ ಊಟ ಮಾಡಿ ತಕ್ಷಣ ವಾಪಸ್ ಹೊರಟು ಹೋಗ್ತಾ ಇದ್ದು. ಆ ಕೆಲಸ ಮುಗಿಸಿ ಬರುವಾಗ ಸಂಜೆ ಆಗ್ತಿತ್ತು, ಒಂದು ದಿನ ರಾತ್ರಿ ಆಗ್ತಿತ್ತು. ರಾತ್ರಿ ಬಂದ ನಂತರ ಪುನಃ

0: ಒಂದು ಒಂದು ದಿನ ಬಿಟ್ಟು ಒಂದು ದಿನ ನೈಟ್ ಡ್ಯೂಟಿ ಇರ್ತಿತ್ತು. ನಮ್ಮ ಕೆಲಸ ಮುಗಿಸಿ ಬಂದ ನಂತರ ಪುನಃ ನಾವು ನೈಟ್ ಡ್ಯೂಟಿ ಹೋಗ್ತಾ ಇದ್ದು. ನೈಟ್ ಡ್ಯೂಟಿ ಅಂದ್ರೆ ಒಂದು 2 ಗಂಟೆ ಡ್ಯೂಟಿ ಮಾಡಿದ್ರೆ ಪುನಃ 4 ಗಂಟೆಗೆ ಶಿಫ್ಟ್ ಆಯ್ತು. ಈ ತರ ನಾರ್ಮಲ್ ದೇವ್ ಪ್ರತಿ ದಿನ ಆಗ್ತಾ ಇತ್ತು. ಈ ತರ ಮಾಡ್ತಾ ಇದ್ದು ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಇದ್ದು. ಮತ್ತೆ ನಮ್ಮ ಲೈನ್ ಮ್ಯಾನ್ ಅಂತ ಹೇಳಿದ್ರ ಮೇಲೆ ಯಾವ ಒಂದು VIP ಇರ್ಲಿ, ಒಂದು ಏರಿಯಾ ಇರ್ಲಿ, ನಾವು ಹೋಗ್ತಾ ಇದ್ದ ಹೋ ಕೆಲಸ ನಾವು ಮಾಡೇ ಮಾಡ್ಬೇಕಿತ್ತು, ಮಾಡ್ತಾ ಇದ್ದ ನಾವು.
1: ನೀವೀಗ ಸೇನೆಗೆ ಸೇರೋದಕ್ಕಿಂತ ಮುಂಚೆ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಸಹಪಾಠಿಗಳು ಯಾರಾದರೂ ಇದ್ದವರು ಹೇಳಿರ್ತಾರೆ, ಅಲ್ಲಿ ಹೋದ್ರೆ ರಜಾ ಸಿಕ್ಕೋದಿಲ್ಲ, ತುಂಬ ಕಷ್ಟ ಇರ್ತದೆ. ಅಲ್ಲಿಯ ಅನುಭವ ಹೇಗಿತ್ತು ನೀವು ಸೇರಿದ ಮೇಲೆ?
0: ರಜಾ ಸಿಕ್ಕೋದಿಲ್ಲ ಅಂತ ನಮ್ ಬೇಕಾದ ಟೈಮ್ ಅಲ್ಲಿ ರಜಾ ಸಿಕ್ಕೋದಿಲ್ಲ ಅಂತ ಹೇಳ್ತಾ ಇದ್ರು. ಅದರಲ್ಲಿ ಹೋದ ನಂತರ ನಾವೇ ಅಲ್ಲಿ ಗೊತ್ತಿರುತ್ತೆ, ನಮಗೆ ಏನಾದ್ರು ನಮಗೆ ಒಂದು ಎಕ್ಸಸೈಸ್ ಇರುತ್ತೆ, ಎಕ್ಸಸೈಸ್ ಇದ್ದಾಗ ಅಂತ ಟೈಮಲ್ಲಿ ಯಾರಿಗೂ ರಜಾ ಕೊಡಲ್ಲ ಅಂತ ಒಂದು 2-3 ತಿಂಗಳು ಮೊದಲೇ ಹೇಳಿರ್ತಾರೆ. ಇಂಥ ಈ ವರ್ಷದಲ್ಲಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಯಾರಿಗೂ ರಜಾ ಸಿಗಲ್ಲ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಯಾರಿಗೂ ರಜಾ ಸಿಗಲ್ಲ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಅಂತ ಎಮರ್ಜೆನ್ಸಿ ಯಾರಿಗೆ ಇರ್ತದೆ ಅಂದ್ರೆ ಯಾರ್ದು ಮದುವೆ ಇರುತ್ತೆ, ಇಲ್ಲಾಂದ್ರೆ ತಂದೆ ತಾಯಿ ಎಕ್ಸ್ಪೈರ್ಡ್ ಆಗ್ತಾರೆ, ಮನೇಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವರಿಗೆ ಒಂದು ಶಾರ್ಟ್ ಟರ್ಮ್ ರಜೆ ಅಂದ್ರೆ ಕೊಟ್ಟೆ ಕೊಡ್ತಾ ಇದ್ರು. ಒಂದು 20 ಡೇಸ್ ನಾರ್ಮಲ್ ಕೊಟ್ಟೆ ರಜೆ ಸಿಗ್ತಾ ಇತ್ತು ಅಂತ, ರಜೆ ಕೊಡೋ ರಜೆ ಸಿಗೋದೇ ಇಲ್ಲ ಅಂತ ಅಂತ ಒಂದು ಪ್ರಾಬ್ಲಮ್ ಇಲ್ಲಿವರೆಗೆ ಆಗಿರ್ಲಿಲ್ಲ ನನಗೆ. ಹಾಗಾಗಿ ನನ್ನ ಮದುವೆ ಆಗಿದ್ದು 2002 ಸಮಯದಲ್ಲಿ ಅಷ್ಟೇ. ನಾವಾಗ OP ಪರಾಕ್ರಮ ನಡೀತಾ ಇತ್ತು. OP ಪರಾಕ್ರಮ ನಡೀತಾ ಇರುವಾಗ ನಾನೇ ಮೊದಲೇ ಹೇಳಿದಾಗ ತನೋಟಿ ಏರಿಯಾದಲ್ಲಿ ಇದ್ದೆ, ಅಲ್ಲಿಂದ ನಾನು ರಜೆ ಯಾರಿಗೂ ಕೊಡ್ತಾ ಇರಲಿಲ್ಲ. ಆದ್ರೂ ಸಹ ನಾನು 20 ಡೇಸ್ ರಜೆ ತಗೊಂಡ್ಬಂದು ನಾನು ಮದುವೆ ಆಗಿತ್ತು. ನಂತರ ಪುನಃ 20 ಡೇಸ್ ರಜೆ ಮತ್ತೆ ಹೋಗಿದ್ದೆ ಅಲ್ಲಿಗೆ. ಆ ಎಮರ್ಜೆನ್ಸಿಲಿ ಎಲ್ಲರಿಗೂ ರಜೆ ಸಿಗ್ತಾ ಇದೆ. ಅಂದ್ರೆ ಈಗಿನ ಹಾಗೆ ತುಂಬಾ ಫೆಸಿಲಿಟಿ ಇದೆ, ಬೈ ಏರ್ ಪ್ಲೇನ್ ಅಲ್ಲಿ ಬರ್ತಾರೆ. ಆ ಟೈಮಲ್ಲಿ ಅದೇನಿರ್ಲಿಲ್ಲ, ಎಲ್ಲ ನಾವು ಟ್ರೈನ್ ಅಲ್ಲೇ ಬರ್ತಾ ಇದ್ವಿ, ರಿಸರ್ವೇಶನ್ ಇರ್ಲಿಲ್ಲ. ನಾರ್ಮಲ್ ಜನರಲ್ ಡಬ್ಬದಲ್ಲಿ ನಮ್ಮ ಸೂಟ್ ಕೇಸ್ ಮೇಲೆ ಕೂತ್ಕೊಂಡು ಬರ್ತಾ ಇದ್ವು. ಆದ್ರೆ ಈ ಸಮಯದಲ್ಲಿ ಅಂತ ಒಂದು ಯಾವ ಒಂದು ಪ್ರಾಬ್ಲಮ್ ಇಲ್ಲ ಸೇನೆಯಲ್ಲಿ ಇದ್ದವರಿಗೆ.
1: ನೀವು ಸೇನೆಗೆ ಎಷ್ಟನೇ ವಯಸ್ಸಲ್ಲಿ ಸೇರಿದ್ರಿ ಮತ್ತು ಎಷ್ಟನೇ ವಯಸ್ಸಿಗೆ ವಾಪಸ್ ಬಂದ್ರಿ?
0: ಸೇನೆಗೆ ನನಗೆ ಒಂದು 20 ವಯಸ್ಸಾದ ಟೈಮ್, 20 ವಯಸ್ಸು ಒಂದು 2 ತಿಂಗಳಾಗಿತ್ತು. ಆ ಟೈಮಲ್ಲಿ ಸೇರಿದ್ದು ನಾನು.
1: ಎಷ್ಟು ವರ್ಷ ಸೇವೆಯನ್ನು
0: ಒಂದು
1: ಸಲ್ಲಿಸಿದ್ರಿ?
0: 26 ವರ್ಷ ಸರ್ವಿಸ್ ಮಾಡಿದ್ದೀನಿ. 2014 ರಿಟೈರ್ಡ್ ಆಗಿ ಬಂದು ಮಡಿಕೇರಿ ಆರ್ಮಿ ಕ್ಯಾಂಟೀನ್ ಒಂದು 5 ವರ್ಷ ಸರ್ವಿಸ್ ಮಾಡಿದೆ. ಸರ್ವಿಸ್ ಮಾಡಿದ ನಂತರ ಅಲ್ಲಿ ಅದು ಟೆಂಪರರಿ ಸರ್ವಿಸ್ ಇತ್ತು, ಎಲ್ಲರೂ ಒಂದು 5 ವರ್ಷದ ನಂತರ ಅದನ್ನ ಚೇಂಜ್ ಮಾಡ್ತಾ ಇದ್ರು ಜನರನ್ನ. ಹಾಗಾಗಿ ಅಲ್ಲಿ ನಾನು 5 ವರ್ಷ ಸರ್ವಿಸ್ ಆದ ನಂತರ ಒಂದು ಸ್ವಲ್ಪ ಟೈಮ್ ಮನೆಯಲ್ಲಿದ್ದೆ. ಅದು ಮನೆಯಲ್ಲಿ ಇದ್ದ ನಂತರ ಇವಾಗ ನಾನು ನಿಮಗೆ ಗೊತ್ತಿದೆಯಲ್ಲ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಮಡಿಕೇರಿಯಲ್ಲಿ ನಮ್ಮ ರಾಷ್ಟ್ರಪತಿಯವರು ಬಂದು ಯಾವಾಗ ಅದನ್ನ ಓಪನ್ ಮಾಡಿದ್ರು ಆ ದಿನದಿಂದ ಈವರೆಗೂ ಅಲ್ಲೇ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ.
1: ನಿಮಗೆ ಈಗ ಸೇನೆಗೆ ಸೇರಿದ್ರಿಂದ ಆದಂತಹ ಉಪಯೋಗಗಳೇನು?
0: ಸೇನೆಗೆ ಸೇರಿದ ನಂತರ ನಮ್ ಮೇನ್ ಅಂದ್ರೆ ವೈದ್ಯಕೀಯದು ಅಂದ್ರೆ ಮೆಡಿಕಲ್ ಫೆಸಿಲಿಟಿ. ಮೆಡಿಕಲ್ ಫೆಸಿಲಿಟಿ ಅಂದ್ರೆ ಇಲ್ಲಿ ನಾವು ಒಂದು ಚಿಕ್ಕ ಏನಾದ್ರು ತೊಂದರೆ ಬಂದ್ರೆ ನಾರ್ಮಲ್ ಒಂದು ಕ್ಲಿನಿಕ್ ಹೋದ್ರೆ ತುಂಬಾ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ, ಡಾಕ್ಟರ್ ಫೀಸ್ ಮೆಡಿಸಿನ್ ಅದರಿಂದ ತುಂಬಾ ಖರ್ಚಾಗುತ್ತೆ. ಸೇನೆಯಲ್ಲಿ ECHS ಹೊಂದಿದೆ, ಎಕ್ಸ್ ಮೆನ್ ಹೆಲ್ತ್ ಕಂಟ್ರಿಬ್ಯೂಷನ್ ಸ್ಕೀಮ್ ಅಂತ. ಅದ್ರ ಮೇಲೆ ಅದರಲ್ಲಿ ನಾವು ಒಂದು ಎನ್ರೋಲ್ ಆದ ನಂತರ ನಮಗೆ ಏನ್ ಫೆಸಿಲಿಟಿ ಬೇಕೋ ಅದನ್ನ ಅಂತ ಕ್ಲಿನಿಕ್ ಹೋದ ತಕ್ಷಣ ಅಲ್ಲಿ ಸಾಧಾರಣ ಆಗುವಂತ ಟ್ರೀಟ್ಮೆಂಟ್ ಎಲ್ಲ ಅಲ್ಲಿ ಮಾಡ್ತಾರೆ. ಅದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬೇರೆ ಹಾಸ್ಪಿಟಲ್ ರೆಫರ್ ಮಾಡ್ತಾರೆ, ಅಲ್ಲಿ ನಾವು ಹೋಗಿ ನಮ್ಮ ಫೆಸಿಲಿಟಿ ತಗೋಬಹುದು. ನಂತರ ನಮ್ಮ ಆರ್ಮಿ ಕ್ಯಾಂಟೀನ್ CSD ಕ್ಯಾಂಟೀನ್ ಇರುತ್ತೆ, ಕ್ಯಾಂಟೀನ್ ಅಲ್ಲಿ ಸುಮಾರು ನಮ್ಮ ಪ್ರತಿಯೊಂದು ಐಟಮ್ ಹೊರಗಡೆಗಿಂತ ತುಂಬಾ ಕಮ್ಮಿ ಸಿಗುತ್ತೆ, ಅಂದ್ರೆ ಸುಮಾರು ನಮ್ಮ ಹಣ ಎಲ್ಲ ಉಳಿತಾಯ ಆಗುತ್ತೆ ಇದರಿಂದ.
1: ದೇಶ ಸೇವೆ ಮಾಡುವಂತ ಅವಕಾಶ ಎಲ್ರಿಗೂ ಸಿಗಲ್ಲ, ಅಂತದ್ರಲ್ಲಿ ನೀವು ಸೇನೆಗೆ ಸೇರಿ ಈ ದೇಶ ಸೇವೆಯನ್ನ ಮಾಡಿದ್ದೀರಿ, ಎಷ್ಟು ಸಾರ್ಥಕತೆಯನ್ನ ಕಂಡುಕೊಂಡಿದ್ದೀರಿ ಇದರಲ್ಲಿ?
0: ಜೀವನದಲ್ಲಿ ಅಂದ್ರೆ ನಾನು ಈಗ ಒಂದು ಸೇನೆ ಹೋಗಿ ನಾನು ಇಷ್ಟು ಸೇವೆ ಮಾಡಿ ಬಂದಿದ್ದೀನಿ, ನನ್ನ ಕೈಯಲ್ಲಾದಷ್ಟು ಸೇವೆನ ನಾನು ಹೋಗಿ ನಮ್ಮ ದೇಶಕ್ಕಾಗಿ ಮಾಡಿ ಬಂದಿದ್ದೀನಿ ಅಂತ ಒಂದು ಹೆಮ್ಮೆ ಇದೆ ನನಗೆ. ಇದು ನಿಜವಾಗಿ ಎಲ್ಲರೂ ಸಿಗುವಂತದ್ದಲ್ಲ, ತುಂಬಾ ಜನ ತುಂಬಾ ಟ್ರೈ ಮಾಡ್ತಾರೆ, 4 ಸರಿ 5 ಸರಿ ಟ್ರೈ ಮಾಡ್ತಾರೆ, ಅವ್ರಿಗೆ ಆಗ್ಲಿಲ್ಲ, ಅವರ ಅದೃಷ್ಟದ ಸೇನೆ ಅವಕಾಶ ಅವ್ರಿಗೆ ಸಿಗ್ಲಿಲ್ಲ. ನಮಗೆ ಸಿಕ್ಕಿದೆ ನಮಗೂ ಒಂದಿಷ್ಟು ಹೊಸ ಸರ್ವಿಸ್ ಮಾಡಿ ಬಂದ್ರೆ ನಮಗೊಂದು ಖುಷಿ ಇದೆ. ಸೇನೆಗೆ ಸೇರಿದಾಗ ಆ ಟೈಮಲ್ಲಿ ತುಂಬಾ ಕಮ್ಮಿ ಇತ್ತು, ಒಂದು 3-3.5 ಸಾವಿರ ಸಿಗ್ತಾ ಇತ್ತು ನಮಗೆ ಅಷ್ಟೇ. ಟ್ರೈನಿಂಗ್ ಮಾಡುವ ಟೈಮಲ್ಲಿ ತಿಂಗಳಿಗೆ 1-2 ಸಾವಿರ ಕೊಡ್ತಾ ಇದ್ರು. ಅದು ನಂತರ ಪೇ ಕಮಿಷನ್ ಆಗುತ್ತೆ, ಮತ್ತೆ DA ಆಗುತ್ತೆ, ಈ ತರ ಆಗಿ ಆಗಿ ಅದು ಜಾಸ್ತಿ ಆಗ್ತಾ ಬಂತು. ಕೊನೆಗೆ ನಾ ಬರುವಾಗ ಒಂದು 33 ಸಾವಿರದಷ್ಟು ಪೇಮೆಂಟ್ ಆಗಿತ್ತು ಬರುವ ಟೈಮಲ್ಲಿ.
1: ನೀವು ಸಾಮಾನ್ಯ ಸೈನಿಕನಾಗಿ ಸೇನೆಗೆ ಸೇರಿ ಯಾವ ಹುದ್ದೆಯಿಂದ ವಾಪಸ್ ಬಂದ್ರಿ?
0: ನಾನು ಸೈನಿಕನಾಗಿ ಸೇನೆಗೆ ಸೇರಿ ಅಲ್ಲಿಂದ ಹವಾಲ್ದಾರ್ ಆಗಿದ್ದೆ. ಹವಾಲ್ದಾರ್ ನಂತರ ನಾನು ಪೆನ್ಷನ್ ಬರೋ ಟೈಮಲ್ಲಿ ಹಾನರಿ ನಾಯಕ್ ಸುಬೇದಾರ್ ಅಂತ ಕೊಟ್ರು, ಅಂದ್ರೆ ACP ನಾಯಕ್ ಸುಬೇದಾರ್ ಅಂತ. ACP ನಾಯಕ್ ಸುಬೇದಾರ್ ಅಂತ ಹೇಳಿದ್ರೆ ನಾಯಕ್ ಸುಬೇದಾರ್ಗೆ ನಮ್ಮ ಇಲ್ಲಿ ಪೊಲೀಸ್ ನಲ್ಲಿ ACP ಅಂತ ಹೇಳ್ತಾರೆ ನೋಡಿ, ಆ ರ್ಯಾಂಕ್ ಏನ್ ಪೇಮೆಂಟ್ ಸಿಗ್ತಾ ಇತ್ತು ಆ ಪೇಮೆಂಟ್ ಇಂದ ನಾನು ರಿಟೈರ್ಡ್ ಆಗಿದ್ದು. ಅದ ನಂತರ ಇವಾಗಲೂ ಪೆನ್ಷನ್ ಅದೇ ರೀತಿ ಸಿಗ್ತಾ ಇದೆ.
1: ನೀವು ಈಗ ಸೇನೆಗೆ ಸೇರುವಂತ ಯುವ ಜನತೆಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ?
0: ಈಗಿನ ಯುವ ಜನತೆಗೆ ಒಂದು ಒಳ್ಳೆ ಆಯ್ಕೆ ಅಂತ ಹೇಳ್ಬೋದು ಸೇನೆ ಸೇರೋದು. ಅದು ಭೂಸೇನೆ ಆಗಿರ್ಬೋದು, ವಾಯುಸೇನೆ ಆಗಿರ್ಬೋದು, ನೌಕಾಸೇನೆ ಆಗಿರ್ಬೋದು, ಯಾವ್ದಕ್ಕಾದ್ರೂ ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ಸೇರಿದ್ರೆ ತುಂಬಾ ಒಳ್ಳೇದಿದೆ. ಯಾಕಂದ್ರೆ ಇಂಥ ಒಂದು ಒಳ್ಳೆ ಆರ್ಗನೈಸೇಷನ್ ನಮ್ಮ ಇಂಡಿಯಾದಲ್ಲಿ

0: ಇಲ್ಲಿ ಸಿಗಲ್ಲ.
1: ಹ್ಮ್
0: ಪ್ರತಿಯೊಂದು ನಮ್ಮ ಆರೋಗ್ಯದಿಂದ ಹಿಡಿದು ನಮ್ಗೆ ಏನೇನ್ ಬೇಕು, ನಮ್ಮ ಏನೇನ್ ಬೇಕು ಬೇಡ ಇದೆ, ಅದನ್ನ ಪ್ರತಿಯೊಂದು ನಾವು ಅಲ್ಲಿ ನಾವು ನಮ್ಮ ಮನೆಯಲ್ಲಿ ನೋಡ್ಲಿಕ್ಕಿಂತ ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ಲಿ.
1: ಹ್ಮ್
0: ಈಗ ನಮ್ಗೆ ಏನಾದ್ರು ಒಂದು ತೊಂದರೆ ಆದ್ರೆ ನಮ್ಮ ಮನೆಯಲ್ಲಿ ಆದ್ರೆ ತಂದೆ ತಾಯಿ ಇರ್ತಾರೆ, ಮಕ್ಕಳು ಇರ್ತಾರೆ, ಅವ್ರು ನೋಡ್ತಾರೆ. ಆದ್ರೆ ನಾವು ಅದಕ್ಕಿಂತ ತುಂಬಾ ಚೆನ್ನಾಗಿ ನಮ್ಮ ಸೈನ್ಯಲ್ಲಿ ಇದ್ರೆ ನಮ್ಮ ಸಹಪಾಠಿಗಳು ಇರ್ತಾರೆ. ಅವರು ಯಾರೇ ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಅಲ್ಲಿ ಸೇನೆಯಲ್ಲಿದ್ದಾಗ ಅವರಿಗೆ ಜಾತಿ ಮುಖ್ಯ ಅಲ್ಲ. ಅವ್ರ ಜೊತೆಯಲ್ಲಿ ಯಾರು ಇರ್ತಾರೆ, ಅವರು ಅವ್ರಿಗೇನ್ ಅವ್ರ ಕೈಯಲ್ಲಿ ಏನಾಗ್ತದೆ ಪ್ರತಿಯೊಂದನ್ನು ಹೆಲ್ಪ್ ಮಾಡ್ತಾರೆ ಅವರು. ಈಗಿನ ಯುವ ಜನಾಂಗ ಈಗ ಸೇನೆ ಈ ಸಮಯದಲ್ಲೆಲ್ಲ ಹೋದ್ರೆ ತುಂಬಾ ಅವರಿಗೆ ಒಳ್ಳೇದಿದೆ. ಒಂದು ಅವರಿಗೆ ಇಷ್ಟು ಸರ್ವಿಸ್ ಮಾಡಬೇಕು ಅಂತಿಲ್ಲ, ಸ್ವಲ್ಪ ಸರ್ವಿಸ್ ಮಾಡಿ ಬಂದು ಇಲ್ಲಿ ಬಂದ ನಂತರ ತುಂಬಾ ಅವರಿಗೆ ಇವಾಗ ಪ್ರತಿಯೊಂದು ಜಾಬ್ ಅಲ್ಲಿ ಒಂದು ರಿಸರ್ವೇಷನ್ ಇದೆ, ಅದ್ ತಕೊಂಡು ಅದನ್ನ ಓದ್ಬೋದು. ನಂತರ ಏನ್ ಅವರಿಗೆ ಯಾವ್ದು ಇಷ್ಟ ಇದೆ ಆ ಜಾಬ್ ಮಾಡ್ಬೋದು. ಇಲ್ಲಿನ ಈ ಪರಿಸ್ಥಿತಿ ಹೋಲಿಸಿ ನೋಡಿದ್ರೆ ಇಲ್ಲಿ ನಮ್ಮ ಯುವ ಜನಾಂಗ ತುಂಬಾ ಓದಿರ್ತಾರೆ, ಅವರು ಯಾವ್ದೋ ಚಿಕ್ಕ ಜಾಬ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಅಷ್ಟು ಪೇಮೆಂಟ್ ಸಿಗಲ್ಲ, ಅವರಿಗೆ ಅಷ್ಟು ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ಅವರ ಫ್ಯಾಮಿಲಿನ. ಅದೇ ನಾವು ಕಮ್ಮಿ ಓದಿದ್ರು ಸಹ ಆ ಟೈಮಲ್ಲಿ ನಾವು ಸೇನೆಗೆ ಹೋಗಿ ನಮ್ಮ ಈಗ ಸಿಗುವಂತ ಒಂದು ಫೆಸಿಲಿಟಿಯಿಂದ, ನಮ್ಮ ಸಂಬಳದಿಂದ, ನಮ್ಮ ಪೆನ್ಷನ್ ಇಂದ ಯಾವುದೇ ತೊಂದರೆ ಇಲ್ಲದೆ ನಮ್ಮ ಫ್ಯಾಮಿಲಿನ ನಾವು ನೋಡ್ಕೋಬಹುದು ಅಂತ ಅನಿಸ್ತಾ ಇತ್ತು. ಕೊನೆಯವರೆಗೂ ಅವರು ಎಷ್ಟು ದಿನ ಬೇಕು ಅಷ್ಟು ದಿನ ಸರ್ವಿಸ್ ಮಾಡಿ ಬರಬಹುದು. ಬಂದ ನಂತರ ಎಲ್ಲ ಹೆದರ್ತಾ ಇದ್ರೆ ನಾವು ಆ ಸೇನೆ ಕುದುರೆಯಲ್ಲಿ ನನ್ನದು ನಾನು ಸಾಯ್ಬೋದು, ಹಾಗಾಗ್ಬೋದು, ಹೀಗಾಗ್ಬೋದು ಅಂತ ಒಂದು ಚಾನ್ಸ್ ತುಂಬಾ ಕಮ್ಮಿ ಇರುತ್ತೆ. ಯಾಕಂದ್ರೆ ಸಾಯುವಂತವರು ನಾವು ಈಗ ದಿನನಿತ್ಯ ನೋಡ್ತಾ ಇದೀವಲ್ಲ, ಅದೇ ತರ ಇಂತ ತುಂಬಾ ಆಕ್ಸಿಡೆಂಟ್ ಆಗುತ್ತೆ, ರೋಡ್ ಆಕ್ಸಿಡೆಂಟ್ ಆಗುತ್ತೆ, ಇನ್ನೇನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಅಲ್ಲಿ ಸಾಯ್ತಾರೆ. ಅದೇ ತರ ಅವರ ಆಯ್ಸ್ ಅಲ್ಲಿಗೆ ಮುಗಿದಿದ್ರೆ ಅವ್ರು ಎಲ್ಲಿದ್ರು ಸಾಯ್ತಾರೆ. ಸೇನೆಯಲ್ಲಿ ಹೋಗಿ ಸಾಯ್ಬೇಕು ಅಂತಿಲ್ಲ, ಮನೆಯಲ್ಲಿ ಇದ್ರೆ ಮನೇಲಿ ಕೂತ್ಕೊಂಡಿದ್ರು ಸಾಯ್ತಾರೆ ಅವರು. ಹಾಗಾಗಿ ಅಂತ ಒಂದು ಹೆದರಿಕೆ ಬಿಟ್ಟು ಹೋಗೋದು ತುಂಬಾ ಒಳ್ಳೇದಿದೆ. ಹೋಗ್ಲಿಕ್ಕೆ ಮೇನ್ ಹೋಗ್ಬೇಕಾದ್ರೆ ಇವಾಗ ಒಂದು ನಾವು ಫಿಸಿಕಲ್ ಫಿಟ್ನೆಸ್ ಇರಬೇಕು. ಫಿಸಿಕಲ್ ಫಿಟ್ನೆಸ್ ಇದ್ರೆ ಮಾತ್ರ ಇವಾಗ ಹೋಗ್ಲಿಕ್ಕೆ ಆಗೋದ್ದು. ಇವಾಗ ಒಂದು ನೀವು ನೋಡಿರ್ಬೋದು, ನಮ್ಮ ಒಂದು ಸೈನ್ಯ ನೇಮಕಾತಿ ರ್ಯಾಲಿ ಇರುತ್ತೆ, ಅದರಲ್ಲೂ ಒಂದು 2000 ಜನರು ಇರ್ತಾರೆ. 2000 ಜನರಲ್ಲಿ ರನ್ನಿಂಗ್ ಮಾಡಿಸಿದ್ರೆ ಅದ್ರಲ್ಲಿ ಒಂದು ಅರ್ಧಕ್ಕಿಂತ ಕಡಿಮೆ ಜನ ಫೇಲ್ ಆಗ್ತಾರೆ. ಅವ್ರು ಕೊಟ್ಟಂತ ಟೈಮಲ್ಲಿ ಅಲ್ಲಿ ಅವರಿಗೆ ರನ್ನಿಂಗ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರ ಹತ್ರ ಫಿಸಿಕಲ್ ಫಿಟ್ನೆಸ್ ಇರಲ್ಲ. 1 ಕಿಲೋಮೀಟರ್ ಓಡಿದ ತಕ್ಷಣ ಅವ್ರಿಗೆ ಸುಸ್ತಾಗ್ತದೆ, ಓಡೋ ನನ್ನ ಕೈಲಿ ಆಗಲ್ಲ ಅಂತ ಕೂತು ಬಿಡ್ತಾರೆ. ಹಾಗಾಗಿ ನಮ್ಮ ಒಂದು ಫಿಸಿಕಲ್ ಫಿಟ್ನೆಸ್ ಇದ್ರೆ ಅಂತ ಒಂದು ಟೈಮಲ್ಲಿ ನಾವು ಕರೆಕ್ಟ್ ಆಗಿ ನಮ್ಮ ಬಾಡಿನ ಮೇಂಟೈನ್ ಮಾಡ್ಕೊಂಡಿದ್ರೆ ಯಾವ ಹೆದರಿಕೆ ಇಲ್ಲದೆ ಯಾವ ಆರಾಮಾಗಿ ಹೋಗ್ಬೋದು. ಮೇನ್ ಫಿಸಿಕಲ್ ಫಿಟ್ನೆಸ್ ಬೇಕು, ಆಗ ಮಾತ್ರ ಸೇನೆಗೆ ಸೇರ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ನಮ್ಮ ಒಂದು ರನ್ನಿಂಗ್ ಒಂದು ಮೇನ್ ಬೇಕಾಗುತ್ತೆ. ಆ ರನ್ನಿಂಗ್ ಅಲ್ಲಿ ನೀವು ಪಾಸ್ ಆಗುವಂತ ಒಂದು ಕೆಪಾಸಿಟಿ ಇದ್ರೆ ನೀವು ಆರ್ಮಿಗೆ ಯಾವ ಟೈಮಲ್ಲಿ ಯಾವ ಆರ್ಮಿಗೆ ಬೇಕಾದ್ರೂ ಹೋಗ್ಬೋದು.
1: ನೀವು ಸೇನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಮ್ಮ ಕೆಳಗಿನವರಿಗೆ ಯಾರಿಗಾದ್ರೂ ತರಬೇತಿ ನೀಡಿದ್ದ ಅನುಭವ ಇದೆಯಾ?
0: ತರಬೇತಿ ನಾವು ನಮ್ಮ ಟ್ರೇಡ್ ಅಲ್ಲಿ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತೆಲ್ಲ ಇರುತ್ತೆ. ನಾವು ಮೊದಲು ಟ್ರೈನಿಂಗ್ ಬೇಸಿಕ್ ಟ್ರೈನಿಂಗ್ ಮುಗಿಸಿದ ನಂತರ ಕ್ಲಾಸ್ 3 ಅಂತ ಹೇಳ್ತಾರೆ, ಅಂದ್ರೆ ನಾರ್ಮಲ್ ಆಗಿ ಟ್ರೈನಿಂಗ್ ಕೊಡ್ತಾರೆ. ಅದು ಒಂದು 2 ವರ್ಷ ಕಳೆದ ನಂತರ ನಮ್ಮ ಟ್ರೇಡ್ ಬಗ್ಗೆ ನಮ್ಮ ಟ್ರೇಡ್ ಅಲ್ಲಿ ಕ್ಲಾಸ್ 2 ಅಂತ ಬರುತ್ತೆ. ಕ್ಲಾಸ್ 2 ಅಲ್ಲಿ ಪಾಸ್ ಆದ ನಂತರ ಕ್ಲಾಸ್ 1 ಅಂತ ಮಾಡ್ತಾರೆ. ಕ್ಲಾಸ್ 1 ಅಂದ್ರೆ ನಮ್ಮ ಟ್ರೇಡ್ ಬಗ್ಗೆ ನಾವು ಫುಲ್ ನಾಲೆಜ್ ಹೊಂದಿದ್ವಿ ಅಂತ ಲೆಕ್ಕ ಆಗುತ್ತೆ. ಆ ತರ ಟ್ರೈನಿಂಗ್ ಮಾಡಿದಾಗ ನಾವು ಕ್ಲಾಸ್ 1 ಅಂತ ಮಾಡ್ತೀವಿ. ಕ್ಲಾಸ್ 1 ಅಂತ ಮಾಡಿದಾಗ ನಮ್ಮ ಟ್ರೈನಿಂಗ್ ಸೆಂಟರ್ಗೆ ಹೋಗಿ ಮಾಡ್ಬೇಕಾಗುತ್ತೆ. ಆಗ ನಮಗಿಂತ ಕೆಳಗಿದ್ದವರು ಕ್ಲಾಸ್ 3 ಮಾಡೋರು, ಕ್ಲಾಸ್ 2 ಮಾಡೋರೆಲ್ಲ ಇರ್ತಾರೆ. ಅವರಿಗೆ ನಾವು ಅಲ್ಲಿ ಇನ್ಸ್ಟ್ರಕ್ಟರ್ ಇಲ್ಲದಂತ ಟೈಮಲ್ಲಿ ನಾವೇ ಹೋಗಿ ಅವರಿಗೆ ಟೀಚ್ ಮಾಡಬೇಕಾಗುತ್ತೆ. ಅವ್ರಿಗೆ ನಮ್ಗೆ ಏನೇನು ಗೊತ್ತಿದೆ, ನಮ್ಮ ಯೂನಿಟ್ ಅಲ್ಲಿ ನಮ್ಮದು ಏನೇನು ಎಕ್ಸ್ಪೀರಿಯನ್ಸ್ ಇರುತ್ತೆ ಅದನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ತೀವಿ. ಅದರಿಂದ ಅವರಿಗೆ ಸಹ ತುಂಬಾ ಉಪಯೋಗ ಆಗುತ್ತೆ. ಅವರ ಇನ್ಸ್ಟ್ರಕ್ಟರ್ ಅವ್ರಿಗೆ ಏನ್ ಹೇಳ್ಕೊಡ್ತಾರೆ ಅದಕ್ಕಿಂತ ಸ್ವಲ್ಪ ನಾವು ಗ್ರೌಂಡ್ ಎಲ್ಲ ನೋಡಿರ್ತೀವಿ. ಹಾಗಾಗಿ ನಮ್ಮ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಹೇಳ್ಕೊಟ್ರೆ ಅವರಿಗೂ ಸಹ ಅದು ಒಂದು ತುಂಬಾ ಹೆಲ್ಪ್ ಆಗುತ್ತೆ ಅವರಿಗೆ ಮುಂದಿನ ದಿನಗಳಲ್ಲಿ. ಅವರಿಗೆ
1: ಈಗ ಸೇನೆಗೆ ಸೇರುವಂತ ಯುವಕರು ಯಾರಾದರೂ ನಿಮ್ಮನ್ನ ಸಂಪರ್ಕಿಸಿದ್ರೆ ಅವರಿಗೆ ಬೇಕಾದಂತಹ ಮಾಹಿತಿ ಅಥವಾ ತರಬೇತಿಯನ್ನ ನೀಡ್ಲಿಕ್ಕೆ ನೀವು ಸಿದ್ಧ ಇರ್ತೀರಾ?
0: ಖಂಡಿತವಾಗಿ ಸಿದ್ಧ ಇರ್ತೀವಿ. ನಮ್ಮ ಇಲ್ಲಿ ನಾನು ಮೊದ್ಲು ಹೇಳ್ದಾಗ ನಮ್ಮ ಮ್ಯೂಸಿಯಂ ಬರ್ತಾ ಇದೆ, ತುಂಬಾ ಮಕ್ಕಳು ಬರ್ತಾರೆ. ಬಂದಾಗ ಅವರಿಗೆಲ್ಲ ಹೇಳ್ತೀವಿ, ನಮಗೆ ಗೊತ್ತಾಗ್ತದೆ ನಮ್ಮ ಒಂದು PUC ಓದೋದ್ರಿಂದ ಹುಡುಗರೆಲ್ಲ ಬರ್ತಾರೆ. ಅವರಿಗೆ ಸೇನೆಯಲ್ಲಿ ಯಾವ್ದಾವ್ದು ಅಪರ್ಚುನಿಟಿ ಇದೆ ಅದ್ರ ಬಗ್ಗೆ ಅವ್ರಿಗೆ ನಾವು ತಿಳಿಸಿ ಹೇಳ್ಕೊಡ್ತೀವಿ. ನಾವು ಮತ್ತೆ ನಮ್ಮ ಜೊತೆ ಇನ್ನೊಬ್ಬರಿಗೆ ಸುಬೇದಾರ್ ಮೇಜರ್ ತಿಮ್ಮಯ್ಯ ಅಂತಿದ್ದಾರೆ, ಅವರು ಸಹ ಅವ್ರಿಗೆ ಏನೇನ್ ಡೀಟೇಲ್ಸ್ ಬೇಕೋ ಅದನ್ನೆಲ್ಲ ನಾವು ಪ್ರತಿಯೊಂದನ್ನ ಕೊಟ್ಟು ಕಳಿಸ್ತಾ ಇದ್ವಿ ಅಲ್ಲಿ. ಇವಾಗಲೂ ಸಹ ಅದು ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಇವಾಗ ಆತರ ಹುಡುಗಿರಿಗೂ ಸಹ ಸೇನೆ ಸೇರ್ಲಿಕ್ಕೆ ತುಂಬಾ ಅಪರ್ಚುನಿಟಿ ಕೊಟ್ಟಿದೆ. ಅದ್ರ ಬಗ್ಗೆ ಸಹ ಅವ್ರಿಗೆ ಹೇಳ್ತಾ ಇದ್ವಿ, ಯಾವ ಕ್ವಾಲಿಫಿಕೇಶನ್ ಬೇಕು, ನಿಮ್ಗೆ ಎಷ್ಟು ಏಜ್ ವರೆಗೆ ನೀವು ಅಟೆಂಡ್ ಮಾಡ್ಬೋದು, ಯಾವ ತರ ಎಕ್ಸಾಮ್ ಬರೀಬೇಕು, ಇದನ್ನ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತವ್ರಿಗೆ ನಾವು ಅಲ್ಲಿ ಹೇಳಿಬಿಟ್ಟೆ ಕಳಿಸೋದು.
1: ಮೋಹನ್ ಅವರೇ, ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಸೇನೆಯಲ್ಲಿನ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು
0: ನಿಮಗೆ ಮತ್ತೆ ನಮ್ಮ ಆಕಾಶವಾಣಿ ಕೇಳುಗರು ಎಲ್ಲರಿಗೂ ಸಹ ಧನ್ಯವಾದಗಳು.

ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ ಡಿಎಂ.

0: ಕೇಳುವರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ಎಲ್ಲ ಕೇಳುಗರಿಗೂ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 0827722288. ಮೊದಲ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಕೆ ಮುಂಚೆ ಒಂದು ಗೀತೆಯನ್ನು ಆಲಿಸೋಣ.

0: ಕೇಳುಗರೆ, ದಿನದ ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಕಾರ್ಕಳ ವರಂಗದಿಂದ ರಾಮಣ್ಣ ಅಂತ.
0: ರಾಮಣ್ಣ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇನೆ ಸರ್. ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ?
0: ಎಲ್ಲರೂ ಹುಷಾರಾಗಿದ್ದೇವೆ. ಹೇಗಿದೆ ಕಾರ್ಕಳ ಕಡೆ, ಮಳೆ ಚುರುಕಾಗಿದೆಯಾ ಏನು?
1: ಕಾರ್ಕಳ ಕಡೆ ಮಳೆ ಚುರುಕಿ ಸರ್. ಈಗೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯ್ತು ಹೋಗಿ. ಹೌದೌದು, ಬೆಳಿಗ್ಗೆ ಎಲ್ಲ ಜಾಸ್ತಿ ಮಳೆ.
0: ಅದೇ, ನಿನ್ನೆಲ್ಲ ಸ್ವಲ್ಪ ಕಮ್ಮಿ ಇತ್ತು, ಇವತ್ತು ಮತ್ತೆ ಜಾಸ್ತಿ ಆಗಿದೆ ಆ ಕಡೆ.
1: ನಿನ್ನೆ ಸಹ ನಮ್ಮ ಕಡೆ ಜಾಸ್ತಿ ಇತ್ತು ಸರ್. ಮಡಿಕೇರಿ ಕಡೆ ಕಮ್ಮಿ ಇತ್ತು ಸರ್?
0: ಸಾಧಾರಣ ಆ ಕಡೆ ಅಷ್ಟು ಇಲ್ಲ. ಮಳೆ ಇದೆ. ರಾಮಣ್ಣವರೇ, ನಿಮಗೊಂದು ಪ್ರಶ್ನೆ. ಇತ್ತೀಚೆಗಷ್ಟೇ ಕಾಮನ್ವೆಲ್ತ್ ಕ್ರೀಡಾಕೂಟ ಮುಕ್ತಾಯ ಆಯಿತು. ಅದರಲ್ಲಿ ಪದಕ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನವನ್ನ ಪಡೆದಿತ್ತು?
1: ಭಾರತ ಗೊತ್ತಿಲ್ಲ ಸರ್.
0: ಅಂದಾಜಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ಸ್ಥಾನದಲ್ಲಿ ಇದ್ದಿರಬಹುದು?
1: ನನಗೆ ಅಷ್ಟ ಗೊತ್ತಾಗುದಿಲ್ಲ ಸರ್.
0: ನಾಲ್ಕನೇ ಸ್ಥಾನ.
1: ನಾಲ್ಕನೇ ಸ್ಥಾನ.
0: ಸರ್, ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನನಗೆ ಇದು ರಾಜರು ಬಂದರು ಮಾವನ ಮನೆಗೆ ಫಿಲಮ್ ಅಲ್ಲಿ ಸರ್. ಅಡವಿ ದೇವಿಯ ಅದು ಆಡಿದ್ದಲ್ಲ.
0: ಸರಿ ರಮಣ್ಣ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಸರ್, ಥ್ಯಾಂಕ್ಸ್.

0: ಕೆಳಗಡೆ ನಮ್ಮ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ,
1: ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನನ್ನ ಹೆಸರು ಮಹೇಶ್ ಅಂತ.
0: ಮಹೇಶ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಮಾದಹಳ್ಳಿ ಹೊಳೆ ನರಸೀಪುರ ತಾಲೂಕು ಮಾದಹಳ್ಳಿ.
0: ಹೊಳೆ ನರಸೀಪುರ ಮಾದಹಳ್ಳಿಯಿಂದ ಏನು ಮಾಡ್ಕೊಂಡಿರೋದು ಮಹೇಶ್ ನೀವು?
1: ತಬಲ ಬೆಳ್ಕೊಳ್ತೀವಿ.
0: ಯಾವುದು?
1: ತಬಲ ತಬಲ ನಾಟಕ.
0: ತಬಲ ನಾಟಕದಲ್ಲಿ ಕೂಡ ಇದ್ದೀರಿ. ಈಗ ಏನು ಆಗ್ತಾ ಇದೆ? ಯಾವುದಾದ್ರು ಹೊಸ ಪ್ರೊಡಕ್ಷನ್ ಆಗ್ತಿದೆಯಾ? ಹೇಗೆ?
1: ಸದ್ಯಕ್ಕೆ ಏನಿಲ್ಲ.
0: ಅಲ್ಲ, ಮಳೆಗಾಲದಲ್ಲಿ ಹೆಚ್ಚಾಗಿ ತಯಾರಿ ನಡೆಯುತ್ತೆ, ನಂತರ ತಿರುಗಾಟಕ್ಕೆ ಹೋಗೋದು ವಾಡಿಕೆ. ಯಾವ್ದಾದ್ರು ಹೊಸ ಆಗ್ತಿದೆಯಾ ನಾಟಕ?
1: ಅದೇ ಚತುರಥ ಷಣ್ಮಾಸ್ತಿ ನಾಟಕ ವಾಡಿಕತೆ.
0: ಅದು ಸಂಗೀತಕ್ಕೂ ನೋಡಿಸ್ತೀರಾ? ಸಂಗೀತಕ್ಕೂ ನೋಡಿಸ್ತೀರಾ? ಹೇಗೆ?
1: ಹೌದೌದು, ಅದಕ್ಕೂ ಅಷ್ಟೇ.
0: ಹೇಗೆ, ನಿಮ್ಮ ಅಲ್ಲಿ ಆ ತಂಡಕ್ಕೆ ಮಾತ್ರ ಅಥವಾ ಹೊರಗೂ ಹೋಗ್ತಿರ್ತೀರಾ? ಹೇಗೆ?
1: ಇಲ್ಲಿ ನಮ್ಮ ಪ್ಲೇಸ್ ಅಲ್ಲೇ ಹೋಗ್ತೀವಿ.
0: ಒಂದು ನಾಟಕ, ಅದಕ್ಕೆ ಆ ಟೀಮಿಗೆ ಮಾತ್ರ ಭಾಗವಹಿಸ್ತೀರಿ?
1: ಹೌದೌದು.
0: ಹೊರಗೆಲ್ಲ ಹೋಗಿದ್ದೀರಾ ಕಾರ್ಯಕ್ರಮ ಕೊಡೋದಕ್ಕೆ?
1: ಹೋಯ್ತಿರ್ತೀವಿ.
0: ಭಾರತದಿಂದ ಆಚೆಗೆ ಹೋಗಿದ್ದೀರಾ? ಹೇಗೆ?
1: ಇನ್ನೂ ಆಗಿಲ್ಲ ಕಡೆಗೆ.
0: ಇಲ್ಲ, ಈಗ ಈ ಕಡೆನೇ ಇದ್ದೀರಿ. ಸರಿ ಮಹೇಶ್ವರ, ನಿಮಗೊಂದು ಸಣ್ಣ ಪ್ರಶ್ನೆ.
1: ಹೇಳಿ.
0: ಈ ಬಾರಿ ಮಳೆ ಸ್ವಲ್ಪ ತಡವಾಗಿ ಪ್ರಾರಂಭ ಆದರೂ ಕೂಡ ಉತ್ತಮ ಮಳೆ ಆಗ್ತಾ ಇದೆ. ಹೀಗೆ ಮಳೆ ಬಂದ ಮೇಲೆ ಮೊದಲಿಗೆ ತುಂಬಿದಂಥ ಅಣೆಕಟ್ಟು ಯಾವುದು ಕರ್ನಾಟಕದಲ್ಲಿ? ಅಂದಾಜು ಮಾಡ್ಬೋದು ಯಾವುದಿರಬಹುದು ಅಂತ?
1: ಅಂದ್ರೆ
0: ಅಣೆಕಟ್ಟು ಭರ್ತಿಯಾಗಿದ್ದು ಯಾವುದು ಅಂತ ಮೊದಲು?

0: ಹಾರಂಗಿ ಜಲಾಶಯ ಇದು ಮೊದಲಿಗೆ ಈ ವರ್ಷ ಭರ್ತಿ ಆದಂತದ್ದು.
1: ನಾನು ಇದೇ ಫಸ್ಟ್ ಅವ ಕರೆ ಮಾಡ್ತಿರೋದು.
0: ತೊಂದರೆ ಇಲ್ಲ, ಕಾರ್ಯಕ್ರಮಗಳು ಕೇಳ್ತಾ ಇರ್ತೀರಿ. ಸರಿ, ಯಾವ ಚಿತ್ರದ ಗೀತ ಬೇಕಾಗಿತ್ತು ಮಹೇಶ್ ಅವರಿಗೆ?
1: ನಮಗೆ ಅಂದದ ಮನೆ ಚಂದದ ಸಾಂಗ್ ಬೇಕಾಯ್ತು.
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

0: ಕೇಳಿದ್ರೆ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದೀನಿ.
0: ಸರಸ್ವತಿ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ ಸರ್. ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲ ಹುಷಾರಾಗಿದ್ದೇವೆ. ಹೇಗಿದೆ ಊರ್ ಕಡೆ, ಮಳೆ ಎಲ್ಲ ಇದೆಯಾ ಏನು?
1: ಜೋರು ಸರ್, ಗಾಳಿ ಗಾಳಿ ಸಹ ಇತ್ತು ಸರ್. ಎಷ್ಟು ಗಾಳಿ ಇರ್ಲಿಲ್ಲ, ಮಳೆ.
0: ಕೃಷಿ ಕೆಲಸ ಎಲ್ಲ ಏನಾಗ್ತಿದೆ, ಹೇಗಿದೆ?
1: ಈಗ ಕೃಷಿ ಏನು ಮಾಡುದಿಲ್ಲ, ತೋಟಕ್ಕೇನು ಇದು ಗೊಬ್ಬರ ಎಲ್ಲ ಹಾಕ್ಲಿಕ್ಕಿಲ್ಲ ಸರ್. ಇನ್ನೊಂದು ತಿಂಗಳು ಕಲಿಬೇಕು ಗೊಬ್ಬರ ಹಾಕ್ಬೇಕಾದ್ರೆ.
0: ಈ ವರ್ಷ ಪರವಾಗಿಲ್ಲ. ಅಡಿಕೆ ಎಲ್ಲ ಮದ್ದು ಬಿಟ್ಟು ನಿಂತಿದ್ಯಾ? ಹೇಗೆ?
1: ಮದ್ದು ಬಿಟ್ಟು ಆಗಿದೆ ಸರ್.
0: ಬೇರೆ ಏನು ಕೆಲಸಗಳಿಲ್ಲ ಈಗ?
1: ಈಗ ತೋಟದ ಕೆಲಸ ಸ್ವಲ್ಪ ನಿಲ್ಲಿಸಿದ್ರೆ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಶುರು ಮಾಡುದು ಅಂತ. ಮಳೆ ಬಿಟ್ರೆ ಆಗಸ್ಟ್ ನಲ್ಲಿ ಮಾಡುದು ಅಂತ ಇತ್ತು.
0: ಸರಿ,
1: ಮಳೆ ಜೋರಲ್ಲ ಸರ್.
0: ಹೌದು, ನಿಮ್ಗೊಂದು ಪ್ರಶ್ನೆ. ಈಗ ಸುರಿತಿರುವಂತ ಮಳೆ ಯಾವ ನಕ್ಷತ್ರದ ಮಳೆ?
1: ಅದು ಗೊತ್ತಿಲ್ಲ ಸರ್. ಮುಂಗಾರು ಮಳೆ ಅಲ್ಲ, ಹಿಂಗಾರು ಮಳೆ ಅಲ್ಲ ಸರ್.
0: ಅಲ್ಲ, ಮುಂಗಾರೇ. ಅದರಲ್ಲಿ ನಕ್ಷತ್ರಗಳನ್ನ ಹೇಳ್ತೀವಲ್ಲ, ಈಗ ಆರಿದ್ರ, ಪುನರ್ಬಸು, ಪುಷ್ಯ, ಹೇಗೆ?
1: ಪುಷ್ಯವ ಅಂತ
0: ಅಲ್ಲ, ಈಗ ಆಗಸ್ಟ್ 3 ಆಶ್ಲೇಷ, ಆಶ್ಲೇಷ ಮಳೆ ಬರ್ತಾ ಇರುವಂತದ್ದು. ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನನಗೆ ಕನಸುಗಾರ ಚಿತ್ರದಿಂದ ಸರ್. ಸೂರ್ಯನ ಗೆಳೆತನಕ್ಕೆ ಕಿರಣ ಗೆಳೆ ಸಾಕ್ಷಿ, ಚಂದ್ರನ ಗೆಳೆತನಕ್ಕೆ ಕಿರಣ ಗೆಳೆ ಸಾಕ್ಷಿ.
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ. ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್. ನಮಸ್ತೆ.

ಆಕಾಶವಾಣಿ ಮಡಿಕೇರಿ. ಸಮಯ ಈಗ 6:05. ಇನ್ನು ಮುಂದೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ, 7:20 ಸುದ್ದಿಜುಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ, 9:15 ಪ್ರಚಲಿತ ವಿದ್ಯಮಾನ, 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾ ಲೋಕ, ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಕುರಿತು ವಿಶ್ಲೇಷಣೆ, 10:00 ಬೆಂಗಳೂರು ಕೇಂದ್ರದಿಂದ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ ಕಾರ್ಯಕ್ರಮ. ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಡಾಕ್ಟರ್ ಶುಭಶ್ರೀ ಪ್ರಸಾದ್, 6:35 ರೈತರಿಗೆ ಸಲಹೆ, 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶ್ರಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:35 ಕನ್ನಡ ಚಲನಚಿತ್ರ ಗೀತೆಗಳು, 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:30 ಚಿತ್ರ ಚಿತ್ತಾರ, ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆ ಕೇಳುವಿರಿ. 10:30 ಗಾನ ಭಜಾನ, 11:00 ಗಾನ ಡಂಗೂರ, 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ವಿಜಯಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸುರಪುರ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕಿರಣಕುಮಾರ ಶೇಖದಾರ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ

ಎಚ್ಚರಿಕೆ ಆರೈಕೆ ಕುರಿತು ಡಾಕ್ಟರ್ ಆದರ್ಶ್ ಆವಂತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಗತಿ ಪಥ, ಪಿಎಂ ಸೂರ್ಯಘರ್ ಯೋಜನೆ, ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ. ಭಾಗವಹಿಸುವವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ದಿ ಕುರ್ತಾಕರ್. 1:30 ಪ್ರಚಲಿತ. 3 ಗಂಟೆಗೆ ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ. ಸಂಜೆ 4 ಗಂಟೆಗೆ ಕೊಡಗಿನ ಜಾನಪದ ಹಾಡುಗಳು. 4:30 ನೆನಪು ನಿನಾದ. 5 ಗಂಟೆಗೆ ಕೊಡಬಸಿರಿ. ನಾ ಕಂಡ ಕಕ್ಕಡ ಅಂದು ಇಂದು ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ. ಪ್ರಸ್ತುತಿ ಬಾಳೆಯಡ ದಿವ್ಯಾ ಮಂದಪ್ಪ ಮತ್ತು ಸಂತೋಷ್ ಕೆಎನ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರ ಕಾವೇರಿ. 6:10 ಜನಪದ ಸಂಗೀತ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ. 6:50 ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಕಾಫಿ ಬೆಳೆಯಲ್ಲಿ ಮಧ್ಯ ಮಾನ್ಸೂನ್ ಪೋಷಕಾಂಶ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ಎ ನದಾಫ್ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ. 8:15 ಪಾರ್ಲಿಮೆಂಟ್ ರಿವ್ಯೂ. 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ. ಕನ್ನಡ ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಾ ಟಿ ಚಿನ್ಮಯ್. ನಂತರ ಚಿಂತಾಮಣಿ ಕುಡ್ಲೆಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನ. 10:00 ಬೆಂಗಳೂರು ಕೇಂದ್ರದಿಂದ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
4: ಯೂಶುವಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಬೀಡಲ್ ಎಡಿಮಾ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ ಲೈ ದೇರ್.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
6: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
13: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
14: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
15: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
16: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.

0: 2026 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್, ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್, ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
4: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: The number you've dialed is currently busy. Kindly
6: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
8: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
9: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
8: ಹಾಗಾದ್ರೆ ಇವತ್ತೇ ಹೋಗೋಣ.
10: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
11: ಕೈಂಜ ತಿಂಗ ನಾಳಂಕೆ 26ರಲ್ಲಿ ಮರಣಪಟ್ಟ ಮೂರ್ನಾಡು ಸುಭಾಷ್ ನಗರ ಹತ್ರ ಹಾನರರಿ ಕ್ಯಾಪ್ಟನ್ ಐಚೋಡಿ ಎಂಡ ಮಣ್ಣಪ್ಪ ಐಂಡ ಮಾದಕಾರ್ಯತ್ನ ನಾಳೆ ಬೇಳಾಚೆ ಪೋಲು 12 ಗಂಟೆಗೆ ಮೂರ್ನಾಡು ಕೊಡೋ ಸಮಾಜತೆ ನಡೆದೋಕ ಏರ್ಪಾಡು ಮಾಡಿತು. ಅದನ್ನ ಉಂಡು ಊರು ಕೇರಿಕಾರ ಬೆಂದು ಶಂಗಾರಿಯ ಒಕ್ಕಕಾರ ಪಿಂಜ ಕಾಗದ ಇಚ್ಚಿತು ಎತ್ತದವು ಇದನ್ನೇ ತಂಗಡ ತಕ್ಕಾರ ಅಂತ ಜ್ಞಾನ ಮಾಡಿ ಬಂದಿತ್ತು. ಸಾಕರ ತರನೊಂದು ಮೋವ ಮೈಮ ಮೋವ ಪಿಂಜ ಒಕ್ಕಕಾರ ಕಟ್ಟಣಿತು.
12: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
13: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
14: 16ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
15: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
16: ಮಡಿಕೇರಿಯ D20 Tech ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, CCTV, UPS, ಬ್ಯಾಟರಿ ಇದೀಗ ಸುಲಭ ಕಂತಿನ EMI ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. D20 Tech ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9834818119.
17: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
18: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
19: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
10: ಅದಕ್ಕೆ ತಾನೆ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
7: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
10: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
11: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು

0: ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
0: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
4: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್. 3-door ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
5: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
0: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿ ಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
7: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದನೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
7: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
7: ಹಾಗಾದ್ರೆ ಇವತ್ತೇ ಹೋಗೋಣ.
4: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. ಜುಲೈ 13 August 14 ಚಿನ್ನಾಭರಣಗಳ VA ಮೇಲೆ 100% ಆಫ್. ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364-51-8657.
7: ನಾನ್ ಇದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
2: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
9: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
9: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈಯನ್ಸಸ್, ವಿರಾಜಪೇಟೆ. ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು

0: ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
5: ಜಾಹೀರಾತುಗಳು ಪ್ರಸಾರವಾದವು.

0: ನಿರೀಕ್ಷಿಸಿ.
1: ಒಲವೇ ಜೀವನ ಸಾಕ್ಷಾತ್ಕಾರ,
2: ಒಲವೇ ಜೀವನ ಸಾಕ್ಷಾತ್ಕಾರ.
0: ಬಾಳ ಬಂಧನದ ಪಯಣದಲ್ಲಿ ಬೆಸಿದ ಬಾಂಧವ್ಯದ ಒಡಲಿನಲ್ಲಿ ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
3: ಪ್ರೀತಿನೇ ಆದ್ಯಾದು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
0: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
4: ಈ ಬಂಧನ ಜನುಮ ಜನುಮದ ಅನುಬಂಧನ.
0: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ.

ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು ಚಿಣ್ಣರ ಲೋಕ. ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚೆಂದದ ತಿರಿಸು. 10 ಗಂಟೆಯಿಂದ 10:15 ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಿಗ್ಗೆ 6:10 ಯುವವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 to 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಿಗ್ಗೆ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಿಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ ಬೆಳಿಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ, ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ 9:05 ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: दाने दाने पे लिखा है खाने वाले का नाम, लेने वाले करोड़ देने वाला एक राम।
1: अन्ना जीव रक्षक वस्तु, ಪ್ರತಿಯೊಂದು ಅಗುಳಿಗೂ ಜೀವ ನೀಡುವ ಶಕ್ತಿ ಇದೆ. ಬೆವರಿಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ. ಸಂತೃಪ್ತ ಸಮೃದ್ಧ ಭೋಜನ ಸವಿಯದೆ ನಿಕೃಷ್ಟವಾಗಿ ಬಿಸಾಡಿದರೆ ಒಂದೊಮ್ಮೆ ಪ್ರತಿ ಅಗುಳಿಗೂ ಪರಿತಪಿಸಬೇಕಾಗಬಹುದು.

ತಿನ್ನುವ ಆಹಾರವನ್ನು ಗೌರವಿಸೋಣ, ಅದು ನಮ್ಮನ್ನು ಉಳಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಡಿಸಿಕೊಂಡು ಚೆಲ್ಲದಿರಿ. ತಿನ್ನುವ ಹಕ್ಕು ನಮಗಿದೆ, ಬೀಸಾಡುವ

ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟಿಗುರುರಾಜ್, ಓದುತ್ತಿರುವವರು ಸರ್ವಮಂಗಳ ಎಂ. ಪ್ರಿಯ ಶ್ರೋತೃಗಳೇ, ತುಟಿಯ ಮೇಲೆ ತುಂಟ ಕಿರುನಗೆ, ಕಣ್ಣ ತುಂಬಾ ಕೆಂಡ ಸಂಪಿಗೆ ಅನ್ನೋ ಕನ್ನಡ ಹಾಡು ಈ ಕೆಂದುಟಿ ಮೀನುಗಳಿಗೆ ಕರೆಕ್ಟ್ ಆಗಿ ಹೋಲುತ್ತದೆ. ಇದನ್ನ ರೆಡ್ ಲಿಪ್ಡ್ ಬ್ಯಾಟ್ ಫಿಶ್ ಅಂತ ಕರೀತಾರೆ. ಈ ಮೀನುಗಳ ಕೆಂಪಾದ ತುಟಿ, ನಡೆದಾಡೋ ರೀತಿ, ವಯ್ಯಾರ ವೈಭೋಗ ಮೋಹಕವಾಗಿರುತ್ತದೆ. ಬಳುಕುತ್ತಾ ವಯ್ಯಾರದಿಂದ ನಡೆಯೋ ಈ ಮೀನಿನ ತುಟಿಯಲ್ಲಿ ಧರಿಸಿರೋ ನಗುನ ನೋಡೋಕೆ ಅಂತಲೇ ಜನ ಮುಗಿಬೀಳ್ತಾರೆ, ಅಷ್ಟೊಂದು ಆಕರ್ಷಣೆ. ವಿಶ್ವದಲ್ಲಿ ಈ ರೀತಿ ಪೌಡರ್ ಲಿಪ್ಸ್ಟಿಕ್ ಹಾಕೊಂಡಿರೋ ಮೀನು ಅಂದ್ರೆ ಇದೊಂದೇ. ಹಂಗೇನೆ ಮೀನುಗಳು ಈಜ್ಬೇಕು, ಇದ್ದು ಜಯಿಸ್ಬೇಕು ಅಲ್ವಾ? ಆದ್ರೆ ಬೇರೆ ಮೀನುಗಳಂತೆ ಈ ಕೆಂದುಟಿ ಮೀನು ಈಜೋದಿಲ್ಲ, ಆದ್ರೆ ಈಜೋಕ್ಕಿಂತ ನಡೆದಾಡೋದೇ ಜಾಸ್ತಿ ಅಂತೆ. ನಡೆದಾಡೋಕೆ ಕಾಲು ಎಲ್ಲಿದೆ ಅಂತ ಕೇಳ್ಬೇಡಿ, ಇದಕ್ಕೆ ನಾಲ್ಕು ರೆಕ್ಕೆಗಳಿವೆ, ಎರಡು ಅಡ್ಡಡ್ಡ ತೆರೆದುಕೊಂಡಿದ್ರೆ ಇನ್ನೆರಡು ಕಾಲುಗಳಂತೆ ಕೆಲಸ ಮಾಡ್ತವೆ. ಈ ಕೆಂದುಟಿ ಮೀನುಗಳು ಪೆಸಿಫಿಕ್ ಮಹಾಸಾಗರನೇ ತವರು ಮನೆ ಮಾಡಿಕೊಂಡಿದ್ದಾವೆ. ಈ ಮೀನುಗಳು ಸಮುದ್ರದ 1000 ಅಡಿ ಆಳ ಅಂದ್ರೆ ತಳಪಾತದಲ್ಲಿ ವಾಸ ಮಾಡ್ತವೆ. ಹಾಗಾಗಿ ನಾವು ನೀವು ಇದರ ಕೆಂದುಟಿ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಸುಲಭವಾಗಿ ನೋಡಕ್ಕಾಗಲ್ಲ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಕೆಂದುಟಿ ಮೀನಿನ ಸಂಬಂಧಿಕರು ನಮ್ಮ ಕಾರವಾರ, ಮಂಗಳೂರು, ನೇತ್ರಾಣಿಗಳಲ್ಲಿ ಕಾಣಸಿಗ್ತಾರಂತೆ. ಜಾತಿಲಿ ಇವರೆಲ್ಲ ಒಂದೇ, ದೂರದ ದಾಯಾದಿಗಳು. ಆದ್ರೆ ತುಟಿಲಿ ಯಾವುದೇ ಲಿಪ್ಸ್ಟಿಕ್ ಇರೋಲ್ಲ, ಇವು ಈಜ್ತವೆ ಹೊರತು ವಯ್ಯಾರದಿಂದ ನಡೆಯೋಕೆಲ್ಲ ಬರಲ್ವಂತೆ. ವಿಶ್ವದ ವಿಶಿಷ್ಟ ಮೀನಿನ ಸಂಬಂಧಿಕರನ್ನು ಸಾಕ್ತಿರೋ ಹೆಮ್ಮೆ ನಮ್ಮದು. ಈ ರೆಡ್ ಲಿಪ್ಸ್ಟಿಕ್ ಮೀನಿನ ವಯ್ಯಾರದಂತೆ ಬಿಹಾರದ ಬಾರ್ಬರಾ ಗುಹೆಗಳ ಸೌಂದರ್ಯ ಕಣ್ ತುಂಬಿಕೊಳ್ಳದೆ ಇದ್ರೆ ಹೇಗೆ? ಹೌದೌದು, ಗಯಾನಗರದ ಬಳಿ 2500 ವರ್ಷಗಳ ಹಿಂದೆ ನಿರ್ಮಿಸಿರೋ ಈ ಬಾರ್ಬರಾ ಗುಹೆಗಳ ಮುಂದೆ ನಿಂತ್ರೆ ನಾಚಿ ನೀರಾಗೋಗ್ತೀವಿ. ಇವ್ರ ಮುಂದೆ ನಮ್ಮ AI ನ್ಯಾನೋ ಕ್ವಾಂಟಮ್ ಗಿಂಟಮ್ ಎಲ್ಲವೂ ಮಕಾಡೆ ಮಲಗಿ ಬಿಡುತ್ತವೆ. ಅಶೋಕನ ಮೊಮ್ಮಗ ದಶರಥ ಮೌರ್ಯ 3ನೇ ಶತಮಾನದಲ್ಲಿ ಬೃಹತ್ ಬಂಡೆ ಕೊರೆಸಿ ಗುಹೆಗಳಾಗಿಸಿದ್ದಾನೆ. ಆ ಮೌರ್ಯನ ಈ ಶೌರ್ಯಕ್ಕೆ ಶಹಬಾಶ್ ಹೇಳಲೇಬೇಕು. ಒರಟು ಕಲ್ಲು ಬಂಡೇನ ಕನ್ನಡಿ ತರ ಮಾಡೋದೇನೋ ಸುಲಭನಾ? ಈ ಐಡಿಯಾದ ಕನಸು ಬಿದ್ರೂ ಮೈಯೇ ಬೆವರು ಬಿಡುತ್ತೆ. 2.5 ವರ್ಷಗಳ ಹಿಂದೆ ಯಾವ ತಂತ್ರಜ್ಞಾನನೂ ಇರಲಿಲ್ಲ. ಬಂಡೆ ಸೀಳೋಕೂ ಬೆಟ್ಟ ಹೊಡೆಯೋಕೂ ಉಳಿ ಒಂದೇ ಆಧಾರ. ಇಂಥ ಸಮಯದಲ್ಲಿ ಲಕಲಕಾಂತ ಹೊಳೆಯೋ ಗುಹೆ ನಿರ್ಮಾಣ ಮಾಡೋದು ಅಂದ್ರೆ 3 ಗುಹೆಗಳಿವೆ. ಇದರೊಳಗೆ ಕಾಲಿಟ್ರೆ ನಮ್ಮ ಮುಖ ನಮಗೆ ಕಾಣುತ್ತೆ. ಇಡೀ ಗುಹೆ ಗೋಡೆಗಳು ಡ್ರೆಸ್ಸಿಂಗ್ ಟೇಬಲ್ ತರ ಇವೆ. ಗೋಡೆ ಮುಂದೆ ನಿಂತುವೋ ಕನ್ನಡಿ ಮುಂದೆ ನಿಂತ್ಕೊಂಡಿದ್ದೀವೋ ಅನ್ನೋ ಅನುಮಾನ ಬರುತ್ತೆ.

0: ಇಡೀ ಬೆಟ್ಟ ಗ್ರಾನೈಟ್ಮಯ. ಇದನ್ನ ಬಹಳ ನಯವಾಗಿ ಉಳಿ ಸುತ್ತಿಗೆ ಬಳಸಿ ಸಮತಟ್ಟಾಗಿ ಕತ್ತರಿಸಿ ಗುಹೆ ಮಾಡಿದ್ದಾರೆ. ಮರಳಿನ ಕಣಗಳು ಕ್ವಾಡ್ಸ್ ಪುಡಿ ಬಳಸಿದ್ದಾರಂತೆ. ಸಾವಿರಾರು ಕಾರ್ಮಿಕರು ವರ್ಷಾನುಗಟ್ಲೆ ಚರ್ಮದ ಬಟ್ಟೆಗಳನ್ನ ಬಳಸ್ಕೊಂಡು ಉಜ್ಜಿ ಉಜ್ಜಿ ಗೋಡೆಗಳನ್ನ ಪಾಲಿಶ್ ಮಾಡಿರೋದು ಒಂದಾದ್ರೆ, ಮರಳು ನೀರಿನಿಂದ ಹುಟ್ಟೋ ಸಿಲಿಕಾ ಅನ್ನೋ ಅಂಶ ಗೋಡೆ ಮೇಲೆ ಬಿದ್ದಿರೋದರಿಂದ ಲಕಲಕ ಅಂತ ಹೊಳಿತಿದೆ ಅಂತಾರೆ ತಜ್ಞರು. ಇನ್ನ ಗುಹೆಗಳಲ್ಲಿ ತಾಜ್ ಮಹಲ್ನಂತೆ ಯಾರಾದ್ರೂ ಕೂಗಿದ್ರೆ ಸಾಕು ಧ್ವನಿ ತರಂಗಗಳು ಚಿಮ್ಮೋ ರೀತಿ ಮಾಡಿರೋದು ನಮ್ಮ ಭಾರತೀಯ ವಾಸ್ತುಶಿಲ್ಪದ ಮೈಲಿಗಲ್ಲೆ. ಈ ಗುಹೆ ಗೋಡೆಗಳಲ್ಲಿ ಮುಖ ಮಾತ್ರ ಅಲ್ಲ, ನಮ್ಮ ಮನಸ್ಸುಗಳು ಕಾಣ್ತಾವೆ. ಪಿಸುಗುಟ್ಟಿದ್ರೆ ಎಲ್ಲವೂ ಕೇಳುತ್ತೆ. ಕೇರಳದ ಕುಟ್ಟನಾಡಲ್ಲಿ ಇರೋ ವಳಿಯ ನಾಡು ಗ್ರಾಮಕ್ಕೆ ಕಾಲಿಟ್ರೆ ಸಾಕು ನಿಮಗೆ ನಿಜವಾದ ಮಳೆಗಾಲ ಏನು ಅನ್ನೋದು ಅರ್ಥವಾಗುತ್ತೆ. ಏಕಂದ್ರೆ ನೀವು ಹೆಜ್ಜೆ ಇಡೋದು ರಸ್ತೆ ಮೇಲಲ್ಲ, ನೀರ್ ಮೇಲೆ. ಇಡೀ ಗ್ರಾಮದ ರಸ್ತೆಗಳು ತೇಲ್ತಾ ಇರ್ತವೆ. ಬಸ್ಸು, ಕಾರು, ಸೈಕಲ್ಲು ಎಲ್ಲಾನು ತೇಲೋ ರಸ್ತೆ ಮೇಲೇನೆ ನಡೆದಾಡೋದು. ಮಕ್ಕಳು ಶಾಲೆಗೆ ಹೋಗೋದು, ಅಪ್ಪ ಅಮ್ಮ ಗದ್ದೆಗೆ ನಡ್ಕೊಂಡು ಹೋಗೋದು ಇದೇ ನೀರಿನ ರಸ್ತೆ ಮೇಲೆ. ವರ್ಷಕ್ಕೆ ನಾಲ್ಕೈದು ತಿಂಗಳು ಹಿಂಗೇನೆ ರಸ್ತೆಗಳನ್ನೆಲ್ಲ ನೀರು ನುಂಗ್ತದೆ. ಹಳ್ಳಿಗರಿಗೂ ಇದು ರೂಢಿ ಆಗೋಗಿದೆ. ಎಷ್ಟೇ ಟಾರು ಹಾಕಿದ್ರು ಈ ಮೂರು ತಿಂಗಳ ಮಟ್ಟಿಗೆ ಎಲ್ಲಾ ರಸ್ತೆಗಳು ಮುಳುಗ್ತಾ ಇರ್ತವೆ. ಅದಕ್ಕೆ ಹಳ್ಳಿಗರೆಲ್ಲ ಸೇರ್ಕೊಂಡು ಐಡಿಯಾ ಮಾಡ್ಯಾರ. ಆಗಾಗ ರಸ್ತೆಯ ಎತ್ತರ ಜಾಸ್ತಿ ಮಾಡೋದು, ಆಮೇಲೆ ಗದ್ದೆಗಳು ರಸ್ತೆಗಳನ್ನ ಪ್ರವಾಹದಿಂದ ತಡೆಯೋಕೆ ಅಂತಲೇ ಜೇಡಿಮಣ್ಣಿನಿಂದ ಏರಿಗಳನ್ನ ಕಟ್ಟೋದು ಎಲ್ಲಾ ಮಾಡ್ತಾರೆ. ಆದ್ರೂ ಮಳೆ ಬಂದ್ರೆ ಸಾಕು ರಸ್ತೆಗಳಿಗೆ ಮಹಾ ಮಜ್ಜನ. ಸುತ್ತಲೂ ಭತ್ತದ ಗದ್ದೆ ಮಧ್ಯ ತೇಲೋ ರಸ್ತೆಗಳಲ್ಲಿ ಓಡಾಡೋ ಮಜಾ ಇಲ್ಲೊಂದ್ ಕಡೆಯಲ್ಲಿ ಮಾತ್ರ ಸಿಗೋದು ನೋಡಿ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:35. ಇನ್ನು ಮುಂದೆ ಜಾಹೀರಾತು.
2: Admissions are open at Kurk Institute of Technology, Ponnampet, Kodagu for Artificial Intelligence and Data Science, Artificial Intelligence and Machine Learning, Civil Engineering, Computer Science and Electronics and Communication, Mechanical Engineering, Computer Science with Cyber Security. Scholarship will be provided for economically weaker sections and meritorious students. Best sports amenities. For more details call 9611-55457.
3: The number you've dialed is currently busy. Kindly
4: try after some time. Call maartta idini. Ishtonu busy. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-9001282.
6: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಆರ್ಗನ್ ಡೊನೇಷನ್ ಬಗ್ಗೆ ಜಾಗೃತಿ ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ?
7: ವೆರಿ ಇಂಪಾರ್ಟೆಂಟ್ ಐ ವುಡ್ ಸೇ, ಬಿಕಾಸ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಮಿಸ್ ಮ್ಯಾಚ್ ಬಿಟ್ವೀನ್ ದ ಡೋನರ್ ಪೂಲ್, ಯಾರು ಕಿಡ್ನಿ ಕೊಡ್ಲಿಕ್ಕೆ ಬಯಸ್ತಾರೆ ಅವ್ರದ್ದು ಪೂಲ್, ಅಂಡ್ ದ ರಿಸಿಪಿಯಂಟ್ ಪೂಲ್, ಯಾರಿಗೆ ಕಿಡ್ನಿ ಬೇಕು ಅವ್ರ ಪೂಲ್. ದ ಡಿಸ್ಕ್ರಿಪೆನ್ಸಿ ಇಸ್ ಸೋ ಮಚ್. ಕಿಡ್ನಿ ಬೇಕಾದವರು ಲಕ್ಷಗಟ್ಟಲೆ ಇದ್ದಾರೆ, ಬಟ್ ಕೊಡುವಂತವರು ಬರೀ 1000 ಮೇ ಬಿ 10,000-15,000. ಸೊ ಈ ಲಿಸ್ಟ್ ಎವ್ರಿ ಇಯರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅವೇರ್ನೆಸ್ ಮೂಡಿಸೋದು ನಮ್ಮ ಕರ್ತವ್ಯ, ಸೊ ದಟ್ ವಿ ಹ್ಯಾವ್ ಮೋರ್ ಡೋನರ್ಸ್ ಕಮಿಂಗ್ ಇನ್ ಟು ದ ಪಿಕ್ಚರ್. ಅಂಡ್ ದ ಶಾರ್ಟೇಜ್ ಆಫ್ ಆರ್ಗನ್ ಏನಿದೆ, ಎಷ್ಟು ಬೇಗ ಅದು ಸ್ಯಾಟಿಸ್ಫೈ ಆಗುತ್ತೆ ಅಷ್ಟು ಒಳ್ಳೇದು. ಸೊ ನೀವು ಡೊನೇಟ್ ಮಾಡಿದ್ರೆ ಬೇಸಿಕಲಿ ಯು ಆರ್ ಸೇವಿಂಗ್ ಅ ಲೈಫ್.
8: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
1: ಜಾಹೀರಾತುಗಳು ಪ್ರಸಾರವಾದವು. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
9: अपने परिवार को दीजिए सुरक्षित जीवन. रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.

0: करीब 2,00,000 करोड़ रुपए क्लेम के रूप में किसानों को मिले।
1: मुंगारु हंगामिना बेले वीमे नोंदणि माडिकोळ्ळिरि।
2: बैंक सामान्य सेवा केंद्र ग्राम वन केंद्र हेच्चिन माहितिगागि www.samrakshane.karnataka.gov.in वेबसाइट के भेटी नीडि।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ। ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು। ಸರ್ಕಾರ ಸಹಾಯಧನನೂ ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ, ಈ ಬಾರಿ ನಾನು ಅಳವಡಿಸಲೇಬೇಕು। ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ, ನೀವು ಸಹ ಅಳವಡಿಸಿಕೊಳ್ಳಿ। ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ।
5: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು। ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು। ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 7 7, 2237048 8, 2237049 9 STD ಕೋಡ್ 080। ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು।

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿಕಸಿತ ಭಾರತ್ ಜಿ ರಾಮ್ಜಿ ಅಡಿ ಗರಿಷ್ಠ ಉದ್ಯೋಗ ಒದಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಕೃತಕ ಬುದ್ಧಿಮತ್ತೆಯ ಮೂಲಕ ಇ ಆಡಳಿತವನ್ನು ಎಐ ಆಡಳಿತಕ್ಕೆ ಉನ್ನತೀಕರಿಸಲು ರಾಜ್ಯ ಸರ್ಕಾರ ಚಿಂತನೆ. ರಾಜ್ಯದಲ್ಲಿ ಪತ್ತೆಯಾಗದ 16,30,000 ಮತದಾರರು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಮಾಹಿತಿ. ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸ್ವಾತಂತ್ರ್ಯೋತ್ಸವ ಆಚರಿಸಲು ನಿರ್ಧಾರ, ಫ್ರೀಡಂ ಹಬ್ಬ ಘೋಷಿಸಿದ ಸಚಿವ ಕೃಷ್ಣ ಬೈರೇಗೌಡ. ನವದೆಹಲಿಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವ ಕುರಿತಂತೆ ಸಭೆ, ರಾಜ್ಯದ ತಂತ್ರಜ್ಞಾನ ಆಧಾರಿತ ವಿಧಾನ ಶ್ಲಾಘಿಸಿದ ಸಮಿತಿ. ವಾರ್ತೆಗಳ ವಿವರ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಪ್ರಾಮಾಣಿಕ ಕಾರ್ಯಾಚರಣೆ ಕಾರ್ಯವಿಧಾನಗಳು ಮತ್ತು ಅನುಷ್ಠಾನ ಮಾರ್ಗಸೂಚಿಗಳನ್ನು ಈ ವಾರದ ಅಂತ್ಯದೊಳಗೆ ಹೊರಡಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಮಳೆ ಕೊರತೆಯ ಪ್ರಸಕ್ತ ಸನ್ನಿವೇಶದಲ್ಲಿ ಎಲ್ಲಾ ಅರ್ಹ ಗ್ರಾಮೀಣರಿಗೆ ಉದ್ಯೋಗ ಖಾತರಿಪಡಿಸುವ ಜೊತೆಗೆ ನಿತ್ಯ 5,00,000 ಮಾನವ ದಿನ ಸೃಜನೆಗಾಗಿ ಗರಿಷ್ಠ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅನುಮೋದಿಸಲಾಗಿರುವ 318 ಕಾಮಗಾರಿಗಳ ವಿವರ, ಮಾದರಿ ವಿನ್ಯಾಸ, ದರಪಟ್ಟಿ, ಪ್ರಮಾಣಿತ ಮಾನದಂಡ, ತಾಂತ್ರಿಕ ಟಿಪ್ಪಣಿ ಇತ್ಯಾದಿ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಶೀಘ್ರವೇ ಬೆಂಗಳೂರಿನಲ್ಲಿ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮಹತ್ವಪೂರ್ಣ ಹೆಜ್ಜೆ ಇಡಲಿದೆ ಎಂದು ಗೃಹ ಮತ್ತು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ಓಲ್ಟರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಇಂದು ನಡೆದ ಸುಸ್ಥಿರ ಅಭಿವೃದ್ದಿ ಗುರಿಗಳನ್ನು ಮುನ್ನಡೆಸಲು ಕೃತಕ ಬುದ್ಧಿಮತ್ತೆಯ ಬಳಕೆ ಎಂಬ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ನಿಪುಣ ಕರ್ನಾಟಕ ಯೋಜನೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನರಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟನಲ್ಲಿ 300 ಕೋಟಿ ರೂಪಾಯಿಗಳನ್ನು ಸರ್ಕಾರ ಮೀಸಲಿಟ್ಟಿದೆ ಎಂದು ಹೇಳಿದ್ದಾರೆ. ಕೃಷಿ, ಗ್ರಾಮೀಣಾಭಿವೃದ್ದಿ, ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಇ ಆಡಳಿತವನ್ನು ಎಐ ಆಡಳಿತ ಹಂತಕ್ಕೆ ಉನ್ನತೀಕರಿಸಲು ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಇದೇ 8ರವರೆಗೂ ನಡೆಯಲಿದ್ದು, ಈಗಾಗಲೇ 5,54,32,314 ಗಣತಿ ನಮೂನೆಗಳನ್ನು ನೀಡಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ.

0: ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 4,43,4,632 ಅರ್ಜಿಗಳು ಡಿಜಿಟಲೀಕರಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸುಮಾರು 16,30,012 ಮತದಾರರು ಪತ್ತೆಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45%ರಷ್ಟು ಮತದಾರರು ನಾಪತ್ತೆಯಾಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ 47%, ಬೆಂಗಳೂರು ಕೇಂದ್ರದಲ್ಲಿ 48%, ಮತ್ತು ಬೆಂಗಳೂರು ದಕ್ಷಿಣದಲ್ಲಿ 51%ರಷ್ಟು ಮತದಾರರು ನಾಪತ್ತೆಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಹಾವೇರಿ, ಚಾಮರಾಜನಗರ, ಹಾಸನ, ಕೊಡಗು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ 100%ರಷ್ಟು ಗಣತಿ ನಮೂನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದ ಹಬ್ಬವನ್ನಾಗಿ ರೂಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 15ರಂದು ವಿಧಾನಸೌಧದ ಮುಂಭಾಗದಲ್ಲಿ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆಯವರೆಗೆ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಮನರಂಜನಾ ಕಾರ್ಯಕ್ರಮಗಳು ಜರುಗಲಿವೆ. ಈ ಹಬ್ಬವು ವಿವಿಧ ರಾಜ್ಯಗಳನ್ನು ಪ್ರತಿನಿಧಿಸುವ ಸಮುದಾಯಗಳ ಭವ್ಯ ಪರೇಡ್, ಸಾಂಪ್ರದಾಯಿಕ ಉಡುಪುಗಳು, ಜಾನಪದ ಕಲೆ, ಸಂಗೀತ, ನೃತ್ಯ, ಕರಕುಶಲ ವಸ್ತು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ರಾಜ್ಯದ ಶ್ರೀಮಂತ ಪರಂಪರೆ ಮತ್ತು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸಂಭ್ರಮಿಸಲಿದೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಎಲ್ಲಾ ರಾಜ್ಯದ ಜನರು ಈ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸ್ಮರಣಾರ್ಥ ಭಾರತೀಯ ವಾಯುಪಡೆಯ No.1 ಬ್ಯಾಂಡ್ ತಂಡ ಇದೇ 9ರಂದು ವಿಧಾನಸೌಧದಲ್ಲಿ ಪ್ರದರ್ಶನ ನೀಡಲಿದೆ. ಸಂಜೆ 6 ಗಂಟೆಗೆ ಆರಂಭವಾಗುವ ಈ ಪ್ರದರ್ಶನವು ಸ್ವಾತಂತ್ರ್ಯದ ಚೈತನ್ಯಕ್ಕೆ ಗೌರವ ಮತ್ತು ಭಾರತದ ರಕ್ಷಣಾ ಪಡೆಗಳ ನಿರಂತರ ಪರಂಪರೆಯ ಆಚರಣೆಯಾಗಿರಲಿದೆ. ಸಾರ್ವಜನಿಕರಿಗೆ ಮುಕ್ತವಾಗಿರುವ ಈ ಕಾರ್ಯಕ್ರಮದಲ್ಲಿ ಭಾರತೀಯ ವಾಯುಪಡೆಯ ಹಿರಿಯ ಅಧಿಕಾರಿಗಳು, ಗಣ್ಯರು ಭಾಗಿಯಾಗಲಿದ್ದಾರೆ. ರಕ್ಷಣಾ ಪಡೆಗಳು ಮತ್ತು ನಾಗರಿಕರ ಬಾಂಧವ್ಯಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ನೇತೃತ್ವದಲ್ಲಿ ನವದೆಹಲಿಯಲ್ಲಿಂದು ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯಿತು. ತಂತ್ರಜ್ಞಾನ, ಸಮುದಾಯದ ಭಾಗವಹಿಸುವಿಕೆ ಮತ್ತು ಸಂಘಟಿತ ರಾಷ್ಟೀಯ ಕಾರ್ಯಕ್ರಮಗಳ ಮೂಲಕ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವಿಕೆಯನ್ನು ಬಲಪಡಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಾಜ್ಯದಿಂದ ಭಾಗವಹಿಸಿದಂತಹ ಅಧಿಕಾರಿಗಳು ಕೃತಕ ಬುದ್ದಿಮತ್ತೆ, ಸಶಕ್ತ ಕಣ್ಗಾವಲು, ಕಮಾಂಡ್ ಸೆಂಟರ್ಗಳು, ಎಂಜಿನಿಯರ್ ಹಸ್ತಕ್ಷೇಪಗಳು, ತ್ವರಿತ ಸ್ಪಂದನಾ ಪಡೆಗಳು, ಸಮುದಾಯ ಸ್ವಯಂ ಸೇವಕ ಜಾಲಗಳು ಮತ್ತು ಇ ಪರಿಹಾರ, ಡಿಜಿಟಲ್ ಪರಿಹಾರ ವ್ಯವಸ್ಥೆಗಳನ್ನು ಆಧರಿಸಿದ ಸಮಗ್ರ 6 ಸ್ತಂಭಗಳ ಮಾದರಿಯನ್ನು ಪ್ರಸ್ತುತಪಡಿಸಿದ್ದಾರೆ. ಕರ್ನಾಟಕದ ತಂತ್ರಜ್ಞಾನ ಆಧಾರಿತ ವಿಧಾನಗಳನ್ನು ಸಮಿತಿ ಶ್ಲಾಘಿಸಿದೆ. ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮತ್ತು ಅಮೃತಸರ ಮಾರ್ಗವಾಗಿ ರಾಜ್ಯದಿಂದ ಜಮ್ಮು ಮತ್ತು ಕಾಶ್ಮೀರದ ವೈಷ್ಣೋದೇವಿ ಕತ್ರಾಗೆ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿಂದು ಸಚಿವರನ್ನು ಭೇಟಿ ಮಾಡಿದ ಸಂಸದರು ರಾಜ್ಯದಿಂದ ಉತ್ತರ ಭಾರತ ಹಾಗೂ ಪ್ರವಾಸಿ ತಾಣಗಳಿಗೆ ತೆರಳುವ ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದು ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮಾರ್ಗದಲ್ಲಿ ಹೊಸ ರೈಲು ಆರಂಭಿಸಿದರೆ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಯಶವಂತಪುರ ಶ್ರೀಶೈಲ ರೈಲು ಸೇವೆಯನ್ನು ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳ ಮೂಲಕ ವಿಸ್ತರಿಸಬೇಕು. ಮಾಯಕೊಂಡ ನಿಲ್ದಾಣದಲ್ಲಿ ಸಿದ್ದಗಂಗಾ ಸೂಪರ್ಫಾಸ್ಟ್ ಮತ್ತು ವಿಶ್ವ ಮಾನವ ಎಕ್ಸ್ಪ್ರೆಸ್ ರೈಲುಗಳಿಗೆ ನಿಲುಗಡೆ ಕಲ್ಪಿಸಬೇಕು. ಹರಿಹರ ಚಿತ್ರದುರ್ಗ ಪ್ರಯಾಣಿಕ ರೈಲು ಸೇವೆಯನ್ನ ಶೀಘ್ರವೇ ಪುನರಾರಂಭಿಸಬೇಕು ಎನ್ನುವುದು ಸೇರಿದಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಹುದಿನಗಳ ರೈಲ್ವೆ ಯೋಜನೆಯ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಇಂದು ಅತಿದೊಡ್ಡ ತೆರವು ಕಾರ್ಯಾಚರಣೆ ನಡೆಯಿತು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಆಯುಕ್ತ ಜಗದೀಶ್ ಜಿ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆದಿದ್ದು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ಕೆಆರ್ ಮಾರುಕಟ್ಟೆ ಮೇಲ್ಸೇತುವೆ ಕೆಳಗಡೆ ಅನಧಿಕೃತವಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ಸುಮಾರು 150 ಅಂಗಡಿಗಳನ್ನು ತೆರವು ಮಾಡಲಾಗಿದೆ. ಬಳಿಕ ಮಾತನಾಡಿದ ಪಾಲಿಕೆ

0: ಆಯುಕ್ತರಾದಂತಹ ಜಗದೀಶ್ ಜಿ ಪಾದಚಾರಿ ಮಾರ್ಗದಲ್ಲಿ ವ್ಯಾಪಾರ ಮಾಡುವವರು ಕೂಡಲೇ ತೆರವುಗೊಳಿಸುವಂತೆ ಮನವಿ ಮಾಡಿದ್ದಾರೆ. 15 ದಿನಗಳ ಹಿಂದೆಯೇ ಅನಧಿಕೃತ ಅಂಗಡಿ ನಿರ್ಮಾಣ ಮಾಡಿದ್ದವರಿಗೆ ಪಾಲಿಕೆ ತೆರವು ಮಾಡುವ ಬಗ್ಗೆ ಮಾಹಿತಿ ನೀಡಿತ್ತು. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಬಸನಗೌಡ ದದ್ದಲ್ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಿದ್ದಾರೆ. ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸನಗೌಡ ದದ್ದಲ್ ಅವರು ಪ್ರಬಲ ಸಚಿವಾಕಾಂಕ್ಷಿಯಾಗಿದ್ದರು. ತಾವು ಒಬ್ಬ ಪ್ರಬಲ ಸಚಿವಾಕಾಂಕ್ಷಿ ಎಂಬುದನ್ನು ವರಿಷ್ಠರ ಗಮನಕ್ಕೆ ತಂದಿದ್ದರು. ಆದರೆ ಸಚಿವ ಸ್ಥಾನ ಸಿಗದಿರುವುದಕ್ಕೆ ಅಸಮಾಧಾನಗೊಂಡು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ದ್ವಿಪಥ ಕಾಮಗಾರಿಯ ಕಾರಣದಿಂದಾಗಿ ಭಾಗಶಃ ರದ್ದಾಗಿದ್ದಂಥ ಲೋಂಡಾ ಕ್ಯಾಸಲ್ ರಾಕ್ ನಡುವಿನ ರೈಲು ಸೇವೆಯನ್ನು ಪುನರಾರಂಭಿಸಲು ನೈರುತ್ಯ ರೈಲ್ವೆ ವಿಭಾಗ ಅಧಿಕೃತ ಆದೇಶ ಹೊರಡಿಸಿದೆ. ಕ್ಯಾಸಲ್ ರಾಕ್ ಮತ್ತು ಜೋಯ್ಡಾ ಸುತ್ತಮುತ್ತಲಿನ ಭಾಗದ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಎದುರಿಸುತ್ತಿದ್ದಂತಹ ತೀವ್ರ ತೊಂದರೆ ಮನಗಂಡು ರೈಲು ಸಂಚಾರವನ್ನು ಪುನರಾರಂಭಿಸುವಂತೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಪಿ ಸೋಮಣ್ಣ ಅವರಿಗೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮನವಿ ಮಾಡಿದ್ದರು. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಮನವಿಯನ್ನು ಪುರಸ್ಕರಿಸಿರುವಂತಹ ರೈಲ್ವೆ ಸಚಿವಾಲಯವು ರೈಲು ಸಂಚಾರಕ್ಕೆ ಅನುಮೋದನೆಯನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ್ ಜಿ ರಾಮ್ಜಿ ಅಡಿ ಗರಿಷ್ಠ ಉದ್ಯೋಗ ಒದಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಕೃತಕ ಬುದ್ಧಿಮತ್ತೆಯ ಮೂಲಕ ಇ ಆಡಳಿತವನ್ನು ಎಐ ಆಡಳಿತಕ್ಕೆ ಉನ್ನತೀಕರಿಸಲು ರಾಜ್ಯ ಸರ್ಕಾರ ಚಿಂತನೆ. ರಾಜ್ಯದಲ್ಲಿ ಪತ್ತೆಯಾಗದ 16,30,000 ಮತದಾರರು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಮಾಹಿತಿ. ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸ್ವಾತಂತ್ರ್ಯೋತ್ಸವ ಆಚರಿಸಲು ನಿರ್ಧಾರ, ಫ್ರೀಡಂ ಹಬ್ಬ ಘೋಷಿಸಿದ ಸಚಿವ ಕೃಷ್ಣ ಬೈರೇಗೌಡ. ನವದೆಹಲಿಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವ ಕುರಿತಂತೆ ಸಭೆ, ರಾಜ್ಯದ ತಂತ್ರಜ್ಞಾನ ಆಧಾರಿತ ವಿಧಾನ ಶ್ಲಾಘಿಸಿದ ಸಮಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35
1: ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ತಾವು ಕರೆ ಮಾಡಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೋಬಹುದು. ಈಗಿನ ಮಳೆ ಮತ್ತು ಬೆಳೆ ಸ್ಥಿತಿ, ಈ ವಿಚಾರವಾಗಿ ಬೇರೆ ರೈತರ ಜೊತೆಯಲ್ಲಿ ವಿಚಾರ ವಿನಿಮಯವನ್ನು ಮಾಡ್ಕೊಳ್ಳೋದಕ್ಕೆ ಇದು ಉತ್ತಮವಾದಂಥ ವೇದಿಕೆ. ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂಥ ಆಕಾಶವಾಣಿ ಮಡಿಕೇರಿಯ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ರೈತ ಬಾಂಧವರಿಗೆಲ್ಲ ಆತ್ಮೀಯ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ, ಈಗ ನಮ್ಮ ಜೊತೆಯಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗರ್ ದೇವರು ಕೂಡ ಇದ್ದಾರೆ. ವಿನೋದ್, ನಿಮಗೂ ಕೂಡ ಸ್ವಾಗತ.
1: ಧನ್ಯವಾದಗಳು ಸರ್.
0: ಈಗ ಮೊದಲನೇದಾಗಿ ನಮ್ಮ ರೈತ ಬಾಂಧವರಿಗೆ ಒಂದು ವಿಚಾರ ತಿಳಿಸೋಣ. ಈ ಮುಂದಿನ ಗುರುವಾರ 13ನೇ ತಾರೀಕು ಅಪ್ಪಂಗಳದ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರ, ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಕೇಂದ್ರ ಇದೆಯಲ್ಲ, ಒಂದು ಪ್ರಾದೇಶಿಕ ಕೇಂದ್ರ, ಅಲ್ಲಿ ಈ ಕರಿಮೆಣಸು ಮತ್ತು ಏಲಕ್ಕಿನಲ್ಲಿ ಗುಣಮಟ್ಟದ ಸಸಿಗಳ ಉತ್ಪಾದನೆ ಬಗ್ಗೆ ಮತ್ತು ಸಂವರ್ಧನಾ ತಂತ್ರಜ್ಞಾನ

0: ತಂತ್ರಜ್ಞಾನದ ಬಗ್ಗೆ ಮತ್ತು ಒಟ್ಟಾರೆ ಏಲಕ್ಕಿ ಕರಿಮೆಣಸಿನ ಉತ್ಪಾದನಾ ತಂತ್ರಜ್ಞಾನದ ಬಗ್ಗೆ ಒಂದು ತರಬೇತಿಯನ್ನು ಏರ್ಪಡಿಸಿದ್ದಾರೆ. ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ RKVY ಅಂತಾರೆ, ಅದರ ಅಡಿಯಲ್ಲಿ ಇದು ಏರ್ಪಡಿಸಲಾಗಿದೆ. ರೈತ ಬಾಂಧವರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೋದು ಮತ್ತು ಅವರನ್ನು ಸಂಪರ್ಕಿಸಿ ಕೂಡ ಅವರು ಅದರಲ್ಲಿ ನೋಂದಣಿ ಮಾಡ್ಕೋಬೇಕಾಗತ್ತೆ. ನೋಂದಣಿ ಮಾಡಿಕೊಂಡು ಅವರು ಅದಕ್ಕೆ ಸಂಬಂಧಪಟ್ಟ ಒಂದು ವಿಚಾರವನ್ನು ತಿಳ್ಕೋಬಹುದು. ಮತ್ತು ಅವರಿಗೆ ಎಷ್ಟು ಜನ ರೈತರು ಬರ್ತಾರೆ, ಏನೆಲ್ಲ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಅವರಿಗೆ ಒಂದು ಅಂದಾಜು ಸಿಗುತ್ತೆ. ಹಾಗಾಗಿ ರೈತ ಬಾಂಧವರು ನೋಂದಣಿ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ ಏನು ಅಂತಂದರೆ, ಈಗ ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಈಗ ಇನ್ನೊಂದು ವಿಚಾರ ಅಂತಂದರೆ, ಕಳೆದ ತಿಂಗಳ 4ನೇ ತಾರೀಕಿನಿಂದ ಅಂದರೆ ಜುಲೈ 4ರಿಂದ ಆಗಸ್ಟ್ 4ರವರೆಗೆ ಒಂದು ಕ್ಯಾಚ್ ದ ರೈನ್ ಅಂತ ಒಂದು ಆಂದೋಲನ ನಡೀತು. ನಮ್ಮ ಪ್ರಧಾನಮಂತ್ರಿಯವರು ಅದರ ಕಡೆಗೆ ವಿಶೇಷವಾದ ಒಂದು ಗಮನವನ್ನು ಕೊಟ್ಟಿದ್ದರು. ಮತ್ತು ಈ ಸಾರಿಯ ಒಂದು ಮನ್ ಕಿ ಬಾತ್ನಲ್ಲೂ ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡಿದರು. ಏಕೆಂದರೆ ಇವತ್ತು ಮಳೆ ನೀರಿನ ಸಂಗ್ರಹಣೆ ಸಂರಕ್ಷಣೆ ಬಹಳ ಮುಖ್ಯ. ಏಕೆಂದರೆ ಮಳೆ ನೀರನ್ನು ನಾವು ಎಷ್ಟು ಇಂಗಿಸ್ತೀವೋ ಅಷ್ಟು ನಮ್ಮ ನೀರಾವರಿ ಮೂಲಗಳು ಹೆಚ್ಚಾಗ್ತವೆ. ನಮಗೆ ಒಂದು ತಪ್ಪು ಕಲ್ಪನೆ ಏನಿದೆ ಅಂದರೆ, ಮೊದಲೇ ಅಂತರ್ಜಲದಲ್ಲಿ ಭೂಮಿನಲ್ಲಿ ನೀರು ಇರುತ್ತೆ, ನಾವು ಎತ್ತಬೋದು ಅಂತ. ಆ ನೀರು ಬರೋದು ಮಳೆಯಿಂದನೇ, ಅದು ಭೂಮಿಗಿಳಿದ್ರೇ ನಮಗೆ ಮತ್ತೆ ಅಂತರ್ಜಲವಾಗಿ ಅದು ಸಿಗೋದು. ನಾವು ಕೊಳವೆ ಬಾವಿ ಕೊರೆದ ತಕ್ಷಣ ಅದು ನೀರು ಸಿಗೋದಿಲ್ಲ. ಆದರೆ ನಾವು ಈ ನೀರನ್ನು ಹಿಂಗ್ಸೋದ್ರಿಂದ ನಮಗೆ ಈ ಒಂದು ಅಂಶ, ನೀರನ್ನು ನಾವು ಹಿಂಗ್ಸೋದ್ರಿಂದ ಈ ನೀರಿನ ಒಂದು ಲಭ್ಯತೆ ಕೂಡ ಉತ್ತಮವಾಗುತ್ತೆ ಅಂತ ಹೇಳ್ಬೋದು. ಕೆಲವು ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲೂ ಕೂಡ ನಮಗೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾಗೋದನ್ನು ನಾವು ಕಾಣ್ಬೋದು, ವಿಶೇಷವಾಗಿ ಗುಡ್ಡಗಾಡು ಪ್ರದೇಶದಲ್ಲಿ. ಯಾಕೆಂದರೆ ನೀರೆಲ್ಲ ಇಳಿದೋಗ್ಬಿಡುತ್ತೆ. ಹಾಗಾಗಿ ಮಳೆ ನೀರಿನ ಸಂಗ್ರಹಣೆ ಸಂರಕ್ಷಣೆ ಬಹಳ ಮುಖ್ಯ. ಮತ್ತು ಈ ಇಳಿಜಾರು ಪ್ರದೇಶ, ಗುಡ್ಡಗಾಡು ಪ್ರದೇಶದಲ್ಲಿ ಈ ಮೇಲ್ಮಣ್ಣಿನ ಸಂರಕ್ಷಣೆ ಕೂಡ ಅಷ್ಟೇ ಮುಖ್ಯ. ನೀರಿನ ಸಂರಕ್ಷಣೆ ಮತ್ತು ಮೇಲ್ಮಣ್ಣಿನ ಸಂರಕ್ಷಣೆ ಒಂದು ನಾಣ್ಯದ ಎರಡು ಮುಖಗಳಿದ್ದಾಗಿ. ಏಕೆಂದರೆ ಮೇಲ್ಮಣ್ಣು ಈ ನೀರಿನ ಜೊತೆ ಹೋಯಿತು ಅಂತಂದರೆ ನಮ್ಮ ಕೆರೆಗಳಾಗ್ಬೋದು, ಕೃಷಿ ಹೊಂಡಗಳಾಗ್ಬೋದು, ಅವುಗಳ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಹೂಳು ತುಂಬಿಕೊಳ್ತವೆ. ಹೂಳು ತುಂಬಿಕೊಳ್ತವೆ, ಜಲಾಶಯಗಳಲ್ಲೂ ಕೂಡ ಅದೇ ಪರಿಸ್ಥಿತಿನೇ. ಇವತ್ತು ಒಂದು ಹೇಳ್ತಾ ಇರೋದು ನಾವು ಕೇಳ್ತಾ ಇರ್ತೀವಿ, ತುಂಗಭದ್ರಾ ಅಣೆಕಟ್ಟಿನಲ್ಲಿ ಸಾಕಷ್ಟು ಹೂಳು ತುಂಬಿದೆಯಂತೆ. ಆ ಹೂಳು ಏನು ಎತ್ತರಕ್ಕೆ ಖರ್ಚು ಮಾಡಬೇಕಾಗತ್ತಲ್ಲ, ಅದರಿಂದ ಅದಕ್ಕಿಂತನೂ ಒಂದು ಹೊಸ ಜಲಾಶಯವನ್ನು ನಿರ್ಮಾಣ ಮಾಡ್ಬೋದಂತೆ, ಅಷ್ಟರ ಮಟ್ಟಿಗೆ ಖರ್ಚು ಬರ್ಬೋದಂತೆ. ಅದಕ್ಕೆ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡದೆ ಒಳ್ಳೆಯದು ಅಂತ.
1: ಮತ್ತು ಅದರ ಸಾಮರ್ಥ್ಯನೂ ಕಮ್ಮಿ ಆಗುತ್ತೆ, ನೀರಿನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ.
0: ಹಾಗಾಗಿ ನೋಡಿ, ಅದರಿಂದ ಮೇಲ್ಮಣ್ಣು ಕೊಚ್ಚಣೆ ಆಗೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಆದಷ್ಟು ಅದನ್ನ ತಡಿಲೇಬೇಕು. ಅದಕ್ಕೆ ಮುಖ್ಯವಾಗಿ ಇಳಿಜಾರಿಗೆ ಅಡ್ಡಲಾಗಿ ನಾವು ಕೃಷಿಯನ್ನು ಮಾಡಬೇಕಾಗತ್ತೆ, ಕೆಲವು ಸಸ್ಯ ಹೊದಿಕೆಯನ್ನು ಮಾಡ್ಕೋಬೇಕಾಗತ್ತೆ, ಮತ್ತು ಈ ಸಸಿಗಳನ್ನು ಹಾಕಬೇಕಾಗತ್ತೆ, ಮರಗಳನ್ನು ಬೆಳೆಸಬೇಕಾಗತ್ತೆ. ಈ ಎಲ್ಲ ಕ್ರಮಗಳು ಬಹಳ ಮುಖ್ಯವಾಗುತ್ತೆ.
1: ಲವಂಚಗಳನ್ನ ಹೆಚ್ಚಾಗಿ ಬೆಳೀತಾರೆ.
0: ಹೌದು. ಮತ್ತು ಈ ರೀತಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡೋದ್ರಲ್ಲೇ ನಮ್ಮ ಭವಿಷ್ಯ ಅಡಗಿದೆ ಅಂತ ನಾವು ಹೇಳ್ಬೋದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ
2: ಸರ್. ನಮಸ್ತೆ.
0: ನಮಸ್ಕಾರ. ತಾವು
2: ಸರ್? ಕೋಪಟ್ಟಿಯಿಂದ ಮಹೇಶ್ ಸರ್.
0: ಹಾಂ ಮಹೇಶ್ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಸರ್.
0: ಹೇಗಿದೆ ಕೋಪಟ್ಟಿನಲ್ಲಿ ಮಳೆ?
2: ಮಳೆ ಚೆನ್ನಾಗಿ ಆಗ್ತಿದೆ ಸರ್. ನೆನ್ನೆ ಇವತ್ತು ಒಂಚೂರು ಸ್ವಲ್ಪ ಗ್ಯಾಪ್ ಇದೆ.
0: ಹಾಂ,
2: ಮಳೆ ಚೆನ್ನಾಗಿದೆ ಸರ್.
0: ಚೆನ್ನಾಗಿ ಆಗ್ತಾ ಇದೆಯಲ್ಲ?
2: ಹಾಂ ಚೆನ್ನಾಗಿ ಆಗ್ತಿದೆ ಸರ್.
0: ಬೆಳೆ ಹೇಗಿದೆ ಮಹೇಶಿ ಸರ್ ನಿಮ್ದು?
2: ಹ್ಞೂ ಪರವಾಗಿಲ್ಲ ಸರ್ ಬೆಳೆ.
0: ಹಾಂ,
2: ಇನ್ನೂ ಒಂದು ಎರಡು ಮೂರು ಮಳೆ ಇದೆಯಲ್ಲ ಸರ್, ಅದು ನೋಡ್ಬೇಕು. ಕೊಳೆ ರೋಗ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್.
0: ಕೊಳೆ ರೋಗ ಅದ ನಿಮ್ ಕಡೆ? ಸ್ವಲ್ಪ ಭಾಗಮಂಡಲ ಸುತ್ತಮುತ್ತ ಸ್ವಲ್ಪ ಕೊಳೆ ರೋಗದ ಹಾವಳಿ ಇದೇರುತ್ತೆ ಪ್ರತಿ ವರ್ಷ.
2: ಹೌದು ಸರ್. ಹೌದು ಸರ್. ಮತ್ತೆ ಈ ಕಡೆ ಹೊಗೆ ನಿಲ್ತದಲ್ಲ ಸರ್ ಜಾಸ್ತಿ?
0: ಹೌದು. ನಿಮ್ ಕಡೆ ಒಂದ್ ರೀತಿ ಇಡೀ ಒಂಥರ ಮೋಡ ಮುಸ್ಕದಂತ ವಾತಾವರಣ ಇರುತ್ತಲ್ಲ?
2: ಹೌದು.
0: ಮತ್ತೆ ಒಂದ್ ರೀತಿ ಜಾಸ್ತಿ ಮಂಜು ಕವಿಯೋ ವಾತಾವರಣ.
2: ಹೌದು ಸರ್. ಹೌದು.
0: ಕೊಲ್ಲಿ ಪ್ರದೇಶ ಅದು, ಕೊಲ್ಲಿ ಪ್ರದೇಶ ರೀತಿ ಒಂದ್ ರೀತಿ.
2: ಹೌದು
0: ಅಲ್ವಾ?

0: ಹೌದು ಸರ್, ಹೌದು.
1: ಹಾಗಾಗಿ ಕೊಳೆ ರೋಗದ ಒಂದು ಹಾವಳಿ ಇರೋಂಥ ಕಡೆ ನೀವು ಸ್ವಲ್ಪ ಮುಂಜಾಗ್ರತೆಯಾಗಿ ಸ್ವಲ್ಪ ಬೋರ್ಡೋ ಮಿಶ್ರಣ ಸಿಂಪರಣೆ ಮಾಡೋಕ್ಕೆ ಶಿಫಾರಸು ಮಾಡ್ತಾರೆ.
0: ಹೌದು ಹೌದು, ಅದೇ.
1: ಅಂದರೆ ಇದು ಈ ಒಂದು ಸಂದರ್ಭದಲ್ಲಿ ಮಾಡೋದಕ್ಕೂ ಕೂಡ ಕಷ್ಟ
0: ಸೂಕ್ತ
1: ಆಗ್ಬೋದು.
0: ಅಲ್ಲ ಸರ್,
1: ಹಾಂ
0: ಅಂದ್ರೆ ಇದು ಮಳೆನೇ ಬಿಡ್ತಿಲ್ಲಲ್ಲ, ಮತ್ತೆ ಹೊಗೆ ಬೇರೆ.
1: ಹೌದು ಹೌದು ಹೌದು.
0: ನಾವು ಏನಾದ್ರೂ ಇದು ಸ್ಪ್ರೇ ಮಾಡ್ಬೇಕಾದ್ರೂ ಒಂಚೂರು ಸ್ವಲ್ಪ ಒಂದ್ 2 ಗಂಟೆ ಆದ್ರೂ ಸ್ವಲ್ಪ ಬಿಸಿಲಿನ ಇದು ಬೇಕು ಸರ್.
1: ಬಿಡಬೇಕಾಗತ್ತೆ.
0: ಬಿಡಬೇಕು ಸರ್.
1: ನೀವು ಸಿಂಪರಣೆ ಮಾಡಿದ್ದು ಫಲಕಾರಿ ಆಗಬೇಕು ಅಂದರೆ
0: ಹೌದು,
1: ಬಿಡುವು ಇರಬೇಕಾಗತ್ತೆ. ಸಿಂಪರಣೆ ಮಾಡಿದ
0: ಹೌದು ಸರ್,
1: ಒಂದು ಅದನ್ನ
0: ಹೌದು ಹೌದು
1: ಹೀರ್ಕೋಬೇಕಲ್ಲ.
0: ಹೌದು. ಒಳ್ಳೆ ಮೆಣಸು ಅಷ್ಟೇ, ಚಂದಾಗಿ ಫಸಲು ಹೋಗ್ತದೆ ಸರ್, ನಿಲ್ಲೋದಿಲ್ಲ. ನಮಗೆ ಇದು ಮಂಜಿನ ಸಖತ್ ಎಫೆಕ್ಟ್ ಸರ್ ಇಲ್ಲಿ,
1: ಅದೇ ಮಂಜಿನ ಒಂದು
0: ಅದು
1: ಪರಿಣಾಮವಾಗಿ
0: ಬಾಗಮಂಡಲ ಬೆಲ್ಟ್ ಎಲ್ರಿಗೆ ಸರ್, ನಮಗೆ ಒಬ್ಬರಿಗೆ ಅಂತಲ್ಲ. ಈ ಕಡೆ ಅಯ್ಯಂಗೇರಿ, ನಾಪೋಕ್ಲು ಬರಲ್ಲ, ಅಯ್ಯಂಗೇರಿ, ನೆಲಚಿ, ಬಾಗಮಂಡಲ, ನಮ್ದು ಕೋಪಟ್ಟಿ, ಬೆಟ್ಟತೂರು ಎಲ್ಲ ಬರುತ್ತೆ.
1: ಹೌದೌದು. ಆ ಒಂದು ಸುತ್ತಮುತ್ತ ಮಳೆ ಪ್ರಮಾಣನೂ ಹೆಚ್ಚಲ್ವಾ?
0: ಹೆಚ್ಚು ಸರ್, ಹೆಚ್ಚು ಸರ್.
1: ಮಡಿಕೇರಿಗೂ
0: ನಮಗೆ
1: ಹೆಚ್ಚಿದೆ
0: ಇಲ್ಲಿ
1: ಅಲ್ವಾ?
0: ನಮ್ಮ ಕೋಪಟ್ಟಿ ಬೆಟ್ಟಕ್ಕೂ ನಮ್ದು ಬಸ್ ರೋಡಿಗೂ ಸರ್
1: ಹಾಂ,
0: ಒಂದು 15-20 ಇಂಚು ಹೆಚ್ಚು ಕಮ್ಮಿ ಇದೆ ಸರ್ ನಮಗೆ.
1: ಅದೇ ಅದೇ ಅದೇ ಅದೇ.
0: ಚಿಟ್ಟಿಮನಿ ಟೌನ್ ಅಲ್ಲಿ 70 ಚಿಲ್ಲರೆ ಸರ್ ಇಂಚು,
1: ಹಾಂ
0: ನಮ್ದು 90 ದಾಟಿ ಹೋಗಿದೆ ಸರ್.
1: ಅದೇ ಈ ಒಂದು ಕಡಿಮೆ ಮಳೆ ಸ್ಥಿತಿಯಲ್ಲೂ ಅಷ್ಟೊಂದಾಗಿದೆ.
0: ಹೌದು ಹೌದು ಹೌದು ಹೌದು.
1: ಪ್ರತಿ ವರ್ಷ ಎಷ್ಟಾಗ್ಬೋದು ಮಹೇಶ್ ನಿಮ್ಮ ಸುತ್ತಮುತ್ತ? ಒಂದು 3,000 ರಿಂದ 4,000 ಆಗುತ್ತಾ ಮಿಲಿಮೀಟ್ರು?
0: ನಮಗೆ ಕಳೆದ ವರ್ಷ 200 ಚಿಲ್ಲರೆ 10 ಇಂಚು ಮಳೆ ಸರ್.
1: ಓಹೋ ಹೋ ಹೋ ಹೋ.
0: ಈ ಸತಿ ಒಂದು ನೋಡಿ 70-90 ಆಗಿದೆ ಇಷ್ಟು. ಅದು ಮಳೆ ಇವಾಗಲ್ಲ ಸರ್, 1 ತಿಂಗಳ 10 ರಿಂದ ಮಳೆ ಸ್ವಲ್ಪ ಜಾಸ್ತಿ ಆಗ್ತದೆ. ಮೊನ್ನೆ ಒಂದ್ ಸತಿ ಜಲ ಆಗಿದೆ ಸರ್, ವರ್ಷದಲ್ಲಿ 2-3 ಸತಿ ಜಲ ಆಗ್ತಿತ್ತು, ಈ ಸತಿ 1 ಸತಿ ಆಗಿದೆ ಸರ್.
1: ಏನು ಜಲ?
0: ಹೌದು ಸರ್, ಜಲ
1: ಉಕ್ಕದು ಅಂತಾರಲ್ಲ ಅದ.
0: ಅದೇ ಜಲ ಮಣ್ಣಿಂದ, ಅದು ಮಳೆ ತುಂಬಾ ಮಳೆ ಹೋಯ್ತಿರ ಬರ್ತದಲ್ಲ
1: ಜಾಸ್ತಿ ತೇವಾಂಶ ಬರೋದು.
0: ಹೌದೌದು ಸರ್, ಹೌದು.
1: ಕಾಫಿ ತೋಟದಲ್ಲಿ ಆ ರೀತಿ ಆದ್ರೆ ಇದು ಬಹಳ ಕಷ್ಟ.
0: ಕಷ್ಟ ಸರ್, ಕಷ್ಟ. ನಮ್ದು ಇಳಿಜಾರು ಪರದಲ್ಲ ಸರ್. ಗೊಬ್ಬರನೂ ನಿಲ್ಲೋದಿಲ್ಲ, ಮತ್ತೆ ಅದೇ ಸ್ವಲ್ಪ ನಮಗೆ ಮಳೆದೇ ಎಫೆಕ್ಟ್ ಸರ್.
1: ಮಳೆ ಜಾಸ್ತಿ ಆದಷ್ಟು ನೀವು ಯಾವ್ದಕ್ಕೂ ಬಿಡುವು ಸಿಗಲ್ಲ ನಿಮಗೆ.
0: ಹೌದೌದು, ನಾವು ಮರ ಎಷ್ಟು ಚಿಗುರು ತೆಗೆದ್ರು ಸಹ ನಮಗೆ ಎಫೆಕ್ಟ್.
1: ಅದೇ ಅದೇ, ನೀವು ಅದೇ ಅದು ಆದ್ರೂ ಮಾಡ್ಲೇಬೇಕಾಗತ್ತೆ. ಅದು ಅದೇ ಈಗ ಈಗ ಕೊಳೆ ರೋಗ ನೀವು ಕಡಿಮೆ ಮಾಡ್ಕೋಬೇಕು ಅಂದ್ರೆ
0: ಹೌದು ಸರ್,
1: ನೆತ್ತಿ ಬಿಡಿಸ್ಬೇಕಾಗತ್ತೆ, ಮತ್ತೆ ಹೊಸ ಚಿಗುರುಗಳು ತೆಗಿಬೇಕಾಗತ್ತೆ, ಅನವಶ್ಯಕವಾದಂತ ಚಿಗುರುಗಳು.
0: ಹೌದು. ಆಮೇಲೆ ಈ ಕರಿಕಿದ ಎಲೆ ಇರ್ತಲ್ಲ ಸರ್, ಅದು ತೆಗಿಬೇಕು. ಆಮೇಲೆ ಕರಿಕಿದ ಕಾಫಿ ಇರುತ್ತೆ ಸರ್,
1: ಹೌದು,
0: ಅದನ್ನ ತೆಗಿಬೇಕು ಸರ್. ಅದು ಇಲ್ಲ ತೆಗ್ದಿಲ್ಲ ಅಂತ ಹೇಳಿದ್ರೆ ಇಡೀ ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ.
1: ಅದೇ ಅದೇ, ಇದು ನಿಮ್ದು ಗಿಡದ ಪೊದೆ ಆ ರೀತಿಯಲ್ಲಿ ಏನು ಜಾಸ್ತಿ ಆಗುತ್ತಲ್ಲ,
0: ಹೌದು,
1: ಅವಾಗ ಅಲ್ಲಿ ತೇವಾಂಶ ಎಲ್ಲ ಸೇರ್ಕೊಂಡ್ಬಿಟ್ಟು ಇನ್ನೂ ಬೇಗ ಕೊಳೆ ರೋಗ ಬರುತ್ತೆ.
0: ಹೌದು ಹೌದು.
1: ಸ್ವಲ್ಪ ಗಾಳಿ ಆಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು.
0: ಹೌದು ಸರ್, ಹೌದು ಹೌದು.
1: ಮತ್ತು ಈ ನೆರಳಿನ ಮರಗಳ ಎಲೆಗಳು, ರೆಂಬೆಗಳು ಸಣ್ಣವು, ಇಂಥವು ಕಾಫಿ ಗಿಡದ ಮೇಲೆ ಬಿದ್ದಿರ್ತಾವಲ್ಲ,
0: ಹೌದು ಹೌದು,
1: ಅದನ್ನು
0: ಸಿಲ್ವರ್ ಮರದ್ದು ಕೊಂಬೆ ಅಷ್ಟೇ, ಇದು ಎಲೆ ಅಷ್ಟೇ ಸರ್, ತುಂಬಾ ಎಫೆಕ್ಟ್ ಕಾಫಿ ಗಿಡಕ್ಕೆ.
1: ಯಾವ್ದ್ರದ್ದು?
0: ಸಿಲ್ವರ್ ಮರ ಇದೆ ಅಲ್ಲ,
1: ಸಿಲ್ವರ್ ಮರದ್ದು. ಹೌದು ಹೌದು, ಅದರಿಂದ ಕೊಳೆ ರೋಗನು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ತಾರೆ ಕಾಫಿ ತಜ್ಞರು.
0: ಆಮೇಲೆ ಈ ಹೊಗೆ ನಿಲ್ಲುತ್ತೆ ಸರ್, ಈ ಎಲ್ಲದಕ್ಕಿಂತ ಹೆಚ್ಚು ಈ ಹೊಗೆ ನಿತ್ರೆ ತುಂಬಾ ಎಫೆಕ್ಟ್ ಸರ್.
1: ಅಂದ್ರೆ ಅದು ಬಿಸಿಲು ಬೀಳಲ್ವಲ್ಲ, ಹಾಗಾಗಿ ಅದು ಬೇಗ ಕರಗಲ್ಲ ಅದು.
0: ಹೌದು ಹೌದು ಸರ್, ಹೌದು ಹೌದು.
1: ಅದು ಯಾವಾಗ್ಲೂ ಒಂಥರ ಹೊಗೆ ಸುತ್ತಕೊಂಡಂಗ ಒಂದು ಮಂಜಿನ ವಾತಾವರಣನೇ ಇರುತ್ತೆ ಆ ಸುತ್ತಮುತ್ತ ಎಲ್ಲ.
0: ಹೌದು ಹೌದು. ನಮಗೆಲ್ಲ ಒಂದು ಸೆಪ್ಟೆಂಬರ್ ಬರ್ಬೇಕು ಸರ್, 1-20 ಕಳಿಬೇಕು ಸರ್, ಇದು ಕರೆಕ್ಟ್ ಆಗಿ ಸ್ವಲ್ಪ ಓಪನ್ ಆಗ್ಬೇಕಾದ್ರೆ.
1: ಹೌದು ಹೌದು ಹೌದು ಹೌದು.
0: ಹೌದು.
1: ಅಂದ್ರೆ ಈಗ ಕರಿಮೆಣಸದು ಎಲ್ಲ ಕೊತ್ತುಗಳು ಎಲ್ಲ ಅಭಿವೃದ್ಧಿ ಆಗ್ತಾ ಇದಾವ?
0: ಇಲ್ಲ ಸರ್, ಅಭಿವೃದ್ಧಿ ಆಗಲ್ಲ ಸರ್, ನಮಗೆ ಹೊಗೆ ಏಟು ಎಲ್ಲ ಉದುರಿ ಬೀಳೋದು ಸರ್. ಅದು
1: ಯಾವಾಗ ಕೊತ್ತುಗಳು ಬಂದು ನಿಮ್ ಕಡೆ ಈ ವರ್ಷ?
0: ಈ ವರ್ಷದ ಜೂನ್ ಅಲ್ಲಿ ಸರ್.
1: ಜೂನ್ ನಲ್ಲೇ ಬಂತಲ್ವ ಮಳೆ? ಅದೇ ಅದೇ ಸಂದರ್ಭದಲ್ಲಿ ಮಳೆ ಆಶ್ರಯದಲ್ಲಿ,
0: ಜುಲೈ 1 ಹಿಂಗೆ ಬಂತು.
1: ಅದೇ ಅದೇ, ಜೂನ್ ನಲ್ಲೇ ಬರ್ತವೆ ಮಳೆ ಆಶ್ರಯದಲ್ಲಿ, ಯಾಕಂದ್ರೆ ಮಳೆ ಶುರುವಾದ ಮೇಲೆ ಬರೋದು.
0: ಹೌದೌದು. 1-2 ವರ್ಷದ ಹಿಂದೆಲ್ಲ ಮೇ ಎಂಡ್ ಗೆ ಬರ್ತಿತ್ತು ಸರ್. ಇವಾಗ ನಮಗೆ ಏಪ್ರಿಲ್ ಮೇ ಅಲ್ಲಿ ಕರೆಕ್ಟ್ ಆಗಿ ಮಳೆ ಸಿಗಲ್ಲ. ಫೆಬ್ರವರಿ 20 ಮೇಲೆಲ್ಲ ನಮಗೆ ಹೂ ಮಳೆ ಹೊಡಿಬೇಕು ಸರ್, ಅದು ಹೊಡಿಯೋದಿಲ್ಲ ಇವಾಗ.
1: ಹೌದೌದೌದು.
0: ವಾತಾವರಣ ಎಲ್ಲ ಏರುಪೇರು,
1: ವಾತಾವರಣ ಬಿಸಿಯಾಗಿದೆ ಮಹೇಶ್.
0: ಹೌದು ಹೌದು.
1: ತಂಪಾಗಿದ್ದಾಗಲೇ
0: ಹೋಗ್ತಿರೋದು ಸರ್, ಅಷ್ಟೇ.
1: ತಂಪಾಗಿದ್ದಾಗ ನಿಮಗೆ ಏಪ್ರಿಲ್ಗೆ ಬರುತ್ತೆ ಕೊತ್ತುಗಳು?

0: ಹೌದೌದು ಸರ್, ಹೌದೌದು. ಹೌದು, ಎರಡು ಮೂರು ಕಾಫಿಗಳು ಸರ್, ಒಂದು ಚಿಕ್ಕದು, ಒಂದು ಸ್ವಲ್ಪ ದೊಡ್ಡದು, ಇನ್ನೊಂದು ದೊಡ್ಡದು. ಆ ದೊಡ್ಡದೆಲ್ಲ ನಿಲ್ಲಲ್ಲ ಸರ್.
1: ಅಂದ್ರೆ ಈಗ ಕೊಳೆ ರೋಗ ನಿಮ್ ಕಡೆ?
0: ಹೌದೌದು, ಕೊಳೆ ರೋಗ ಇದೆ ಸರ್, ಇದೆ ಇದೆ ಆಗಿದೆ.
1: ಹಾಗಾದ್ರೆ ನಿಮ್ಮ ಅನುಭವದಲ್ಲಿ ಏನ್ ಮಾಡಿದ್ರೆ ಅದಕ್ಕೆ ನಿಯಂತ್ರಣ ಕೈಗೊಳ್ಳಬಹುದು ಅಂತೀರ ಮಹೇಶ್ ಕೊಳೆ ರೋಗಕ್ಕೆ?
0: ಸರ್, ಕೊಳೆ ರೋಗಕ್ಕಾದ ಇದು, ನಾವು ಫಸ್ಟ್ ಈ ಕೆಳಗಡೆ ಕಾಡಿದೆಲ್ಲ ಸರ್ ನಮ್ ಕಚ್ಚಡ, ಅದಕ್ಕೆ ಅಷ್ಟು ಕ್ಲಿಯರ್ ಮಾಡ್ಬೇಕು.
1: ನಿಜ ನಿಜ, ಹೌದು.
0: ಅದೊಂದು, ಅದು ನಾಲ್ಕು ಗಿಡದ ಮಧ್ಯದಲ್ಲಿ ಹಾಕಿದಷ್ಟು ಒಳ್ಳೇದು ಸರ್.
1: ಹೌದೌದು ಹೌದು ಹೌದು.
0: ಆಮೇಲೆ ಅದೇ ನಾವು ಈ ಚಿಕ್ಕ ಚಿಕ್ಕ ಮರ ಬಿಟ್ಕೊಂಡಿರ್ತೀವಲ್ಲ, ಅದೊಂದು ಬಿಟ್ಕೊಳ್ಬೇಕು.
1: ಹೌದು.
0: ಆಮೇಲೆ ಇನ್ನೆಲ್ಲ ಪ್ರಕೃತಿ ಕೈಯಲ್ಲಿ ಇರೋದು ಸರ್.
1: ನಿಜ, ನೀವು ಸರಿಯಾಗಿ ಹೇಳಿರಿ. ಬುಡದಲ್ಲಿ ಒಂದು ತೇವಾಂಶ ಕಡಿಮೆ ಆಗೋ ರೀತಿಯಲ್ಲಿ ನೋಡ್ಕೋಬೇಕು.
0: ಹೌದು ಸರ್, ಹೌದು.
1: ಅವಾಗ ಬೇರುಗಳಿಗೂ ಉಸಿರಾಟಕ್ಕೆ ಅನುಕೂಲ ಆಗುತ್ತೆ, ಗಿಡಗಳು ಚೇತರಿಸ್ಕೊಳ್ತವೆ, ಮತ್ತೆ ಬುಡದಲ್ಲಿರುವಂತ ಎಲ್ಲ ತರಗು ಆ ಸತ್ತೆ ಎಲ್ಲ ತೆಗೆದು ನಾಲ್ಕು ಗಿಡಗಳ ಮಧ್ಯೆ ಹಾಕೋದು.
0: ಹೌದು ಸರ್.
1: ಅವರು ಕೂಡ ಕಾಫಿ ಮಂಡಳಿಯವರು ಅದನ್ನೇ ಹೇಳ್ತಾ ಇರ್ತಾರೆ.
0: ಹೌದು ಹೌದು.
1: ಮತ್ತೆ ಮಳೆ ಬಿಡು ಕೊಟ್ಟಾಗ ಸ್ವಲ್ಪ ಮಟ್ಟಿಗೆ ಪೋಷಕಾಂಶನು ಕೊಡಬಹುದು, ಯಾವ್ದಾದ್ರು ಯೂರಿಯಾ ಇಂಥದ್ನ.
0: ಈಗ ನಾವು ಸರ್ ಗೊಬ್ಬರ ಎಲ್ಲ ಕರೆಕ್ಟ್ ಆಗಿ ಕೊಡ್ತೀವಿ, ಅದಕ್ಕೆ ಸುಣ್ಣ ಗೊಬ್ಬರ, ಗಿಡ ಕಪತ್ತು, ಮರ ಕಪತ್ತು ಎಲ್ಲ ಮಾಡ್ತೀವಿ. ನಾನು ಹೇಳ್ದಲ್ಲ, ನಾವು ಎಷ್ಟು ಮಾಡಿದ್ರು ನಮಗೆ ಒಗೆದು ತುಂಬಾ ಪೆಟ್ಟು. ಹೌದು.
1: ಸರಿ, ಈಗ ಮಹೇಶ್ ಒಂದು ಪ್ರಶ್ನೆ ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಈಗ ಸಾಧಾರಣವಾಗಿ ಕಾಫಿ ಕಾಯಿಗಳು ಬಲಿಯೋದಕ್ಕೆ ಈಗ ಪ್ರಾರಂಭ ಆಗುತ್ತೆ ಅಲ್ವಾ?
0: ಹೌದು.
1: ಮುಂದಿನ ವರ್ಷದ ಬೆಳೆಗೆ ಮೊಗ್ಗುಗಳು ಯಾವ ಪ್ರಾರಂಭವಾಗ್ತವೆ ಮಹೇಶ್?
0: ನವೆಂಬರ್, ಸಾರಿ ಸರ್, ಡಿಸೆಂಬರ್ ಜನವರಿ ಟೈಮಲ್ಲಿ ನಮ್ದು ಈ ಅರ್ಬಿ ಕಾಫಿ ಕೊಯ್ಯುವಾಗನೇ ಅದಲ್ಲಿ ಮೊಗ್ಗು ರೆಡಿ ಇರುತ್ತೆ.
1: ಅದೇ ಅವಾಗ ಆಗಲೇ ತಯಾರಾಗಿರುತ್ತೆ. ಅದು ಪ್ರಾರಂಭ ಆಗದೆ ಯಾವಾಗ ಅಂತ?
0: ಜನವರಿ ಟೈಮಲ್ಲಿ ಪ್ರಾರಂಭ ಆಗುತ್ತೆ ಸರ್.
1: ಇಲ್ಲ, ನೀವು ಜನವರಿ ಜನವರಿಗೆ ತಯಾರಾಗಿರುತ್ತೆ.
0: ಅದೇ ಡಿಸೆಂಬರ್
1: ಆಗಿರುತ್ತೆ, ಕೊಂಡೆಗಳಲ್ಲಿ ಇರುತ್ತದು. ಅದು ಪ್ರಾರಂಭ ಆಗದೆ ಯಾವ ತಿಂಗಳು ಅಂತ?
0: ಅದೇ ಡಿಸೆಂಬರ್ ಜನವರಿ ಸರ್ ಆಲ್ಮೋಸ್ಟ್ ಆಗಿ.
1: ಇಲ್ಲ, ಅದು
0: ಡಿಸೆಂಬರ್. ಡಿಸೆಂಬರ್
1: ಈಗ ನೋಡಿ, ಸಾಧಾರಣವಾಗಿ ಈಗ ಈ ಒಂದು ಸಂದರ್ಭದಲ್ಲೇನೆ ಮಳೆ ಬಿಡು ಕೊಟ್ಟಾಗ ಪೋಷಕಾಂಶ ಕೊಡ್ರಿ ಕಾಫಿಗೆ ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ತಾರೆ.
0: ಹೌದು.
1: ಅದಕ್ಕೆ ಕಾರಣ ಏನು ಅಂದ್ರೆ, ಈಗ ಕಾಯಿಗಳು ಬಲಿಯೋದಕ್ಕೆ ಪ್ರಾರಂಭ ಆಗಿರ್ತವೆ, ಬೇಳೆಗಳು ಎಲ್ಲ ಪ್ರಾರಂಭ ಆಗ್ತವೆ ಬಲಿಯೋದಕ್ಕೆ, ಮತ್ತೆ ಮೊಗ್ಗುಗಳು ಪ್ರಾರಂಭ ಆಗೋದು ಸೆಪ್ಟೆಂಬರ್ ತಿಂಗಳಲ್ಲಿ, ಮುಂದಿನ ತಿಂಗಳು. ಈ ತಿಂಗಳು ಕೊನೆಗೂ ಪ್ರಾರಂಭ ಆಗ್ತವೆ, ಮುಂದಿನ ತಿಂಗಳು. ಅವಾಗ ಪ್ರಾರಂಭ ಆಗಿದ್ದು ನಿಮಗೆ ಫೆಬ್ರವರಿ ಮಾರ್ಚು, ಆಗ ಮಳೆ ಬಂದಾಗ ಅವು ಅರಳ್ತವೆ ಹೂವಾಗಿ.
0: ಹೌದು ಹೌದು.
1: ಹಾಗಾಗಿ ಈಗನೂ ಕೂಡ ಒಂದು ಸ್ವಲ್ಪ ಪೋಷಕಾಂಶ ಕೊಡಬೇಕು ಅಂತ ತಜ್ಞರು ಹೇಳ್ತಾರೆ. ಮಧ್ಯ ಮಾನ್ಸೂನ್ ಪೋಷಕಾಂಶಗಳ ನಿರ್ವಹಣೆ ಅಂತ ಅಂದು ನಾಳೆ ಒಂದು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ನಮ್ಮಲ್ಲಿ, ಕೇಳಿ. ಅದು ಡಾಕ್ಟರ್ ಎಸ್ ಎ ನದಾಫ್ ಅವರು ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ. ಇಲ್ಲ, ನಿಮಗೆ ಅದು ಅವ್ರು ಏನಂದ್ರೆ ಸಂಶೋಧನೆ ಮಾಡಿ ಅದ್ರ ಎಲ್ಲ ನಿಗದಿ ಪಡಿಸಿರ್ತಾರೆ.
0: ಹೌದು. ನಾನೊಂದ್ಸತಿ ಬೆಂಗಳೂರಿಗೆ ಫೋನ್ ಮಾಡಿದ್ದೆ ಸರ್. ಕೊಡಗಿಂದ ನಾನು ಹೇಳ್ದೆ ಸರ್, ಕೊಡಗದ ಸಮಸ್ಯೆ ಹಿಂಗೆ ಬೆಟ್ಟ ಗುಡ್ಡದಲ್ಲಿ.
1: ಹೌದೌದು.
0: ನಮಗೆ ಬೆಟ್ಟ ಗುಡ್ಡಕ್ಕೆ ಸೂಟ್ ಆಗೋ ಒಂದು ನೀವು ಕಾಫಿ ತಳಿನ ಕಂಡಿಡಿಬೇಕು ಅಂದ್ರೆ, ಈ ನಮಗೆ ಮಂಜು ವಾತಾವರಣ ತುಂಬಾ ನಿಲ್ಲುತ್ತಲ್ಲ ಸರ್, ಅದಕ್ಕೆ ತಕ್ಕಂತೆ ಇರುವ ಒಂದು ಬೆಳೆನ ಕಾಫಿನ ಕಂಡಿಡಿದ್ರಿ ಸರ್ ಅಂತ ಹೇಳಿದ್ರು. ಆಗ ಅವರು ಅದನ್ನ ನಾವು ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳ್ತಿದ್ರು.
1: ಇಲ್ಲ, ನೀವು ಅದಕ್ಕೆ ನಿಮ್ದು ಇದು ಚಿಂತನೆ ಸರಿಯಾಗಿದೆ. ಈಗ ಏನಾಗಿದೆ, ಕೆಲವೆಲ್ಲ ಈ ಬಿಳಿ ಕಾಂಡ ಕೊರಕ ಕೀಟದಕ್ಕೆ ಒಂದು ರೋಗ ನಿರೋಧಕ ಕೀಟ ನಿರೋಧಕ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಬಾಳೆಹೊನ್ನೂರಿನವರು. ಇತ್ತೀಚೆಗೆ ಅದು 100 ವರ್ಷ ಆಯ್ತಲ್ಲ ಸಂಶೋಧನಾ ಸಂಸ್ಥೆ ಪ್ರಾರಂಭವಾಗಿ, ಆ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಈಗ ನಿಮ್ಮದು ಅದು ಬಹಳ ಒಂದು ನಿರ್ದಿಷ್ಟವಾದ ಸಮಸ್ಯೆ ಅದು. ನಿಮ್ಮ ಭಾಗಮಂಡಲ ಸುತ್ತಮುತ್ತ ಈ ಒಂದು ಹೊಗೆ ಕೌದಂಗ್ ಆಗುತ್ತಲ್ಲ, ಅದಕ್ಕೆ ನಿರೋಧಕ ತಳಿ ಕಂಡುಹಿಡಿಯಬೇಕಾದ್ದು ನಿಮ್ಮ ನಿರ್ದಿಷ್ಟವಾದ ಪ್ರದೇಶದ ಸಮಸ್ಯೆ.
0: ಅದು ಆಲ್ಮೋಸ್ಟ್ ಸರ್, ಈ ಕೊಡಗಲ್ಲಿ ಬೆಟ್ಟ ಗುಡ್ಡದಲ್ಲಿ ಯಾರು ವಾಸಿಸ್ತಾರೆ ಅವ್ರಿಗೆ ಎಲ್ಲರದ್ದು ಇದೇ ಸಮಸ್ಯೆ.
1: ಇಲ್ಲ, ನೀವು
0: ಆ ಕಡೆ ಏಲಕ್ಕಿಯೂ ಕಳಸಾಗೆ ಬರಲ್ಲ ಸರ್. ನಾವು ಅಂತ ಹೇಳಿದ್ರೆ ಬರಲ್ಲ, ಇಳುವರಿ ಕಡಿಮೆ ಆಗ್ಬಿಡ್ತೀವಿ ಸರ್ ನಮಗೆಲ್ಲ.
1: ಅದೇ ಅದೇ. ಇಲ್ಲ ಇಲ್ಲ, ಅದು
0: ನಮಗೆಲ್ಲ ಸರ್, ಇಲ್ಲಿ ಎಕರೆಗೆ 2

0: ಚೀಲ ಮೂರು ಚೀಲ ಅಷ್ಟೇ ಸರ್ ಸಿಗೋದು.
1: ನಿರ್ದಿಷ್ಟ ಪ್ರದೇಶದ ಸಮಸ್ಯೆ ಅಂತ ಹೇಳ್ಬೋದು. ಅದಕ್ಕೆ
0: ಹೌದು
1: ಸಂಬಂಧಪಟ್ಟವ್ರ ಗಮನ ಹರಿಸ್ತಾರೆ, ನಾವು ಕೂಡ ಅವ್ರ ಗಮನಕ್ಕೆ ತರೋದಕ್ಕೆ ಬಯಸ್ತೀವಿ ಅಂತ ಹೇಳೋಣ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಹೇಶ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
1: ನೋಡಿ ನೋಡಿ, ಇವ್ರದ್ದು ಕೋಪಟ್ಟಿ ಇದು ಕಳೆದ ಸರಿ ಒಂದು ನೇರ ಫೋನಿನ ಕಾರ್ಯಕ್ರಮ ಆಗಿತ್ತು
2: ಹೌದು,
1: ಬೆಂಗಳೂರು ಕೇಂದ್ರದಿಂದ, ನಮ್ಮಲ್ಲೂ ಪ್ರಸಾರ ಆಗಿತ್ತು. ಆ ಸಂದರ್ಭದಲ್ಲಿ ಇವರು ಆ ಪ್ರಶ್ನೆ ಕೇಳಿದರು, ಹೆಚ್ಚಿನ ಎತ್ತರದ ಪ್ರದೇಶ ಮತ್ತು ಈ ಮಂಜು
2: ಹಿಮ
1: ಮುಸುಕಿದಂಥ ವಾತಾವರಣ ಇರುತ್ತಲ್ಲ, ಈ ವಿಶೇಷವಾಗಿ ಜುಲೈ ಆಗಸ್ಟಲ್ಲಿ ಹೆಚ್ಚು ತೇವಾಂಶ ಇರುವಂಥ ಪ್ರದೇಶ ಸಂದರ್ಭದಲ್ಲಿ ಅದನ್ನು ತಡ್ಕೊಂಡು ಚೆನ್ನಾಗಿ ಬೆಳೆಯುವಂಥ ಒಂದು ತಳಿ, ಜೊತೆಗೆ ಕೊಳೆ ರೋಗಕ್ಕೆ ನಿರೋಧಕ ತಳಿ ಬೇಕು. ಯಾಕೆಂದರೆ ಅಲ್ಲಿ ಬಂದೇ ಬರುತ್ತೆ ನೋಡಿ, ಅವ್ರು ಹೇಳ್ತಾ ಇದ್ದಾರೆ.
2: ಹೌದು,
1: ಯಾಕೆಂದರೆ ಆ ರೀತಿ ವಾತಾವರಣ ಇತ್ತು ಅಂದರೆ ಬಂದೇ ಬರುತ್ತೆ ಅಲ್ಲಿ ಕೊಳೆ ರೋಗ. ಹಾಗಾಗಿ ಅದಕ್ಕೆ ನಿರೋಧಕ ತಳಿ ಅದು ಒಂದು ನಿರ್ದಿಷ್ಟವಾದ ಸಮಸ್ಯೆ. ಮಹೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ
0: ಸರ್, ನಮಸ್ತೆ.

0: ಬರುತ್ತೆ ನೋಡಿ, ಅವ್ರು ಹೇಳ್ತಾ ಇದ್ದಾರೆ.
1: ಹೌದು,
0: ಯಾಕೆಂದರೆ ಆ ರೀತಿ ವಾತಾವರಣ ಇತ್ತು ಅಂದರೆ ಬಂದೇ ಬರುತ್ತಲ್ಲಿ ಕೊಳೆ ರೋಗ. ಹಾಗಾಗಿ ಅದಕ್ಕೆ ನಿರೋಧಕ ತಳಿ ಅದು ಒಂದು ನಿರ್ದಿಷ್ಟವಾದ ಸಮಸ್ಯೆ. ಮಹೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ
2: ಸರ್, ನಮಸ್ತೆ.
0: ನಮಸ್ತೆ, ತಾವು?
2: ಸರ್ ಚೆನ್ನಾಗಿದ್ದೀರಾ? ಸರ್
0: ಚೆನ್ನಾಗಿದ್ದೀನಿ. ತಾವು ಯಾರು?
2: ಸರ್ ನಾನು ಶಿವನಂಜಿ ಮಾತಾಡ್ತಾ ಇದ್ದೀನಿ ಸರ್.
0: ಶಿವನಂಜಿ ಅವರು?
2: ಹೌದು ಸರ್. ಸರ್ ಬೆಳಕ ಓದಕ್ಕಂತ ಕಾರ್ಯಕ್ರಮ ಶುರು ಮಾಡ್ಬೇಕು ಸರ್.
0: ಸರಿ ಸರಿ ಸರಿ, ಆಯ್ತು.
2: ನಮ್ಮ ಬೇಡಿಕೆನ ದಯಮಾಡಿ ಅದನ್ನ ಈಡೇರಿಸ್ಬೇಕು ಸರ್ ತಾವು.
0: ಸರಿ ಸರಿ, ಆಯ್ತಾಯ್ತು. ಸಂಬಂಧಪಟ್ಟವರ ನಮ್ಮ ಇವರ ಶಕುಂತಲಾ ಅವರ ಗಮನಕ್ಕೆ ತರ್ತೀವಿ ಅದು.
2: ಆ ಕಾರ್ಯಕ್ರಮ ಬರ್ಬೇಕು ಸರ್, ಯಾಕೆಂದ್ರೆ
0: ಹೌದು
2: ತುಂಬಾ ಉಪಯುಕ್ತವಾದ ಕಾರ್ಯಕ್ರಮ ಮತ್ತು ಸಾರ್ವಜನಿಕರಿಗೆ ಬಹಳ ಉಪಯುಕ್ತವಾದ ಕಾರ್ಯಕ್ರಮ ಅದು.
0: ಹೌದು ಹೌದು ಹೌದು,
2: ಆ ಕಾರಣದಿಂದ ಕಾರ್ಯಕ್ರಮ ದಯಮಾಡಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಸರ್.
0: ಸರಿ ಸರಿ, ಧನ್ಯವಾದಗಳು ಶಿವನಂಜು ನಮಗೆ ಜ್ಞಾಪಿಸಿದ್ದಕ್ಕೆ. ಶಿವನಂಜು ಅವರು ವಿಶೇಷವಾಗಿ ಅಧಿಕಾರಿಗಳ ಜೊತೆ ಒಂದು
1: ಸಂವಾದ,
0: ವಿಶೇಷವಾಗಿ ಸಾರ್ವಜನಿಕರ ಹಿತಾಸಕ್ತಿಗೆ ಸಂಬಂಧಪಟ್ಟದ್ದು. ಕುಡಿಯೋ ನೀರಿನ ಸಮಸ್ಯೆ ಆಗ್ಬೋದು, ರಸ್ತೆ, ಬೇರೆ ಬೇರೆ ಸಮಸ್ಯೆಗಳಿರ್ತಾವಲ್ಲ, ಆ ರೀತಿ ಒಂದು ಕಾರ್ಯಕ್ರಮ. ಹಿಂದೆ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅದರಲ್ಲಿ ಭಾಗವಹಿಸಿದ್ರು, ಅದರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈಗ ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ
3: ಸರ್, ನಮಸ್ತೆ.
0: ನಮಸ್ಕಾರ, ತಾವು?
3: ಲಕ್ಷ್ಮಣ್ ಅಂತ, ಗರಗಂದೂರಿಂದ.
0: ಎಲ್ಲಿಂದ?
3: ಗರಗಂದೂರು.
0: ಗರಗಂದೂರು? ಲಕ್ಷ್ಮಣ್ ಹೇಳಿ
3: ಸರ್. ರೈತ ವೈಜ್ಞಾನಿಕವಾಗಿ ಬೆಳೆ ಬೆಳೆದಾಗ ಮಾತ್ರ ಲಾಭದಾಯಕ ಆಗುತ್ತೆ.
0: ಲಕ್ಷ್ಮಣ್ ಅವರಲ್ಲ?
3: ಹೌದು.
0: ಹೇಳಿ ಹೇಳಿ ಲಕ್ಷ್ಮಣ್ ಅವರು.
3: ಅದೇ ವೈಜ್ಞಾನಿಕವಾಗಿ ಬೆಳೆ ಬೆಳೆದಾಗ ಮಾತ್ರ ಲಾಭದಾಯಕ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ ಅವ ಯಾವಾಗಲೂ ಕಷ್ಟದಲ್ಲೇ ಇರ್ತಾನೆ. ಒಂದು ಮಳೆ ಜಾಸ್ತಿ ಅಂತ ಹೇಳ್ತಾರೆ, ಅಥವಾ ಮಳೆ ಕಮ್ಮಿ ಅಂತ ಹೇಳ್ತಾರೆ. ಈಗ ಇಸ್ರೇಲ್ ಅಲ್ಲಿ 5 ಇಂಚ್ ಹತ್ರ ಮಳೆ ಆಗ್ತದೆ, ಆದ್ರೂ ಚೆನ್ನಾಗಿ ಬರ್ತಾರೆ.
0: ಹೌದೌದು,
3: ನಮ್ಮಂತಲೂ ಶ್ರೀಮಂತರಾಗಿದ್ದಾರೆ.
0: ಹೌದು,
3: ಆದ್ರೆ ನಾವು ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದಿಲ್ಲ. ನಾವು ಯಾವುದೇ ತರಬೇತಿನೂ ಸಮೇತ ತಗೊಳ್ಲಿಕ್ಕೆ ಹೋಗೋದಿಲ್ಲ, ಹೋದ್ರು ಅನುಷ್ಠಾನಕ್ಕೆ ತರುವುದಿಲ್ಲ. ಇದರಿಂದ ನನಗೆ ಈಗ ಹೊಸ ಹೊಸ ತಳಿಗಳು ಬಂದಿದೆ, ಅವ್ರ ಈಗ ಯಾರು ಮಾತಾಡಿದ್ರು ನೋಡಿ, ಎಕರೆಗೆ 2 ಚೀಲ ಬರೋದಿಲ್ಲ ಅಂತ.
0: ಅದೇ ಮಹೇಶ್ ಅಂತ ಅವರು.
3: ಅದೇ ಅದೇ, ಎಕರೆಗೆ ಸುಮಾರು 50-60 ಚೀಲ ಕಾಫಿ ಕುಯ್ಯೋರು, 100 ಚೀಲ ಕುಯ್ಯೋರು ಇದ್ದಾರೆ.
0: ಹೌದು, ಅದು ಬಹಳ ವಿಶೇಷವಾದ ರೈತರಾಗ್ತಾರೆ.
3: ಇಲ್ಲ, ಪ್ರಯತ್ನ ಮಾಡಿದ್ರೆ ಪ್ರತಿಯೊಬ್ಬರು ಆಗ್ತಾರೆ ಸರ್, ಆಗದ ಸಾಧ್ಯ ಇದೇನಿಲ್ಲ.
0: ಹೌದೌದು, ನಾವು ನೋಡ್ದಂಗೆ ಒಂದು 30-40 ಚೀಲನು ಒಳ್ಳೆ ಇಳುವರಿ.
3: ಹೌದು, ಮತ್ತೆ ಗಿಡಗಳಿಗೆ ಬಿಸಿಲು ಬೀಳೋದು ಬಹಳ ಮುಖ್ಯ.
0: ಹೌದೌದೌದು,
3: ಬರೀ ಬಿಸಿಲು ಬೀಳದಿದ್ರೆ ಬರೀ ಹಸಿರಾಗಿ ಮಾತ್ರ ಇರ್ತದೆ ಹೊರತು ಕಾಫಿ ಬರುವುದಿಲ್ಲ.
0: ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ ಲಕ್ಷ್ಮಣ್ ಅವರು?
3: ಮರಗಪಾತು ಸಮಯಕ್ಕೆ ಸರಿಯಾಗಿ ಮಾಡ್ಬೇಕು ಸರ್.
0: ಅಂದ್ರೆ ಸಾಧಾರಣವಾದ
3: ಏನು ಒಳ್ಳೆ ಮೆಣಸು ಇಲ್ಲದಿಲ್ಲ ಅಂತ ಹೇಳ್ತಾರಲ್ಲ, ಕರಿ ಮೆಣಸು, ಅದಕ್ಕೆಲ್ಲ ಮೊದಲೇ ನೀರು ಕೊಟ್ಟು ಪ್ರಿಪೇರ್ ಆಗ್ಬೇಕು.
0: ಯಾವಾಗ ನೀರು ಕೊಡ್ಬೇಕಾಗತ್ತೆ ಸಾಧಾರಣವಾಗಿ?
3: ಅದು ಈಗ ಏಪ್ರಿಲ್ ಮೇಲೆ ಸ್ಟಾರ್ಟ್ ಮಾಡ್ಬೇಕು.
0: ನಿಜ ನಿಜ, ಹೌದು. ಒಣ ವಾತಾವರಣ
3: ಇಲ್ಲದ್ರೆ ಮಳೆ ಬರೋದು ಒಟ್ಟಿಗೆ ಆಗ್ತದೆ, ಹೂ ಬರೋದು ಒಟ್ಟಿಗೆ ಆಗ್ತದೆ, ಜೊತೆ ಆಗುವಾಗ ಎಲ್ಲ ಕೊಳ್ತು ಬೆಳ್ಳಿ ಶುರು ಆಗ್ತದೆ.
0: ಹೌದೌದೌದು, ಕರೆಕ್ಟ್.
3: ಅದು ಸ್ಟಡಿ ಆಗಿರುವುದಿಲ್ಲ. ಅದು
0: ಸಾಧಾರಣವಾಗಿ ಮಾರ್ಚ್ ತಿಂಗಳಿಂದಲೇ ಒಂದು 10-10 ದಿನಕ್ಕೆ ಸ್ವಲ್ಪ ನೀರು ಕೊಡಿ ಅಂತ ಹೇಳ್ತಿರ್ತಾರೆ.
3: ಹೌದೌದು, ಮಾರ್ಚ್ ಇಂದ ಕೊಡ್ಬಹುದು.
0: ಮಾರ್ಚ್ ತಿಂಗಳಿಂದಲೇ ಕನಿಷ್ಠ ಒಂದು 15 ದಿನಕ್ಕೆ ಒಂದ್ಸರಿ ಆದ್ರೂ ಕೊಟ್ರೆ.
3: ಹೌದು,
0: ಏಪ್ರಿಲ್ ತಿಂಗಳಿಂದಲೇ ಕೊತ್ತು ಪ್ರಾರಂಭವಾಗಿ ನಿಲ್ಲುತ್ತೆ ಅಂತ.
3: ನಮ್ಮಲ್ಲಿ ನಿಂತಿದೆ ಸರ್. ಚೆನ್ನಾಗಿದೆ ಕ್ರಾಪ್.
0: ನೀವು ಕೊಡ್ತಾ ಇರ್ತೀರ ನೀರನ್ನ?
3: ಕೊಟ್ಟಿದ್ದೆ ಕೊಟ್ಟಿದ್ದೆ, 2-3 ಟ್ರಿಪ್ ಕಾಫಿ ಕೊಡುವಾಗ ಅದಕ್ಕೂ ಆಗ್ತದಲ್ಲ.
0: ಅಂದ್ರೆ ನೀವು ಈ ಹೂ ಮಳೆ ಸಂದರ್ಭದಲ್ಲೂ ಕೊಟ್ಟಿರ್ತೀರಾ?
3: ಹೌದು.
0: ಆಮೇಲೆ ಮುಂದುವರಿಸ್ತೀರಾ ಅದನ್ನ?
3: ಹೌದು, ಮುಂದುವರಿಸ್ತೀವಿ.
0: ಕೊತ್ತು ಯಾವ ಪ್ರಾರಂಭ ಆಯ್ತು ನಿಮ್ಮ ಕಡೆ?
3: ಈಗ ಏಪ್ರಿಲ್ ಮೇ ಅಲ್ಲಿ ಸ್ಟಾರ್ಟ್ ಆಗ್ತದೆ ಸರ್.
0: ಈಗ ಚೆನ್ನಾಗಿದಾವ?
3: ಈಗ ಕೆಲವೆಲ್ಲ ಕಾಯಿ ಬಲ್ತಿದ್ದೀವಿ ನಮ್ಮಲ್ಲಿ.
0: ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಇವರು ನಮ್ಮ ಸಂದರ್ಶನದಲ್ಲೂ ಕೂಡ ಪಾಲ್ಗೊಂಡಿದ್ರು.
1: ಹೌದು
0: ನೋಡಿ, ಇವರು ಬಿಸಿಲು ಬೀಳೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ನೋಡಿ, ಎಲ್ಲಿ ಏನಿರಲು ಅದಕ್ಕೆ ಹೆಚ್ಚು ಬೇಡಿಕೆ ಇರುತ್ತೆ.
1: ಹೌದು,
0: ಕೆಲವು ಕಡೆ ನೆರಳು ಬೇಕಾಗತ್ತೆ. ಇಲ್ಲೇ ಕೊಡಗು ಇಂಥ ಕಡೆ ಬಿಸಿಲು ಬೇಕಾಗತ್ತೆ. ಯಾಕೆಂದರೆ ಒಂದು ಈ ವರ್ಷ ಒಂಥರ ಬೇರೆ ವಾತಾವರಣ. ಜುಲೈನಲ್ಲೂ ಕೂಡ ಒಂದು ರೀತಿ ಬಿಸಿಲು ಸೆಕೆ ವಾತಾವರಣ ಇತ್ತು.
1: ಕಳೆದ ವರ್ಷ ಪೂರ್ತಿ ಮಳೆ ಎಲ್ಲ.
0: ನಿಮಗೆ ಮೇ ಮಧ್ಯಭಾಗದಿಂದ ಸೆಪ್ಟೆಂಬರ್ ಮಧ್ಯಭಾಗದವರೆಗೂ ಮಳೆ, ವಿಪರೀತ ಮಳೆ ಬಂತು. ಈ ವರ್ಷ ಸ್ವಲ್ಪ ಏರ್ಪೇರ್ ಆಯಿತು. ಈಗ ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ,

0: ಹಲೋ, ಇಲ್ಲ ಸ್ಪಷ್ಟವಾಗಿಲ್ಲ ಕರೆ. ಅವರು ಲಕ್ಷ್ಮಣ್ ಅವ್ರು ಹೇಳ್ದಾಗೆ ಮುಖ್ಯವಾಗಿ ನೆರಳಿನ ನಿರ್ವಹಣೆನೂ ಬಹಳ ಮುಖ್ಯ. ಈಗ ಸಾಧಾರಣವಾಗಿ ಈಗಿನ ಬದಲಾದ ಒಂದು ವಾತಾವರಣದಲ್ಲಿ ಮೇ ತಿಂಗಳ ಕೊನೆಯಲ್ಲಿ ಅಥವಾ ಜೂನ್ ಪ್ರಾರಂಭದಲ್ಲಿ ವಾತಾವರಣ ಎಲ್ಲ ತಂಪಾದಮೇಲೆ ಮರಗಳ ಒಂದು ನೆರಳು ನಿರ್ವಹಣೆ ಮಾಡಿ ಅಂತ ಹೇಳ್ತಾರೆ ತಜ್ಞರು. ಏಕೆಂದರೆ ಬಿಸಿಲಿನ ಝಳಕ್ಕೆ ಮತ್ತು ಕಾಫಿ ಗಿಡಗಳು ಜೊತೆಗೆ ಕರಿಮೆಣಸಾಗ್ಬೋದು, ಏಲಕ್ಕಿ ಇವೆಲ್ಲ ಸೊರಗ್ತವೆ. ನೀರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನೆರಳೆ ಒಂದು ರೀತಿ ಅವಕ್ಕೆ ತೇವಾಂಶ ಕಾಪಾಡ್ಕೊಳ್ಳೋದಕ್ಕೆ ಒಂದು ಆಧಾರ ಅಂತ ಹೇಳ್ಬೋದು. ನೆರಳನ್ನೇ ನೀವು ಬಿರುಬಿಸಿಲಲ್ಲಿ ತೆಗೆದುಬಿಟ್ರೆ ಕಷ್ಟ ಆಗುತ್ತೆ ಅಂತ. ಇವರು ಗಿಡಕಪಾತನ ಮಾಡ್ಬೋದು, ಗಿಡಕಪಾತ ಮೇಲ್ಗಡೆ ದೊಡ್ಡ ಮರಗಳಿರ್ತವೆ, ನೆರಳಿರುತ್ತೆ, ಗಿಡಕಪಾತು ಕೊಯ್ಲಾದಮೇಲೆ ಮಾಡ್ಬೋದು. ಏನು ಕೆಲವೊಂದು ಸೋತರಕ್ಕಿಗಳಿರ್ತವೆ, ಫಸಲು ಕೊಟ್ಟು ಅವು ಅವುಗಳ ಒಂದು ಆಯುಷ್ಯ ಮುಗಿದಿರುತ್ತೆ, ಕೆಲವು ರೋಗ ಬಂದಿರುತ್ತೆ, ಮತ್ತು ಕೆಲವು ಚಾವಟಿಯ ರೀತಿಯಲ್ಲಿರ್ತವೆ. ಇವನ್ನೆಲ್ಲ ತೆಗೆದು ಹಾಕಿದರೆ ಗಿಡಕಪಾತ ಮಾಡಿ ಅದನ್ನ ಮತ್ತೆ ಇದಕ್ಕೆ ನಾವು ತಯಾರು ಮಾಡ್ಬೋದು. ಹೂ ಮಳೆ ಬಂದಾಗ ಹೂ ಅರಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಅವಾಗ ರಂಜಕದ ಪೋಷಕಾಂಶವನ್ನು ಕೊಡ್ಬೋದು ಅಂತ ಹೇಳ್ತಾರೆ. ಈಗ ಮುಖ್ಯವಾಗಿ ಏನು ಅಂತಂದರೆ ಈ ಮಾನ್ಸೂನ್ ಮಧ್ಯಭಾಗದ ಒಂದು ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ. ಈಗ ಮೊದಲೇ ಹೇಳಿದಾಗೆ ಒಂದು ಆ ಬೇಳೆ ಬಲಿಯುವಂಥ ಸಮಯ ಚೆನ್ನಾಗಿ ಅಭಿವೃದ್ಧಿ ಆಗೋದಕ್ಕೆ, ಎರಡನೇದು ಹೂ ಮೊಗ್ಗುಗಳು ಅವು ಪ್ರಾರಂಭವಾಗ ಸಮಯ ಸೆಪ್ಟೆಂಬರ್ ತಿಂಗಳಲ್ಲಿ, ಅಲ್ಲಿಂದ ಅದು ಪ್ರಾರಂಭ ಆಗಿದ್ದು ಮತ್ತೆ ನಮಗೆ ಫೆಬ್ರವರಿವರೆಗೂ ಕೂಡ ಅವು ಮಳೆ ಒಂದು ಬಂದಾಗ ಅಥವಾ ನಾವು ನೀರು ಕೊಟ್ಟಾಗ ಅವಾಗ ಅವು ಹೊರಗಡೆ ಬರುತ್ತೆ, ಅರಳ್ತಾರೆ, ಅರಳುತ್ತೆ, ಅಲ್ಲಿವರೆಗೂ ಕೂಡ ಅವು ಅಭಿವೃದ್ಧಿ ಆಗ್ತಲೇ ಇರ್ತವೆ. ಆದ್ದರಿಂದ ಈಗ ಪೋಷಕಾಂಶ ಕೊಡಬೇಕು, ಮತ್ತು ಮಳೆಗಾಲ ಮುಗಿದ ಮೇಲೆ ಸೆಪ್ಟೆಂಬರ್ ಕೊನೆಗೂ ಕೂಡ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಯಾಕಂದರೆ ಇನ್ನೂ ಅದು ಒಂದು ಕಾಯಿಗಳು ಬಲಿಯುವ ಒಂದು ಪ್ರಕ್ರಿಯೆ ನಡೀತಲೇ ಇರುತ್ತೆ. ಆದ್ದರಿಂದ ಒಂದೇ ಸರಿ ಕೊಡೋ ಬದಲು ನಾವು ಈಗ ಭಾಗ ಮಾಡಿಕೊಡೋದು ಬಹಳ ಮುಖ್ಯ. ಈಗ ಏನು ಅವರು ಶಿಫಾರಸು ಮಾಡಿರ್ತಾರೆ, ಒಂದು ಅವರಿಗೆ ಒಂದು ಒಂದು ಅವಕಾಶ ಏನು ಅಂತ ಅಂದರೆ, ಮೊದಲನೇ ಒಂದು ಆಯ್ಕೆ ಯೂರಿಯಾ 45 ಕಿಲೋಗ್ರಾಮು, ಅಂದರೆ ಒಂದು ಎಕರೆಗೆ ಒಂದು ಚೀಲ, ಮತ್ತು 25 ಕಿಲೋಗ್ರಾಮ್ನಷ್ಟು ಅಂದರೆ ಅರ್ಧ ಚೀಲದಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್, ಇದನ್ನು ಬೆರೆಸ್ಬಿಟ್ಟು ಅವರು ಪ್ರತಿ ಗಿಡಕ್ಕೆ ಒಂದೊಂದು ಹಿಡಿಯುವಷ್ಟು ಹಾಕ್ಕೊಂಡು ಹೋಗ್ಬೋದು. ಅದು ಒಂದು ಆಯ್ಕೆ. ಇನ್ನೊಂದು ಎರಡನೇ ಆಯ್ಕೆ ಅಂತಂದರೆ ಮತ್ತೆ ಬೇರೆ ಒಂದು ಇದ್ದಾವೆ ಏನು ಗೊಬ್ಬರಗಳು, ಅವುಗಳನ್ನು ಅವರು ಮಾಡ್ಕೋಬೇಕಾಗತ್ತೆ. ಮಿಶ್ರ ಮಾಡಿಕೊಂಡು ಅವರಿಗೆ ಒಂದು ಗೊತ್ತಾದಂಥ ಪ್ರಮಾಣದಲ್ಲೇ ಅದು ಕೊಡಬೇಕಾಗತ್ತೆ. ಮೊದಲನೇದಂತೂ ಯೂರಿಯಾ ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್ ಆಯಿತು. ಇನ್ನೊಂದು ಏನು ಅಂತಂದರೆ ಅಮೋನಿಯಂ ಸಲ್ಫೇಟು 100 ಕಿಲೋಗ್ರಾಮು, ಅಂದರೆ ಎರಡು
1: ಬ್ಯಾಗ್
0: ಚೀಲ. ಮ್ಯೂರೇಟ್ ಆಫ್ ಪೊಟ್ಯಾಶು ಅಷ್ಟೇ, 25 ಕಿಲೋಗ್ರಾಮ್ ಅಂದರೆ ಅರ್ಧ ಚೀಲ, ಅದನ್ನು ಕೂಡ ಅವರು ಮಿಶ್ರ ಮಾಡಿ ಕೂಡ ಕೊಡಬಹುದು. ಇದನ್ನು ನಾವು ಮುಖ್ಯವಾಗಿ ಬುಡದ ಸುತ್ತ ಎಲ್ಲಿ ಒಂದು ಬೇರುಗಳು ಚಟುವಟಿಕೆಯಿಂದ ಕೂಡಿರ್ತವೆ ಅಂತಹ ಕಡೆಗೆ ನಾವು ಇದನ್ನ ಹಾಕಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಸಾರಜನಕ ಕೊಟ್ಟಂಗಾಗುತ್ತೆ ಮತ್ತು ಪೊಟ್ಯಾಷನ್ನು ಕೊಟ್ಟಂತಾಗತ್ತೆ. ಇದರಿಂದ ಕಾಯಿಗಳು ಬಲಿಯೋದಕ್ಕೆ ಅನುಕೂಲ ಆಗುತ್ತೆ, ಜೇಳು ಬರೋದು ಕಡಿಮೆ ಆಗುತ್ತೆ. ಅದೇ ರೀತಿ ಸ್ವಲ್ಪ ಸಸ್ಯದ ಬೆಳವಣಿಗೆಯನ್ನು ಕೂಡ ಪ್ರಚೋದಿಸುತ್ತೆ. ಯಾವುದು ನಾವು ಸಾರಜನಕ ಕೊಡೋದ್ರಿಂದ ಸಾರಜನಕ ಬಸ್ತೋಗಿರುತ್ತೆ ಮಳೆಯೆಲ್ಲ ಜಾಸ್ತಿ ಬಂದ ಸಂದರ್ಭದಲ್ಲಿ, ಜುಲೈ ಆಗಸ್ಟಲ್ಲೇ ಹೆಚ್ಚು ಮಳೆ ಬೀಳೋದು. ಮತ್ತು ಇನ್ನೊಂದು ಏನಂದರೆ ಇಳುವರಿನೂ ಹೆಚ್ಚಾಗುತ್ತೆ ಮತ್ತು ಗುಣಮಟ್ಟ. ಒಟ್ಟಾರೆ ನಾವು ಈ ಒಂದು ಪೋಷಕಾಂಶಗಳನ್ನು ಎಲ್ಲಿ ನಮ್ಮ ಒಂದು ಚಟುವಟಿಕೆಯಿಂದ ಕೂಡಿರುವಂಥ ಬೇರುಗಳಿರ್ತವೆ ಅವುಗಳಿಗೆ ಸಿಗೋ ರೀತಿಯಲ್ಲೇ ಆ ನೆರಳು ಬೀಳುತ್ತಲ್ಲ ಆ ಒಂದು ವೃತ್ತದಲ್ಲೇ ಕೊಡಬೇಕಾಗತ್ತೆ ಗಿಡದಿಂದ ಒಂದು ಅರ್ಧ ಅಡಿ ದೂರದಲ್ಲಿ. ಅದನ್ನ ಎರಚಿ ಸ್ವಲ್ಪ ಮಣ್ಣು ಮುಚ್ಚಬಹುದು, ಏನಾದರೂ ಹಸಿ ಇದ್ದರೆ ಒಣ ಇದ್ದರೆ, ಅಥವಾ ತರಗೆಲೆಗಳನ್ನು ಕೂಡ ಮುಚ್ಚಬಹುದು ಅದರ ಮೇಲೆ. ಈ ಸಂದರ್ಭದಲ್ಲಿ ಹಸಿ ಮಣ್ಣು ಸಿಗಲ್ಲ ಅಂತಂದರೆ ಆ ರೀತಿ ಅವರು ಮಾಡಬೇಕಾಗತ್ತೆ. ಮತ್ತು ಈ ಸಂದರ್ಭದಲ್ಲಿ ಬೆರ್ರಿಬುರರ ಹಾವಳಿ ಕೂಡ ಪ್ರಾರಂಭ ಆಗೋ ಸಾಧ್ಯತೆ ಇರುತ್ತೆ, ಏಕೆಂದರೆ ಬೇಳೆ ಬಲಿಯೋ ಸಾಧ್ಯತೆ ಇರುತ್ತಲ್ಲ. ಅದಕ್ಕೋಸ್ಕರ ಈಗ

0: ಬೆವೆರಿಯ ಬ್ಯಾಸಿಯಾನ ಅಂತ ಒಂದು ಶಿಲೀಂಧ್ರ ಇದೆ ಒಂದು, ಅದು ಈ ಕೀಟಗಳನ್ನು ನಿಯಂತ್ರಣ ಮಾಡುತ್ತೆ, ಜೈವಿಕ ನಿಯಂತ್ರಣ. ಇದನ್ನು ಮುಖ್ಯವಾಗಿ ಈ ಅಕ್ಕಿ ಮೇಲೆ ಬೆಳೀತಾರೆ, ಈ ಶಿಲೀಂಧ್ರವನ್ನು, ಬೆವೆರಿಯ ಬ್ಯಾಸಿಯಾನವನ್ನು ಅಕ್ಕಿ ಮೇಲೆ ಬೆಳೆದಿರುತ್ತೆ. ಅದು ಸುಮಾರು 1 ಕಿಲೋಗ್ರಾಮ್ನಷ್ಟು ರೈಸ್ ಕಲ್ಚರ್ ಅಂತಾರೆ, ಅಕ್ಕಿ ಮೇಲೆ ಬೆಳೆದಿರುವಂಥದ್ದು. ಅದನ್ನು ಒಂದು ಡ್ರಮ್ ಅಂದರೆ ಒಂದು ಬ್ಯಾರಲ್ ನೀರಿಗೆ ಬೆರೆಸ್ಕೊಂಡು ಒಂದು 100 ಮಿಲಿಲೀಟ್ರ್ನಷ್ಟು ಈ ಅಂಟು ಪದಾರ್ಥವನ್ನು ಹಾಕ್ಕೊಂಡು ಎಲ್ಲೆಲ್ಲಿ ಇದು ಸ್ವಲ್ಪ ಸೋಂಕು ಕಾಣ್ತಾ ಇದೆ ಪ್ರಾರಂಭ ಲಕ್ಷಣ ಅಂದಾಗ ಸಿಂಪಡಣೆ ಮಾಡೋದು ಒಳ್ಳೆಯದು. ಈಗ ಹಿತಕರವಾದಂಥ ವಾತಾವರಣ, ತೇವಾಂಶ ಚೆನ್ನಾಗಿರುತ್ತೆ, ಒಂದು ಶಿಲೀಂಧ್ರ ಅಭಿವೃದ್ಧಿ ಆಗೋದಕ್ಕೆ ಕಾಯಿಗಳ ಮೇಲೆ, ಕಾಯಿಗಳಿಗೆ ಸಿಂಪಡಣೆ ಮಾಡಿದ್ರೆ ಸಾಕು, ಕಾಯಿಗಳ ಮೇಲೆ ಬೆಳೆಯೋದಕ್ಕೂ ಕೂಡ ಅನುಕೂಲವಾಗುತ್ತೆ. ವಿಶೇಷವಾಗಿ ಅದು ನಾಭಿ ಭಾಗ ಇರುತ್ತಲ್ಲ, ಹೊಕ್ಕಳು ರಂಧ್ರ, ಅಲ್ಲಿ ಹೋಗಿ ಇದು ಬೆಳವಣಿಗೆಯಾಗಿ ಒಳಗಡೆ ಇದ್ದರೆ ಅಲ್ಲೇ ಅವು ನಾಶ ಆಗ್ತವೆ. ಈ ಒಂದು ಅಂಶವನ್ನು ರೈತರು ಗಮನಿಸಬೇಕು. ಇನ್ನು ಸಮಯ ಆಗ್ತಾ ಬಂತು, ಪೇಟೆ ದರ ಹೇಳ್ತೀರಾ?
1: ಕಾಫಿ ಮಂಡಳಿ ಕ್ರೋಢೀಕರಿಸಿದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,000 ರೂಪಾಯಿಯಿಂದ 25,500 ರೂಪಾಯಿ, ಅರಬಿಕಾ ಚರಿ 13,800 ರೂಪಾಯಿಯಿಂದ 15,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500, ರೋಬಸ್ಟಾ ಚರಿ 10,200 ರೂಪಾಯಿಯಿಂದ 11,000 ರೂಪಾಯಿ.
0: ಇನ್ನು ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ಕರೆ ಮಾಡಿದಂಥ ಎಲ್ಲ ರೈತ ಬಾಂಧವರಿಗೆ ಮತ್ತು ಕೇಳಿದಂಥ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸೋಣ.
1: ನಮಸ್ಕಾರ.

0: ಆಕಾಶವಾಣಿ ಮಡಿಕೇರಿ ಕೆಳಗಡೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
2: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೂಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಪಂಡಕಾಲದ ಆಚರಣೆಗ ಸಂಪ್ರದಾಯಗ ಹಳೆಯ ತಲೆಮಾರಿನ ಜನರಂಗೆ ಆಧುನಿಕ ಸಮಾಜಲಿ ನಿರ್ಲಕ್ಷಿಸಿಯೋಳೋ? ಈ ಬಗೆಲಿ ಹಿರಿಯ ಜೀವಿಗಳ ಪ್ರಾಮುಖ್ಯತೆ ಬಗೆಲಿ ಕಿರಿಯರಿಗೆ ತಿಳುವಳಿಕೆ ಮಾಡುವ ಪ್ರಯತ್ನ ಆಕೂತ್ತಾ ಹಿರಿಯ ಸಾಹಿತಿ ಬಿಆರ್ ಜೋಯಪ್ಪ ಅವು ಕರೆ ಕೊಟ್ಟೊಳೋ? ಪ್ಯಾಟೆನ ರೋಟರಿ ಸಭಾಬಾಡಿಲಿ ರೋಟರಿ ಮಿಸ್ ಹಿಲ್ಸ್ ಕಡೆಂದ ಕಕ್ಕಡ ಹಬ್ಬದ ಬಗೆಲಿ ಆಯೋಜನೆ ಮಾಡ್ದ, ಆಟಿ ಹಬ್ಬದ ಬಗೆಲಿ ಕಕ್ಕಡದ ಮಹತ್ವದ ವಿಚಾರಲಿ ಮಾತಾಡ್ದ ಜೋಯಪ್ಪ ಅವು, ಹಬ್ಬ ಹಂಗೆ ಆಚರಣೆಗೂ ಮಹತ್ವ ನೀಡೋಕೂತ ಅವು ಹೇಳದೋ? ಹಿರಿಯವು ಮನೆಯಲ್ಲಿದ್ದರೆ ಅಂತ ಮನೆಗೆ ಗೌರವ ಸಿಕ್ಕಿದೆ, ಹಿರಿಯರ ಮಾರ್ಗದರ್ಶನ ಇದ್ದರೆ ಮನೆ ಮಂದಿ ನೆಮ್ಮದಿಂದ ಬಾಳಿಕೆ ಸಾಧ್ಯ ಅಂತ ಹೇಳದೋ? ಹಿರಿಯರನ್ನ ಗೌರವಿಸೋಕೂತ ಜೋಯಪ್ಪ ಅವು ಕಿವಿಮಾತು ಕೊಟ್ಟೋ? ಈ ಕಾರ್ಬಾರ್ಲಿ ಅನಿಲ್ ಹೆಚ್ಟಿ ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ? ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದ ಅಡಿಲಿ ಮಕ್ಕಳ ವಿಭಾಗಂದ ಇದೇ ತಿಂಗ ಆಗಸ್ಟ್ 6ರಂದು 10:30 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಬೋಧಕ ಆಸ್ಪತ್ರೆನ ಮಕ್ಕಳ ಹೊರರೋಗಿ ವಿಭಾಗದ ಮುಂದೆನೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಬಾರ ನಡೆದದೇತ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು ಮತ್ತೆ ವಿಭಾಗದ ಮುಖ್ಯಸ್ಥರು ಮಾಹಿತಿನ ಕೊಟ್ಟೊಳೋ? ಮಡಿಕೇರಿನ ಕಾವೇರಿ ಹಾಲ್ಲಿ ಆಗಸ್ಟ್ 9ರ ಐತವಾರ ಅಂದರೆ ಇದೇ ತಿಂಗ ಮಾಜಿ ಸೈನಿಕರ ಸಂಘದ ಕೊಡಗು ಜಿಲ್ಲಾ ಘಟಕದ ವಾರ್ಷಿಕ ಮಹಾಸಭೆ ನಡೆದಿದೆ. ಒತ್ತಾರೆ 10:00 ಶುರು ಆಕೆ ಇದ್ದ ಈ ಸಭೆಗೆ ಜಿಲ್ಲಾಧಿಕಾರಿ ಸೋಮಶೇಖರ್ ಅವು, ಎಸ್ಪಿ ಅವು ಬಿಂದುಮನಿ ಮೇಡಂ, ತಹಶೀಲ್ದಾರ್ ಸೈನಿಕ ಕಲ್ಯಾಣ ಮಂಡಳಿ ಅಧಿಕಾರಿಗ ಕೂಡಿಯಾಡುವೆ. ಎಸ್ಎಸ್ಎಲ್ಸಿ ಪಿಯುಸಿಲಿ ಜಾಸ್ತಿ ಮಾರ್ಕ್ ಪಡೆದ 11 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವೆ. ಸಾಧಕರಿಗೆ ಸನ್ಮಾನ ಕೂಡ ಇದ್ದದೆ. ಹಂಗೆ ಈ ಸಭೆಯಲ್ಲಿ ಸಂಘದ ಮುಖ್ಯಪಟ್ಟವು ಕುಟ್ಟಪ್ಪ ಸೋಮಯ್ಯ ಅವು ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ ಆಗಸ್ಟ್ 7ರಂದು ಇದೇ ತಿಂಗ ಹೊತ್ತಾರೆ 10:30 1:30 ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನೇರ ಆಗಿ ಸಂದರ್ಶನ ನಡೆದಿದೆ. ಈ ನೇರ ಸಂದರ್ಶನದಲ್ಲಿ ಡೋ ಬರ್ಮನ್ ಸೆಕ್ಯೂರಿಟಿ ಸಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಸಂಸ್ಥೆಯಲ್ಲಿ ತಮ್ಮ ಖಾಲಿ ಇದ್ದ ಚಾಕ್ರಿಗಳಿಗೆ ನೇಮಕಾತಿ ಮಾಡಿಕೊಂಡವೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಾಬ್ ಕೋಆರ್ಡಿನೇಟರ್ 8296

0: ಸೊನ್ನೆ 2086 ಸಂಪರ್ಕಿಸಕೃತ ಉದ್ಯೋಗಾಧಿಕಾರಿಗ ತಿಳಿಸಿಯೋಳೋ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಸುಳ್ಯದ ಜೆಸಿಐ ಪಂಚಶ್ರೀ ಲಯನ್ಸ್ ಕ್ಲಬ್ ಪಂಜಾ ಇವರ ಕೂಡುಕೂಟಲಿ ಆಟಿ ತಿಂಗಳಿನ ಮಹತ್ವ ಮತ್ತೆ ನಮ್ಮ ಪೂರ್ವಜರತ್ತ ಹೇಳುವ ಬಗೆಯಲ್ಲಿ ಆಟಿ ತಿಂಗಲ್ಲಿ ಆಚರಿಸುತ್ತಿದ್ದ ಆಚರಣೆಗ ಮತ್ತೆ ಸೇವನೆ ಮಾಡುವ ಆಹಾರದ ಬಗೆಯಲ್ಲಿ ಮಾಹಿತಿ ಮತ್ತೆ ಪ್ರಾತ್ಯಕ್ಷತೆ ನೀಡುವ ಹಂಗೆ ಆಟಿ ನೆಂಪುಲಿ 2026 ಕಾರ್ಬಾರ್ ಆಗಸ್ಟ್ 9 ಹೊತ್ತಾರೆ 10 ಪಂಜದ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದ ಸಭಾಬಾಡಿಲಿ ಕಾರ್ಬಾರ್ ನಡೆದಿದೆ. ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ ಬುಧವಾರ 8:30 ಆಖೀರಿ ಆದ ಹಂಗೆ ಕಳೆದ 24 ಸಮಯದಲ್ಲಿ ಸರಾಸರಿ 13.36 mm ಮಳೆ ಆಗುಟ್ಟು ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 35.52 mm, ವಿರಾಜಪೇಟೆ ತಾಲೂಕಲ್ಲಿ 9.25 mm, ಪೊನ್ನಂಪೇಟೆ ತಾಲೂಕಲ್ಲಿ 3.92 mm, ಸೋಮರಪೇಟೆ ತಾಲೂಕಲ್ಲಿ 9.20 mm ಮಳೆ, ಕುಶಾಲನಗರ ತಾಲೂಕಲ್ಲಿ 8.90 mm ಮಳೆ, ಹಾರಂಗಿ ಜಲಾಶಯದ ಇಂದಿನ ನೀರಿನ ಮಟ್ಟ 2859 ಅಡಿ, ಇಂದಿನ ನೀರಿನ ಮಟ್ಟ 2857.73 ಅಡಿ ಗೊತ್ತಾಗುಟ್ಟು. 2025-26 ಸಾಲಿನ ಎಸ್ಎಸ್ಎಲ್ಸಿ ಮತ್ತೆ 2ನೇ PUC ಸಾರ್ವತ್ರಿಕ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ KS ತಿಮ್ಮಯ್ಯ ನಗದು ಇನಾಮ್ ಮಂಜೂರು ಮಾಡ್ಕಂಬಕ್ಕೆ ಅರ್ಜಿನ ಕರೆದೊಳೋ ಅರ್ಜಿ ನಮೂನೆನ ಜಂಟಿ ನಿರ್ದೇಶಕರ ಕಾರ್ಯಾಲಯ ಸೈನಿಕ ಕಲ್ಯಾಣ ಇಲಾಖೆ ಮಡಿಕೇರಿ ಇವರಿಂದ ಪಡೆದು ನವೆಂಬರ್ 15 ಸಲ್ಲಿಸಕೃತ ಸೈನಿಕ ಕಲ್ಯಾಣ ಇಲಾಖೆನ ಜಂಟಿ ನಿರ್ದೇಶಕರು BR ಶೆಟ್ಟಿ ಅವು ತಿಳಿಸಿಯೋಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತೆ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾ ಘಟಕದ ಪದಗ್ರಹಣ ಕಾರ್ಬಾರ್ ಆಗಸ್ಟ್ 8 ಇದೇ ತಿಂಗ ಮಧ್ಯಾಹ್ನ 2 ವಿರಾಜಪೇಟೆನ ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಹಂಗೆ ಸೆಪ್ಟೆಂಬರ್ 12 ರಾಜ್ಯಾದ್ಯಂತ ರಾಷ್ಟೀಯ ಲೋಕ್ ಅದಾಲತ್ ನಡೆದಿದೆ. ಅದರ ಹಂಗೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲಾ ನ್ಯಾಯಾಲಯದಲ್ಲಿ ಸೆಪ್ಟೆಂಬರ್ 12 ರಾಷ್ಟೀಯ ಲೋಕ್ ಅದಾಲತ್ ನಡೆದಿದೆ. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
8: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
11: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
12: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
13: ಕೊರಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊಡಗರಹಳ್ಳಿ. ISO 9001:2015 ಪ್ರಮಾಣಿತ ಬಿಟ್ಟಂಗಾರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
14: ಕಾರ್ನರ್ ಸೋಫಾ 15,900 rupees,
13: ಡೈನಿಂಗ್ ಟೇಬಲ್ 6 chair ಸೆಟ್ 16,900 rupees,
14: 3-door ವಾರ್ಡ್ರೋಬ್ 9,500 rupees,
13: ಕ್ವೀನ್ ಸೈಜ್ ಕಾಟ್ 14,900 rupees.
14: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಪಾಲುಗೋಡು.

0: ஃபங்க்ஷன் விட்டங்கால
1: அல்லா மங்களாலத்தை இன்னும் சுமார் ஃபங்க்ஷன்ஸ் உண்டு அதுங்க நீங்க அஞ்சு பேர் பேண்ட் ஷர்ட்ஸ் உண்மைக்கு ஸ்டிச் மாடிச்சிட்டு
2: அவ்வையோ ஸ்டிச்சிங் சார்ஜஸ் சுமார் ஆகி போகலாம்
1: இல்ல விராஜ் பேட்டரா ரேமண்ட்ஸ் ஷாப்ல நாங்க எச்சக்கு பேர் ஃபேப்ரிக் எடுத்துண்டு பேண்ட் ஷர்ட் ஸ்டிச் மாடிச்சிடோக்க ஒரு பேருரா ஸ்டிச்சிங் சார்ஜ் கொடுத்து தங்கி மதி பாக்கி எல்லாம் ஃப்ரீ ஈ ஆஃபர் சென்ன சமயம் மாத்திரம் உள்ளோ
3: தி ரேமண்ட் ஷாப் நியர் கனரா பேங்க் விராஜ் பேட்டை
4: ಜಾಹೀರಾತುಗಳು ಪ್ರಸಾರವಾದವು. ಮುಂದಿನ ಕಾರ್ಯಕ್ರಮ ಇದೀಗ.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
6: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
7: ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಸುದ್ದಿರ ವಿವರ ವಿಕಲಚೇತನಗಡ ಪಿಂಯ ಪೆರಿಯ ನಾಗರಿಕಂಗಡ ಸಬಲೀಕರಣ ಇಲಾಖೆ ಆದನೆಲ್ ಬಪ್ಪ ಅಕ್ಟೋಬರ್ 1 ವಿಶ್ವ ಪೆರಿಯ ನಾಗರಿಕಂಗಡ ನಾಳು ರಾಜ್ಯ ಮಟ್ಟದಲ್ಲಿ ನಡೆಸುವ ನೇರತ್ತು ಬೋರೆ ಬೋರೆ ಕ್ಷೇತ್ರ ಅಣ್ಣಕ ಅಳುತ್ತು ಸಾಹಿತ್ಯ ಕಲೆ ಕಾನೂನು ಪಿಂಯ ಕಳಿ ಅಲ್ಲತೆ ಪೆರಿಯ ನಾಗರಿಕಂಗಡ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಿನ ಪೆರಿಯ ನಾಗರಿಕಂಕ ಅಲ್ಲತೆ ಓರು ಸಂಸ್ಥೆಗೆ ಪ್ರಶಸ್ತಿನ ಕೊಡುಪ ಆನಗುಂಡ ಇನ್ನತ ಕ್ಷೇತ್ರದ ಕಾರ್ಬಾರ್ ಮಾಡಿನ ಪೆರಿಯ ನಾಗರಿಕಂಗ ಪಿಂಯ ಸಂಸ್ಥೆಕಾರ ಅರ್ಜುನ ವಿಕಲಚೇತನಂಗ ಪೆರಿಯ ನಾಗರಿಕಂಗಡ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂಚ ಪಡೆದಂಡು ಭರ್ತಿ ಮಾಡಿನ ಅರ್ಜಿನ ಎಲ್ಲ ದಾಖಲಾತಿಯೋಡ ಇದೇ ತಿಂಗಳ 24 5 ಕಚೇರಿಗೆ ಎತ್ತಿಚಿಡೋಂಡು ಅವರ ವಿವರಕ್ಕೂ ಫೋನ್ ನಂಬರ್ 08 2 7 2 2 9 5 8 2 9 4 ಕೋಟರಿಯಲ್ಲೊಂದು ಜಿಲ್ಲಾ ಅಂಗವಿಕಲಂಗಡ ಕಲ್ಯಾಣ ಅಧಿಕಾರಿ ವಿಮಲಾ ಅವು ಅರಿಚಿಟ್ಟಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಅಕಾಡೆಮಿ ಇಂಗಡ ಆದನೆಯಲ್ಲಿ ಜೆಸಿಐ ಪಂಜಾ ಪಂಚಶ್ರೀ ಲಯನ್ಸ್ ಕ್ಲಬ್ ಪಂಜಾ ಇಂಗಡ ಸಹಕಾರತ್ತು ಕಕ್ಕಡ ತಿಂಗತ್ರ ಪೆರ್ಮೆ ಪಿಂಜ ನಂಗಡ ಪೆರಿಯ ಇಂಗ ನಡತುವ ಇಂಚ ಕಕ್ಕಡ ಪದ್ಧತಿ ತೀನಿರ ಬಗ್ಗೆ ಮಾಹಿತಿ ಕೊಡುಪ ಆಟಿ ನೆಂಪು 2026 ಕಾರ್ಬಾರ್ಕ್ ಇದೇ ತಿಂಗ 9 ಪೊಲಾಕ 10 ಪಂಜದ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವನೆಲೆರ ಸಭಾಬಾಳೆಲು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವನೆಲೆರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷಗಳನ್ನ ಹರೀಶ್ ಇಂಜಾಡಿ ಮೊಳಿಯಿಡುವ ಇಲ್ಲಿಂಚ ಪೈಪೋಟಿ ನಡಪ ಮಜ್ಜನ 12 ಮೀದ ನಡುಪ ಸಭಾ ಕಾರ್ಬಾರ ಕೊರವು ಕಾರ್ಯಕ್ರಮ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಯ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷಗಳನ್ನ ಸದಾನಂದ ಮಾವೋಜಿ ವಹಿಸ್ಯವ ಸಾಹಿತ್ಯ ಪಿಂಯ ಕಲಾವಿದಗಳನ್ನ ಮಿಲನ ಭರತ್ ಮುಖ್ಯ ಭಾಷಣಕಾರಗಳಾಯಿತು ಕೂಡಿ ಆಡುವ ಅಂತ ಅರ್ಜಿ ಬಂದಿತ್ತು. ಕೊಡಗು ಜಿಲ್ಲೆಯಲ್ಲಿ ಇಂದು ಪೊಲಾಕ 8:30 ಆಕಿರಿ ಆನನಕ್ಕೆ ಕೈಂಜ 24 ಸರಾಸರಿ 13.36 mm ಮಳೆಯಾಯಿತು. ಕೈಂಜ ಕಾಲ ಇದೇ ದಿನ 1.43 mm ಮಳೆಯಾಯಿತು. ಇಂಚತ್ತು ಜನವರಿಂಜ ಇನ್ನಿ ಕತ್ತನೆ 697.37 mm ಮಳೆಯಾಯಿತು. ಕೈಂಜ ಕಾಲ ಇದೇ ಸಮಯಕ್ಕೆ ದಂಡಾರ್ಥ 175.38 mm ಮಳೆಯಾಯಿತು. ಇಂಚತ್ತು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ರಡಿಲ ನಲ್ಲಮಳು ಪಿಂಯ ಯಾಲಕ್ಕಿರ ಕೃಷಿರ ಬಗ್ಗೆ ರೈತಂಗಕ್ಕೆ ತರಬೇತಿ ಕಾರ್ಯಾಗಾರ ಇದೇ ತಿಂಗಳ 13 ಪೊಲಾಕ 9:30 ಅಪ್ಪಂಗಳ ಹತ್ರ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಡಪ ರೈತಂಗ ಅವರ ಕಣಕಲು ಕೂಡಿ ಆಡಿತು ಇದನ್ನು ಉಪಯೋಗ ಪಡೆದವನೊಂದು ಕೇಟಂಡಿತು. ಮಂಡ್ಯ ಜಿಲ್ಲೆರ ರಾಜ್ಯ ಮಟ್ಟದ ಕನ್ನಡ ಮಾಸಪತ್ರಿಕೆ ಜೀವನಾಡಿ ಪತ್ರಿಕೆಕಾರ ರಾಜ್ಯ ಮಟ್ಟದ ಜೀವನಾಡಿ ಕನ್ನಡ ಕತೆ ಕನ್ನಡ ಪ್ರಬಂಧ ಪಿಂಯ ಕನ್ನಡ ಕವನ ಪೈಪೋಟಿ ನಡೆಸುವಕ್ಕೆ ತೀರ್ಮಾನ ಮಾಡಿತು. ಕತೆ ಪ್ರಬಂಧ ಪಿಂಯ ಕವನ ಸ್ವಂತ ರಚನೆ ಆಯಿತಿರೊಂಡು ಬೋರೆ ಎಲ್ಲಿಯೂ ಪ್ರಕಟ ಆಯಿತಿಪ್ಪಕ್ಕಾಗ ಕತೆ ದಂಡಾರ್ಥ 500 ಪದ ಪ್ರಬಂಧ ದಂಡಾರ ಪದ ಪಿಂಯ ಕವನ 24 ಮೀರುವಕ್ಕಾಗ ಅನುವಾದಿತ ಕವನ ಕತೆ ಪ್ರಬಂಧಕ್ಕೆ ಅವಕಾಶ ಇಲ್ಲ. ಅಳ್ತಿನ ಈ ತಿಂಗ 15 ಉಳಲು ಜೀವನಾಡಿ ಮಾಸಪತ್ರಿಕೆ ನಂಬರ್ 3 ಚೈತ್ರ ಚಾಲುಕ್ಯ ರೋಡ್ ನಾಡಪ್ರಭು ಕೆಂಪೇಗೌಡ ಬಡಾವಣೆ ಕಿರಗಂದೂರು ಮಂಡ್ಯ ಇಲ್ಲಿಕ್ಕೆ ಐಕೊಂಡು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಆದನೆಲೆ ಇದೇ ತಿಂಗಳ 7 ಪೊಲಾಕ 10:30 ಮಧ್ಯಾಹ್ನ 1:30 ಕತ್ತನೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ನೇರ ಸಂದರ್ಶನ ನಡಪ ಈ ನೇರ ಸಂದರ್ಶನದಲ್ಲಿ ಡೋಬರ್ಮನ್ ಸೆಕ್ಯೂರಿಟಿ ಸಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಹಿಂಗ ತಂಗಳ ಸಂಸ್ಥೆಯಲ್ಲಿ ಖಾಲಿ ಉಳ್ಳ ಚಾಕ್ರಿನ ಭರ್ತಿ ಮಾಡ್ಯವ. ಪಿಯುಸಿ ಡಿಗ್ರಿ ಆನ ಹಿಂಗ ಕಂಪ್ಯೂಟರ್ ಜ್ಞಾನ ಉಳ್ಳ ಹಿಂಗ ತಂಗಡ ಮೂಲ ದಾಖಲಾತಿಯೋಡ ಈ ಸಂದರ್ಶನದಲ್ಲಿ ಕೂಡಿ ಆಡಲೊಂದು ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥವು ಅರಿಚಿಟ್ಟಿತು. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಬಾರ ಅಡಿಲು ಮಕ್ಕಳ ವಿಭಾಗದಿಂಚ ನಾಳೆ ಪೊಲಾಕ 10:30 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ಮಕ್ಕಳ ವಿಭಾಗತ್ರ ಮಿಂಜಲು ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಬಾರ ನಡಪಂದು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮಕ್ಕಳ ವಿಭಾಗತ್ರ ಪ್ರಾಧ್ಯಾಪಕಂಗ ಅರಿಚಿಟ್ಟಿತು. ಮಿಲಿಟರಿ ಪಿಂಚಣಿ ರಹಿತ ಕರ್ನಾಟಕ ಮಾಜಿ ಸೈನಿಕಂಗಡ ಪಿಂಯ ಪೊರರಾಜತ್ರ ಮಾಜಿ ಸೈನಿಕಂಗಡ ಮಕ್ಕಕ್ಕೆ ದಂಡಾರ್ಥ 25-26 ಕಾಲತ್ರ 1 ಕ್ಲಾಸಿಂಚ ಪದವಿ ಡಿಪ್ಲೊಮಾ ಕತ್ತನೆ ಕರ್ನಾಟಕ ಸರ್ಕಾರದಿಂಚ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ಓದಿಯನ್ರುಳ್ಳ ಮಕ್ಕಕ್ಕೆ ಪುಸ್ತಕ ಅನುದಾನ

0: ಸ್ಥಾನಕ್ಕಾಯಿತು, ಅರ್ಜಿ ಹಾಕಿತ್ತು. ಅರ್ಜಿ ಎಚ್ಚಿಡುವಕ್ಕೆ ಬಪ್ಪ ನವೆಂಬರ್ 31 ಆಕಿರಿ ನಾಳಂದು ಸೈನಿಕ ಕಲ್ಯಾಣ ಪಿಂಜ ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕಂಗ ಅರಿಚಿಟ್ಟಿತ್ತು. ಇಲ್ಲಿಕ್ಕೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಕೆಳಗುರೆ ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆಗೆ ಸಂಸತ್ ಅನುಮೋದನೆ. ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಸಭೆ, ಭ್ರಷ್ಟಾಚಾರ ವಿರುದ್ಧ ಶೂನ್ಯ ಸಹಿಷ್ಣು ನೀತಿ ಪುನರುಚ್ಚರಿಸಿದ ಭಾರತ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ನಾಳೆ ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ 7 ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ 2ನೇ ಸುತ್ತಿಗೆ ಪ್ರವೇಶ. ವಾರ್ತೆಗಳ ವಿವರ: ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆ 2026ರನ್ನು ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆಯು ಚರ್ಚೆಯ ನಂತರ ಶಾಸನವನ್ನು ಲೋಕಸಭೆಗೆ ಹಿಂತಿರುಗಿಸಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಪ್ರಸ್ತುತ 33ರಿಂದ 37ಕ್ಕೆ ಹೆಚ್ಚಿಸಲು ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಕಾಯ್ದೆ 1956ಕ್ಕೆ ಮತ್ತಷ್ಟು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಲೋಕಸಭೆಯು ಸೋಮವಾರ ಮಸೂದೆಯನ್ನು ಅಂಗೀಕರಿಸಿದೆ. ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ಉಪಸಭಾಪತಿಯವರು ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ಈ ವರ್ಷದ ಮೇ ತಿಂಗಳಿನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸಲು ಸುಗ್ರೀವಾಜ್ಞೆಯನ್ನು ಪ್ರಕಟಿಸಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆ 2026ರನ್ನು ಮಂಡಿಸಿದರು. ಮಸೂದೆ ಕುರಿತು ಚರ್ಚೆಯನ್ನು ಪ್ರಾರಂಭಿಸಿದ ಕಾಂಗ್ರೆಸ್ನ ವಿವೇಕ್ ತಂಖಾ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸಲು ಸುಗ್ರೀವಾಜ್ಞೆ ತರುವ ಉದ್ದೇಶವನ್ನು ಪ್ರಶ್ನಿಸಿದರು. ಚರ್ಚೆಯಲ್ಲಿ ಭಾಗಿಯಾಗಿದ್ದ ಬಿಜೆಪಿಯ ಸಂಗೀತಾ ಯಾದವ್ ಸುಪ್ರೀಂಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಮಸೂದೆಯು ಐತಿಹಾಸಿಕ ಮತ್ತು ದೂರದೃಷ್ಟಿಯ ಹೆಜ್ಜೆಯಾಗಿದೆ ಎಂದು ಬಣ್ಣಿಸಿದರು. ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಕಾರಿ ಗುಂಪಿನ 2ನೇ ಸಭೆ ಇಂದು ಮುಕ್ತಾಯಗೊಂಡಿತು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಡಿಒಪಿಟಿ ಆಯೋಜನೆ ಮಾಡಿದಂತಹ ಈ ಸಭೆಯಲ್ಲಿ ಭ್ರಷ್ಟಾಚಾರದ ವಿರುದ್ದ ಭಾರತದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಡಿಒಪಿಟಿ ಕಾರ್ಯದರ್ಶಿ ರಚನಾ ಶಾ ಪುನರುಚ್ಚರಿಸಿದರು. ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ತಲೆ ಮರೆಸಿಕೊಂಡಿರುವಂತಹ ಆರೋಪಿಗಳನ್ನು ಪತ್ತೆಹಚ್ಚಲು ಹಾಗೂ ಹಸ್ತಾಂತರ ಪ್ರಕ್ರಿಯೆಗೆ ನೆರವಾಗುವ ಬ್ರಿಕ್ಸ್ ಕಾನೂನು ಜಾರಿ ಅಧಿಕಾರಿಗಳ ಜಾಲ ಸ್ಥಾಪಿಸುವ ಭಾರತದ ಪ್ರಸ್ತಾವನೆಗೆ ಸದಸ್ಯ ರಾಷ್ಟಗಳು ತಾತ್ವಿಕ ಒಪ್ಪಿಗೆ ನೀಡಿದವು. ಅಲ್ಲದೆ ಆರೋಪಿಗಳ ಪತ್ತೆಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಳ್ಳಲು ಹೊಸ ಬ್ರಿಕ್ಸ್ ಅನೌಪಚಾರಿಕ ಸಹಕಾರವನ್ನು ಸ್ವಾಗತಿಸಲಾಯಿತು. ಆಸ್ತಿ ಮರುಪಡೆಯುವಿಕೆ, ಗಡಿ ಆಚೆಗಿನ ಭ್ರಷ್ಟಾಚಾರ ನಿಯಂತ್ರಣ ಹಾಗೂ ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ಆಡಳಿತಕ್ಕೆ ಬ್ರಿಕ್ಸ್ ರಾಷ್ಟಗಳ ನಡುವೆ ಪ್ರಾಯೋಗಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹೈದರಾಬಾದ್ ಸಭೆ ಮಹತ್ವದ ಅಡಿಪಾಯ ಹಾಕಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಒಡಿಶಾದ ಬೇರ್ಹಂಪುರ್ ಸಮೀಪದ ಡಬಲೇಶ್ವರ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇದರೊಂದಿಗೆ ಒಡಿಶಾದಲ್ಲಿ ಅವರ 3 ದಿನಗಳ ಪ್ರವಾಸ ಮುಕ್ತಾಯಗೊಂಡಿತು. ರಾಷ್ಟಪತಿಯವರು ಗೋಪಾಲಪುರದಲ್ಲಿರುವಂತಹ ಸೇನಾ ವಾಯು ರಕ್ಷಣಾ ಕಾಲೇಜಿಗೂ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಬೋಧಕ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಝಿಕ್ ಸಹ ಉಪಸ್ಥಿತರಿದ್ದರು. ಪ್ರವಾಸದ ಸಂದರ್ಭದಲ್ಲಿ ರಾಷ್ಟಪತಿಯವರು ಕಟಕ್ನಲ್ಲಿ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟನೆ ಮಾಡಿದರು. ನಂತರ ರಾಷ್ಟಪತಿಯವರು ವಿಶೇಷವಾಗಿ ರಾಷ್ಟಪತಿಗಾಗಿ ಕಾರ್ಯನಿರ್ವಹಿಸುವಂತಹ ಪ್ರೆಸಿಡೆಂಟ್ ಸ್ಪೆಷಲ್ ರೈಲಿನಲ್ಲಿ ಬೆರ್ಹಂಪುರ್ನಿಂದ ಭುವನೇಶ್ವರಕ್ಕೆ ಪ್ರಯಾಣಿಸಿದರು. ಅಲ್ಲಿಂದ ನವದೆಹಲಿಗೆ ತೆರಳುವ ಮೂಲಕ ತಮ್ಮ ತವರು ರಾಜ್ಯದ

0: ಮೂರು ದಿನಗಳ ಪ್ರವಾಸವನ್ನು ಅವರು ಮುಕ್ತಾಯಗೊಳಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ಅಧಿಕೃತ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನೀಡಲಾಗಿದ್ದ ಆಯ್ದ 300 ಉಡುಗೊರೆಗಳನ್ನು ರಾಷ್ಟಪತಿ ಭವನ ಇಂದು ಈ ಉಪಹಾರ ಆನ್ಲೈನ್ ಪೋರ್ಟಲ್ ಮೂಲಕ ಹರಾಜು ಮಾಡುತ್ತಿದೆ. ಹರಾಜಿನಲ್ಲಿ ಭಾಗಿಯಾಗಲು ಆಸಕ್ತಿ ಹೊಂದಿರುವವರು ಮುಂದಿನ ತಿಂಗಳ 5ರವರೆಗೆ ಬಿಡ್ ಸಲ್ಲಿಸಬಹುದು. ಆಸಕ್ತರು upahar.rashtrapatibhavan.gov.in ಪೋರ್ಟ್ನಲ್ಲಿ ಬಿಡ್ಗಳನ್ನು ಹಾಕಬಹುದು. ಹರಾಜಿನಿಂದ ದೊರೆಯುವಂತಹ ಸಂಪೂರ್ಣ ಮೊತ್ತವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ನ್ನು ಲೋಕಸಭೆ ಅಂಗೀಕರಿಸಿದೆ. ನಂತರ ಲೋಕಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಣೆ ಮಾಡಲಾಯಿತು. ಮಧ್ಯಾಹ್ನ 2 ಗಂಟೆಗೆ ಸದನದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬ್ಯಾಂಕರ್ಸ್ ಬುಕ್ಸ್ಗೆ ಸಂಬಂಧಿಸಿದ ಪುರಾವೆಗಳಿಗೆ ಒಳಪಡುವ ಕಾನೂನನ್ನು ಒದಗಿಸಲು ಮತ್ತು ಅದನ್ನು ಸಮಕಾಲೀನ ಡಿಜಿಟಲ್ ಬ್ಯಾಂಕಿಂಗ್ ಪದ್ದತಿಯೊಂದಿಗೆ ಹೊಂದಿಸಲು ಪ್ರಯತ್ನಿಸುವ ಮಸೂದೆಯನ್ನು ಮಂಡಿಸಿದರು. ಪ್ರಸ್ತುತ ಬ್ಯಾಂಕಿಂಗ್ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಪೂರೈಸಲು ಕಾನೂನು ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಆ ಪ್ರಕಾರ ಬ್ಯಾಂಕರ್ಸ್ ಬುಕ್ಸ್ನ ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ದಾಖಲೆಯು ಸಾಕ್ಷಿಯಾಗಿ ಸ್ವೀಕಾರಾರ್ಹ ಮಾನ್ಯ ಮತ್ತು ಕಾನೂನುಬದ್ದವಾಗಿ ಜಾರಿಗೊಳಿಸಬಹುದಾದಂತಹ ನಿಬಂಧನೆಯನ್ನು ಮಸೂದೆ ಒಳಗೊಂಡಿದೆ. ವಿರೋಧ ಪಕ್ಷದ ಗದ್ದಲದ ನಡುವೆಯೇ ಯಾವುದೇ ಚರ್ಚೆ ಇಲ್ಲದೆ ಮಸೂದೆಯನ್ನು ಲೋಕಸಭೆ ಅಂಗೀಕರಿಸಿತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿದೇಶಿ ವ್ಯಾಪಾರ ನೀತಿ 2023ರಡಿಯಲ್ಲಿ ಕೇಂದ್ರ ಸರ್ಕಾರವು ದಾಸ್ತಾನು ಆಧಾರಿತ ಗಡಿಯಾಚೆಗಿನ ಇ ಕಾಮರ್ಸ್ ರಫ್ತು ಚೌಕಟ್ಟನ್ನು ಕಾರ್ಯಗತಗೊಳಿಸಿದೆ. ಇದು ಭಾರತದಲ್ಲಿ ಉತ್ಪಾದಿಸುವ ಸರಕುಗಳ ದಾಸ್ತಾನು ಆಧಾರಿತ ಗಡಿಯಾಚೆಗಿನ ಇ ಕಾಮರ್ಸ್ ರಫ್ತಿಗೆ ಅನುಕೂಲವಾಗುವಂತೆ ಈ ಚೌಕಟ್ಟು ಸಮಗ್ರ ನೀತಿ ಮತ್ತು ಕಾರ್ಯವಿಧಾನದ ಚೌಕಟ್ಟನ್ನು ಒದಗಿಸುತ್ತದೆ. ಅದರಂತೆ ನಿಯಂತ್ರಕ ಮೇಲ್ವಿಚಾರಣೆಯನ್ನು ನಿರ್ವಹಿಸುವಾಗ ಇ ಕಾಮರ್ಸ್ ರಫ್ತಿನ ಪ್ರಯೋಜನಗಳು ಭಾರತೀಯ ತಯಾರಕರು ಮತ್ತು ಎಂಎಸ್ಎಂಇಗಳಿಗೆ ಸೇರುವುದನ್ನು ಖಚಿತಪಡಿಸಿಕೊಳ್ಳಲು ಇದು ಹಲವಾರು ಸುರಕ್ಷತಾ ಕ್ರಮಗಳನ್ನು ಒಳಗೊಂಡಿದೆ. ನೋಂದಾಯಿತ ರಫ್ತುದಾರರಿಗೆ ಆನ್ ರೆಕಾರ್ಡ್ ಮೂಲಕ ರಫ್ತು ಮಾತ್ರವಲ್ಲದೆ ದಾಸ್ತಾನು ಕಾರ್ಯಾಚರಣೆಗಳನ್ನು ಸಹ ಚೌಕಟ್ಟು ಸಕ್ರಿಯಗೊಳಿಸುತ್ತದೆ. ಇದು ವಿದೇಶಿ ಖರೀದಿದಾರರಿಂದ ಪಾವತಿಯ ಸ್ವೀಕೃತಿಯನ್ನು ಲೆಕ್ಕಿಸದೆ ನಿಗದಿತ ಸಮಯದ ಒಳಗೆ ಭಾರತೀಯ ಮಾರಾಟಗಾರರಿಗೆ ಸಕಾಲಿಕ ಪಾವತಿಗಳನ್ನು ಸಹ ಒದಗಿಸುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಒಂದು ದಿನದ ಅಧಿಕೃತ ಪ್ರವಾಸಕ್ಕಾಗಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಇಂದು ಕೊಲಂಬೋ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಶ್ರೀಲಂಕಾದಲ್ಲಿನ ಭಾರತದ ಹೈಕಮಿಷನರ್ ಸಂತೋಷ್ ಝಾ ಮತ್ತು ಶ್ರೀಲಂಕಾ ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸ್ವಾಗತ ಕೋರಿದರು. ಶ್ರೀಲಂಕಾ ಅಧ್ಯಕ್ಷ ಅನುರುಕುಮಾರ ದಿಸ್ಸಾ ನಾಯಕೆ, ಪ್ರಧಾನಿ ಹರಿಣಿ ಅಮರಸೂರ್ಯ ಹಾಗೂ ವಿದೇಶಾಂಗ ಸಚಿವ ವೆಜಿತಾ ಹೆರತ್ ಸೇರಿದಂತೆ ಹಲವು ಪ್ರಮುಖ ನಾಯಕರನ್ನು ವಿಕ್ರಮ್ ಮಿಸ್ರಿ ಭೇಟಿ ಮಾಡುವ ನಿರೀಕ್ಷೆ ಇದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ 7 ವರ್ಷಗಳ ಹಿಂದೆ 370 ಮತ್ತು 35 ಎ ವಿಧಿಗಳನ್ನು ರದ್ದುಗೊಳಿಸಿದ ನಂತರ ಮೂಲಸೌಕರ್ಯ, ಶಿಕ್ಷಣ, ಆರೋಗ್ಯ, ಉದ್ಯಮಶೀಲತೆ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ವ್ಯಾಪಕ ಪ್ರಗತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಂವಿಧಾನದ ಸಂಪೂರ್ಣ ಅನ್ವಯದಿಂದಾಗಿ ಮಹಿಳೆಯರು ಹಾಗೂ ಹಿಂದುಳಿದ ಸಮುದಾಯಗಳು ಸಬಲೀಕರಣಗೊಂಡಿವೆ ಎಂದು ಅವರು ತಿಳಿಸಿದ್ದಾರೆ. ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ರಾಷ್ಟೀಯ ಏಕತೆಯ ದೃಷ್ಟಿಕೋನ 2019ರ ಆಗಸ್ಟ್ 5ರಂದು ಐತಿಹಾಸಿಕವಾಗಿ ಸಾಕಾರಗೊಂಡಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಪ್ರಗತಿಗೆ ಸರ್ಕಾರ ಬದ್ದವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ನಾಳೆ ಕರಾವಳಿ ಕರ್ನಾಟಕ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಹರಿಯಾಣ, ಚಂಡೀಗಢ ಮತ್ತು ದೆಹಲಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರಾಖಂಡ, ಜಾರ್ಖಂಡ್, ಪಶ್ಚಿಮ ಬಂಗಾಳದ ಗಂಗಾ ನದಿ ತೀರ, ಒಡಿಶಾ, ಮಧ್ಯ ಮಹಾರಾಷ್ಟ್ರ, ಕೊಂಕಣ ಮತ್ತು ಗೋವಾದಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಈ ವೇಳೆ ಮಧ್ಯಪ್ರದೇಶ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಕರ್ನಾಟಕದ ದಕ್ಷಿಣ ಒಳನಾಡು, ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಉತ್ತರ ಪ್ರದೇಶದಲ್ಲೂ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ.

0: ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಮಹಿಳಾ ವಿಭಾಗ ಉತ್ತಮ ಪ್ರದರ್ಶನವನ್ನು ನೀಡಿದ್ದು ಅನ್ಮೋಲ್ ಬರ್ಖ್ ಸೇರಿದಂತೆ ಏಳು ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ ಎರಡನೇ ಸುತ್ತಿಗೆ ಪ್ರವೇಶ ಪಡೆದಿದ್ದಾರೆ. ಆದರೆ ಪುರುಷರ ಸಿಂಗಲ್ಸ್ನಲ್ಲಿ ಕಿಡಂಬಿ ಶ್ರೀಕಾಂತ್ ಸೇರಿದಂತೆ ಭಾರತದ ಎಲ್ಲ ಆರು ಆಟಗಾರರು ಮೊದಲ ಸುತ್ತಿನಲ್ಲೇ ಪರಾಭವಗೊಂಡರು. ಮಹಿಳಾ ಸಿಂಗಲ್ಸ್ನಲ್ಲಿ ಅನ್ಮೋಲ್ ಬರ್ಖ್, ಮಾನ್ಸಿ ಸಿಂಗ್, ರಕ್ಷಿತಾ ರಾಮರಾಜ್, ಅಸ್ಮಿತಾ ಚಾಲಿಹಾ, ಇಶಾರಾಣಿ ಬರುವ, ತನ್ವಿ ಶರ್ಮಾ ಮತ್ತು ಶ್ರೇಯಾಂಶಿ ವಾಲಿಶೆಟ್ಟಿ ಜಯ ಸಾಧಿಸಿ ಮುಂದಿನ ಸುತ್ತಿಗೆ ಲಗ್ಗೆಯಿಟ್ಟರು. ಮಹಿಳಾ ಡಬಲ್ಸ್ನಲ್ಲಿ ಸೋನಾಲಿ ಸಿಂಗ್ ಮತ್ತು ರೀತಿಕಾ ಠಾಕರ್ ಜೋಡಿ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಶ್ರುತಿ ಮಿಶ್ರಾ ಹಾಗೂ ಈಶಾನ್ ಭಟ್ನಾಗರ್ ಜೋಡಿ ಕೂಡ ಎರಡನೇ ಸುತ್ತಿಗೆ ಪ್ರವೇಶ ಪಡೆಯಿತು. ಪುರುಷರ ಡಬಲ್ಸ್ನಲ್ಲಿ ಕೃಷ್ಣಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಆರನೇ ಶ್ರೇಯಾಂಕದ ಥಾಯ್ಲೆಂಡ್ ಜೋಡಿಯನ್ನ ಮಣಿಸಿ ಅಚ್ಚರಿಯ ಗೆಲುವು ದಾಖಲಿಸಿ ಎರಡನೇ ಸುತ್ತಿಗೆ ಪ್ರವೇಶ ಪಡೆಯಿತು. ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಸಮತೋಲಿತ ವಿಧಾನ ಅನುಸರಿಸುವ ಅಗತ್ಯವಿದೆ ಎಂದು ಪರಿಸರ ಸಚಿವರಾದಂತಹ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಷ್ಟೀಯ ಮಾನವ ವನ್ಯಜೀವಿ ಸಂಘರ್ಷ ಪೋರ್ಟಲ್ ಮತ್ತು ಶ್ರೇಷ್ಠತಾ ಕೇಂದ್ರವು ದತ್ತಾಂಶ ಆಧಾರಿತ ಕಾರ್ಯತಂತ್ರ ರೂಪಿಸಲು ನೆರವಾಗಲಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಕೇರಳ, ಅಸ್ಸಾಂ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ರಾಜ್ಯಗಳು ಸಂಘರ್ಷ ತಗ್ಗಿಸುವ ಕ್ರಮಗಳು, ಸಮುದಾಯದ ಸಹಭಾಗಿತ್ವ ಮತ್ತು ತಂತ್ರಜ್ಞಾನದ ಬಳಕೆ ಕುರಿತು ಪ್ರಸ್ತಾವನೆ ಮಾಡಿದವು. ಚಲನಚಿತ್ರ, ದೂರದರ್ಶನ, ಪ್ರಸಾರ, ಡಿಜಿಟಲ್ ಮಾಧ್ಯಮ ಮತ್ತು ಕಂಟೆಂಟ್ ಕ್ರಿಯೇಷನ್ಗೆ ಮುಂಬೈ ದೇಶದ ಪ್ರಮುಖ ಕೇಂದ್ರವಾಗಿ ಮುಂದುವರೆದಿದ್ದು ಭಾರತದ ಮಾಧ್ಯಮ ಮತ್ತು ಮನರಂಜನಾ ವಲಯದ ಬೆಳವಣಿಗೆಗೆ ಗಮನಾರ್ಹ ಕೊಡುಗೆ ನೀಡುತ್ತಿದೆ ಎಂದು ಕೇಂದ್ರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆಗೆ ಸಂಸತ್ ಅನುಮೋದನೆ. ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಸಭೆ, ಭ್ರಷ್ಟಾಚಾರ ವಿರುದ್ದ ಶೂನ್ಯ ಸಹಿಷ್ಣುತಾ ನೀತಿ ಪುನರುಚ್ಚರಿಸಿದ ಭಾರತ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ನಾಳೆ ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಏಳು ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ ಎರಡನೇ ಸುತ್ತಿಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 7:46. ಇನ್ನು ಮುಂದೆ ಜಾಹೀರಾತು.
2: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591.